ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಭಾದ್ರಪದ ಮಾಸದ 27ನೆಯ ದಿನ ಅಂದರೆ 2026ನೆಯ ಇಸವಿ, ಸೆಪ್ಟೆಂಬರ್ ತಿಂಗಳ 18ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:56:46. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ಮಾನವೀಯ ಗುಣ ಎನ್ನುವುದು ಸಮುದ್ರ ಇದ್ದ ಹಾಗೆ. ಸಮುದ್ರದ 4 ಹನಿ ಮಲಿನವಾಗಬಹುದು, ಅಷ್ಟು ಮಾತ್ರಕ್ಕೆ ಇಡೀ ಸಮುದ್ರವೇ ಮಲಿನಗೊಂಡಿತು ಎಂದು ತಿಳಿಯಬಾರದು. ಮಾನವೀಯತೆಯ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳದಿರಿ, ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಶುಭ ನುಡಿ ಕೇಳಿದಿರೇ.

ಪ್ರೀತಿಯ ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30ಕ್ಕೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ, 6:35ಕ್ಕೆ ರೈತರಿಗೆ ಸಲಹೆ, ಸ್ವರಮಾಧುರ್ಯ 6:40ಕ್ಕೆ, 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹ್ಯುಂಡಾಯ್. ಎಂಟು:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10ಕ್ಕೆ ಭಾವಗೀತೆಗಳು, 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರಿಂದ ಹಾಡುಗಾರಿಕೆ. 10:30ಕ್ಕೆ ಗಾನ ಭಜನ, ಹಿಂದಿ ಚಿತ್ರಗೀತೆಗಳು. 11:00ಕ್ಕೆ ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನೀರಜ ಕಾರಟಗಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 1:00ಕ್ಕೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮವಿದು. ಇದರಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಕ್ಕೆ ಭಾವಗೀತೆಗಳು, 4:15ಕ್ಕೆ ಯುವವಾಣಿ, ಇದರಲ್ಲಿ ವ್ಯಾಸಂಗ ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 4:30ಕ್ಕೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 5:00ಕ್ಕೆ ಮಹಿಳಾ ಲೋಕ, ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ, ಪತ್ರಕಾರಂಜಿ, ವಿಷಯ ನಿಮ್ಮ ಮನೆಯಲ್ಲಿ ಸದ್

ಸಂತೋಷ ನೆಲೆಸಲು ನಿಮ್ಮ ಪ್ರಯತ್ನಗಳೇನು? ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30ಕ್ಕೆ ಅವಲೋಕನ. 6:50ಕ್ಕೆ ಕೃಷಿರಂಗ, ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದ ಥರನ ಪುಣಚಾಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿ ಕೇಳುವಿರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಪ್ರಚಲಿತ ವಿದ್ಯಮಾನ. ಇನ್ನು ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣ್ಯ ರೂಪಕುಲ ಅವರ ಹಾಡುಗಾರಿಕೆ. 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದ್ದು ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭುವಿನ ವಚನ. ಅಗ್ನಿಯ ಸುಡುವಲ್ಲಿ ಉದಕವ ತುಳಿವಲ್ಲಿ, ಗಾಯಕರು ಎಂ ವೆಂಕಟೇಶ್ ಕುಮಾರ್.

ಇನ್ನು ಎಂಎಸ್ ಸುಬ್ಬುಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲಿ ಕೇಳೋಣ ಪುರಂದರದಾಸರ ಕೀರ್ತನೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಬೊವೀರಿಯಂಡ ಪ್ರಮೋದ್ ಗಣಪತಿಯವರ ರಚನೆ ತೀರ್ಥ ನೇರತ್ ನೇರತ್ ಕುಳಿಜಿತ್. ಗಾಯಕಿ ಬೋಪಂಡ ಸರಳಾ ಕರುಂಬಯ್ಯ.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದೇವಿ ಶ್ರೀ ಮೂಕಾಂಬೆ. ಮುಗೇರನ ಭೋಜಮ್ಮ ಶಿವಯ್ಯ ಅವರ ರಚನೆ ಇದು, ಗಾಯಕಿ ನಂದಿತಾ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಚಿಂತನ ಶ್ರೀಮತಿ ಕಡ್ಲೇರ ತುಳಸಿ ಮೋಹನ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದೀಗ ಬೆಂಗಳೂರು ಕೇಂದ್ರಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚಿಂತನ, ಕಡ್ಲೇರ ತುಳಸಿ ಮೋಹನ್ ಅವರಿಂದ.
2: ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರು ಲಿಂಗ ಭೇದವಿಲ್ಲದೆ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಗೌರವವನ್ನು ಪಡೆದು ಬಾಳುವುದು ಸ್ತ್ರೀ ಸಮಾನತೆಯ ಪ್ರಧಾನ ಲಕ್ಷಣ. ಓರ್ವ ಮಹಿಳೆ ತಾನು ಸುಖವಾಗಿ ಬಾಳಲು ಬೇಕಾದ ಪೂರ್ಣ ಜ್ಞಾನವನ್ನು ಮೊದಲು ಹೊಂದಬೇಕು. ತನ್ನ ಬಾಳಿನ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಅವಳಿಗಿರಬೇಕು. ತನ್ನಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಅವಕಾಶವೂ ಅವಳಿಗಿರಬೇಕು. ಶಿಕ್ಷಣ, ಉದ್ಯೋಗ, ವೈವಾಹಿಕ ಜೀವನ ಮತ್ತು ಆರೋಗ್ಯ, ಈ ವಿಚಾರಗಳಲ್ಲಿ ತನ್ನದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಕ್ಕು ಅವಳಿಗಿರಬೇಕು. ಅಲ್ಲದೆ ಸಾಮಾಜಿಕ ಚಟುವಟಿಕೆಗಳು ಮತ್ತು ರಾಜಕೀಯ ರಂಗದಲ್ಲಿ ಅವಳು ಆಸಕ್ತಳಾಗಿದ್ದರೆ ಅಲ್ಲಿಯೂ ಸ್ವತಂತ್ರವಾಗಿ, ಸ್ವಾಭಿಮಾನಿಯಾಗಿ, ಆತ್ಮವಿಶ್ವಾಸದಿಂದ ಅವಳು ಮುನ್ನುಗ್ಗುವಂತಿರಬೇಕು. ಶಿಕ್ಷಣವು ಪುರುಷ ಮತ್ತು ಸ್ತ್ರೀ ಇಬ್ಬರ ಪಾಲಿಗೂ ಪ್ರಮುಖ ಸಾಧನ. ಸ್ತ್ರೀಯರ ವಿಮೋಚನೆಗಂತೂ ಶಿಕ್ಷಣ ಅತ್ಯವಶ್ಯ. ಆದರೆ ಲಿಂಗ ಆಧಾರಿತ ಅಸಮಾನತೆ ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಸ್ತ್ರೀ ಅಸಮಾನತೆ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಇದು ಸಾರ್ವತ್ರಿಕ ಸಮಸ್ಯೆ. ಆದರೆ ಜೀವನದಲ್ಲಿ ಹೆಣ್ಣಿಗೂ ವಿಶೇಷ ಗೌರವ ಸ್ಥಾನ ನೀಡಬೇಕು ಎನ್ನುವುದು ಎಲ್ಲರೂ ಒಪ್ಪಬೇಕಾದ ಸಾಮಾಜಿಕ ಮೌಲ್ಯ. ಲಿಂಗ ಅಸಮಾನತೆಯ ವಿಚಾರವು ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ. ಆದರೆ ವಿಶ್ವದ ಎಲ್ಲ ಸಮಾಜಗಳಲ್ಲೂ ಹೆಣ್ಣನ್ನು ಅಸಮಾನ ದೃಷ್ಟಿಯಿಂದ ಕಂಡಿರುವುದಂತೂ ಸತ್ಯ. ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ಆಡಳಿತ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲ ಕ್ಷೇತ್ರಗಳಲ್ಲೂ ರೂಢಿಗತವಾಗಿ ಬೆಳೆದು ಬಂದಿರುವ ನಂಬಿಕೆಗಳೇ ಪ್ರಾಧಾನ್ಯತೆ ಪಡೆದಿವೆ. ಇದು ಪುರುಷ ಪ್ರಧಾನ ವ್ಯವಸ್ಥೆಯ ಪರಿಣಾಮ. ಲಿಂಗ ಆಧಾರಿತ ಅಸಮಾನತೆಗೆ ಅಜ್ಞಾನ ಮತ್ತು ಮೂಢನಂಬಿಕೆಗಳೇ ಪ್ರಧಾನ ಕಾರಣವಾಗಿವೆ. ಈ ಕಾರಣದಿಂದಾಗಿ ಮೊದಲಿನಿಂದಲೂ ಸ್ತ್ರೀಯು ಪುರುಷನಿಗೆ ಅಧೀನಳಾಗಿದ್ದಾಳೆ. ಮಕ್ಕಳಿಗೆ ಜನ್ಮ ನೀಡುವುದು ಮತ್ತು ಮಕ್ಕಳ ಲಾಲನೆ ಪೋಷಣೆ ಹೆಣ್ಣಿನದೇ ಕರ್ತವ್ಯ ಎಂದು ತಿಳಿಯಲಾಗಿದೆ. ಇದು ಆಕೆಯ ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸುವುದೂ ಇದೆ. ಆದರೆ ಇಂದು ಸಮಾಜ ಬದಲಾಗಿದೆ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುಖ್ಯ ವಾಹಿನಿಗೆ ಬರುತ್ತಿದ್ದಾರೆ. ಉತ್ತಮ ವೃತ್ತಿ ಗಳಿಸಿ ಸ್ವಾವಲಂಬನೆಯ ಮೂಲಕ ಹೆಣ್ಣು ಕುಟುಂಬಕ್ಕೆ ಭದ್ರ ಆರ್ಥಿಕ ಆಧಾರವಾಗಿರುವುದಕ್ಕೆ ಹಲವು ನಿದರ್ಶನಗಳಿವೆ. ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ ರಂಗ, ಸಮಾಜ ಸೇವೆ ಹಾಗೂ ಸೈನಿಕ ರಂಗದಲ್ಲೂ ಹೆಣ್ಣು ಮೈಲಿಗಲ್ಲು ಸ್ಥಾಪಿಸಿದ್ದಾಳೆ. ಸ್ತ್ರೀ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣದ ಕುರಿತು ನಾವು ಇಷ್ಟು ಅಭಿಮಾನದ ಮಾತುಗಳನ್ನಾಡಿದರೂ ಮಹಿಳೆಗೆ ಸುರಕ್ಷತೆಯ ಕೊರತೆ ಇದ್ದೇ ಇದೆ. ಪ್ರಗತಿಯ ನಡುವೆಯೂ ಅವಳು ಹಲವು ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದಾಳೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಹಲ್ಲೆ ಇನ್ನೂ ನಿಂತಿಲ್ಲ. ಮನೆ ಮತ್ತು ಕಚೇರಿ ಎರಡನ್ನೂ ನಿಭಾಯಿಸುವ ಭರದಲ್ಲಿ ಹೆಣ್ಣು ತೀವ್ರ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾಳೆ. ಇದನ್ನು ಪುರುಷ ಸಮಾಜ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡಿದೆ ಎಂದು ಹೇಳುವಂತಿಲ್ಲ. ಸ್ತ್ರೀ ಕೇವಲ ತನ್ನ ಹಕ್ಕುಗಳಿಗಾಗಿ ಹೋರಾಡುವವಳಲ್ಲ, ಹೋರಾಡುವ ಅಗತ್ಯವೂ ಅವಳಿಗಿಲ್ಲ. ಅಯಾಚಿತವಾಗಿ ಅವೆಲ್ಲವೂ

0: ಅವಳಿಗೆ ಸಿಗಬೇಕಾದದ್ದು ಧರ್ಮ. ಹೆಣ್ಣಿಗೆ ಅನುಕಂಪ ಬೇಕಾಗಿಲ್ಲ, ಆಕೆಗೆ ಬೇಕಾದದ್ದು ಸುರಕ್ಷಿತ ವಾತಾವರಣ ಮತ್ತು ಅವಳ ಸಾಧನೆಗೆ ತಕ್ಕ ಗೌರವ. ಹೆಣ್ಣು ತನ್ನ ಸ್ವಂತ ಸಾಮರ್ಥ್ಯದಿಂದ ಸಮಾಜವನ್ನು ಬದಲಾಯಿಸುವ ಶಕ್ತಿ ಪಡೆದಿದ್ದಾಳೆ. ಸಂವಿಧಾನಾತ್ಮಕವಾಗಿ ಸ್ತ್ರೀ ಪುರುಷರಿಗೆ ಸಮಾನ ಸ್ಥಾನಮಾನವಿದ್ದರೂ ಸಾಮಾಜಿಕವಾಗಿ ಇನ್ನೂ ಮಹಿಳೆ ಸಂಪೂರ್ಣವಾದ ಸಮಾನತೆಯನ್ನು ಅನುಭವಿಸುತ್ತಿಲ್ಲ. ಇದು ಕಾನೂನಿನಲ್ಲಿ ಮಾತ್ರ ಇದ್ದರೆ ಸಾಲದು, ಮಾನಸಿಕ ಸಿದ್ಧತೆ ಅವಶ್ಯ. ಮಹಿಳಾ ಪರ ಚಿಂತನೆ ಮತ್ತು ಹೋರಾಟ ಸಾರ್ಥಕವಾದಾಗ ಮಾತ್ರ ಸ್ತ್ರೀ ಸಬಲೀಕರಣ ಸಾಧ್ಯವಾಗುತ್ತದೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:34:55. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
3: ರೈತ ಬಾಂಧವರು ಕಾಫಿಯಲ್ಲಿ ಕಸಿ ವಿಧಾನಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಕಾಫಿಯಲ್ಲಿ ಫಸಲಿನ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿದ್ದು, ಸತತವಾಗಿ ಉತ್ತಮ ಫಸಲನ್ನು ಪಡಿಬೇಕಾದ್ರೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಫಸಲಿನಲ್ಲಿ ಅಧಿಕವಾದ ಏರುಪೇರುಗಳನ್ನು ಈ ಕಸಿ ವಿಧಾನಗಳನ್ನು ಅನುಸರಿಸೋದ್ರಿಂದ ನಿಯಂತ್ರಿಸಬಹುದು. ಹೆಚ್ಚು ಫಸಲಿನಿಂದ ಗಿಡಗಳು ಬಳಲುವುದನ್ನು ತಪ್ಪಿಸಬಹುದು. ಅನಗತ್ಯವಾದ ರೆಂಬೆಗಳನ್ನು ಕತ್ತರಿಸೋದ್ರಿಂದ ಗಿಡದಲ್ಲಿ ಉಳಿದ ರೆಂಬೆಗಳು ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಸೂರ್ಯನ ಬೆಳಕು ಮತ್ತು ಗಾಳಿ ಗಿಡದ ಎಲ್ಲ ಭಾಗಗಳಿಗೂ ಬೀಳಲು ಅವಕಾಶ ಮಾಡಿಕೊಡ್ಬೋದು. ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಹೆಚ್ಚು ಉಪಯುಕ್ತವಾಗಿ ಮಾಡೋದ್ರಿಂದ ರೋಗ ರುಜಿನಗಳು ಬರದಂಗೆ ನಿಯಂತ್ರಿಸ್ಬೋದು. ಮತ್ತು ಕಸಿ ಮಾಡೋದ್ರಿಂದ ಫಸಲಿನ ಕಟಾವು ಕೂಡ ಸುಲಭ ಆಗುತ್ತೆ. ಕಸಿ ಮಾಡುವಾಗ ಈಗ ಹೇಳುವ ಕೆಲವು ಅಂಶಗಳನ್ನು ಗಮನಿಸಬೇಕು. ಪ್ರತಿ ವರ್ಷವೂ ಕೊಯ್ಲು ಮುಗಿದ ನಂತರ ಚಿಕ್ಕ ಕಸಿ ಮಾಡೋದು ಸೂಕ್ತ. ಕಸಿ ಮಾಡುವಾಗ ಗೊಡ್ಡುರೆಕ್ಕೆ ಬಳಲಿದ ರೋಗ ಪೀಡಿತ ಅಡ್ಡಡ್ಡಲಾಗಿ ಬೆಳೆದಂತಹ ರೆಕ್ಕೆಗಳು ಮತ್ತು ನೂಲು ರೆಕ್ಕೆಗಳನ್ನು ತೆಗಿಬೇಕು. ತೀವ್ರ ಶುಷ್ಕ ಹವಾಮಾನ ಇರುವಾಗ ಬಳಲಿದಂತಹ ಗಿಡಗಳನ್ನು ಸಾಕಷ್ಟು ಮಳೆ ಬಿದ್ದ ನಂತರ ಮಾತ್ರ ಕಸಿ ಮಾಡೋದು ಬಹಳ ಒಳ್ಳೆಯದು. ಇನ್ನು ಬೇಸಿಗೆಯಲ್ಲಿ ಕಸಿ ಮಾಡಿದ ಗಿಡಗಳು ಸಾಕಷ್ಟು ಮಳೆ ಬಿದ್ದ ನಂತರ ಹೇರಳವಾದ ಹೊಸ ಚಿಗುರನ್ನು ಉತ್ಪತ್ತಿ ಮಾಡುತ್ತೆ. ಇವುಗಳು ಜೂನ್ ಜುಲೈವರೆಗೆ ಸಾಕಷ್ಟು ಸದೃಢವಾಗಿ ಬೆಳೆದಿದ್ದು, ಅನಗತ್ಯವಾದ ಚಿಗುರುಗಳನ್ನು ತೆಗೆದುಹಾಕುವ ಕೆಲಸವನ್ನು ಕೂಡ ಸೆಪ್ಟೆಂಬರ್ನಲ್ಲಿ ಮಾಡಬಹುದು. ಮತ್ತು ಇನ್ನೊಂದು, ರೈತ ಬಾಂಧವರೇ, ಗಿಡಗಳ ಪುನಶ್ಚೇತನ ಮಾಡಬೇಕು ಅಂತಂದರೆ, ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳನ್ನು ಕಡಿದಾಗ ಬಿದ್ದ ರೆಂಬೆಗಳಿಂದ ಕಾಫಿ ಗಿಡಗಳಿಗೆ ತೀವ್ರ ಜಖಮಾಗಿದ್ರೆ ಹಾಗೂ ಅಸಮರ್ಪಕವಾದ ಕಸಿ ವಿಧಾನಗಳಿಂದ ಗಿಡಗಳು ಆಕಾರ ಕಳೆದುಕೊಂಡಿದ್ರೆ, ಅಂತಹ ಗಿಡಗಳನ್ನು ಬುಡದಲ್ಲಿ ಮಟ್ಟ ಮಾಡೋದು, ಕೊರಳಿನಲ್ಲಿ ಕಸಿ ಮಾಡುವ ವಿಧಾನಗಳನ್ನು ಮಾಡಿಕೊಳ್ಬಹುದು. ಅಂತಹ ಗಿಡಗಳನ್ನು ನೆಲದಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ 45 ಡಿಗ್ರಿ ಇಳಿಜಾರು ಕೋನದಲ್ಲಿ ಮಟ್ಟ ಮಾಡಬೇಕು. ಈ ಕಾರ್ಯವನ್ನು ಗಿಡಗಳನ್ನು ಮಟ್ಟ ಮಾಡಲಿಕ್ಕೆ ನಿಗದಿಪಡಿಸಿರುವ ಎತ್ತರಗಳನ್ನು ಅನುಸರಿಸಬೇಕು. ಮೈದಾನ ಮತ್ತು ಗಾಳಿಯ ಹೊಡೆತಕ್ಕೆ ಸಿಲುಕುವ ಪ್ರದೇಶಗಳಲ್ಲಿ ಮಟ್ಟವನ್ನು ಕಡಿಮೆ ಎತ್ತರದಲ್ಲಿ ಮಾಡಬೇಕು. ಮಟ್ಟ ಮಾಡುವಾಗ ಮೇಲುಗಡೆಯಲ್ಲಿರುವ ತಾಯಿ ರೆಕ್ಕೆಯನ್ನು ಕತ್ತರಿಸಾಕಬೇಕು. ಮಟ್ಟ ಮಾಡಿದ ನಂತರ ಗಿಡಗಳ ಮುಖ್ಯ ಕಾಂಡದಿಂದ ಚಿಗುರು ಬೆಳೆಯಲು ಅವಕಾಶ ಮಾಡಿಕೊಡ್ಬೇಕು. ಗಿಡದ ಕಸಿ ಕೆಲಸವನ್ನು ಫಸಲಿನ ಕೊಯ್ಲು ಮತ್ತು ನೆರಳು ಮರಗಳ ಕಸಿ ಕೆಲಸ ಮುಗಿಸಿದ ನಂತರ ಆರಂಭ ಮಾಡಬೇಕು. ಶುಷ್ಕ ಮತ್ತು ಶಾಖ ಹವಾಮಾನ ಇದ್ದಾಗ ಸಾಕಷ್ಟು ಮಳೆ ಬೀಳುವವರೆಗೆ ಕಸಿ ಕೆಲಸ ಆರಂಭ ಮಾಡಬಾರ್ದು. ಗಿಡಗಳು ಬಳಲಿ ಹೋದಾಗ ಅಥವಾ ಡೈಬ್ಯಾಕ್ ಬಾಧೆಗೆ ತುತ್ತಾಗಿರುವಾಗ ನೆಲದಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಮಾತ್ರ ಕಸಿ ಮಾಡಬೇಕು. ಹಳೆಯ ಫಸಲು ಕೊಡದಿರುವ ರೆಂಬೆ, ಅಡ್ಡಲಾಗಿ ಬೆಳೆದ ನೂಲು, ಜೋಲು ರೆಕ್ಕೆಗಳು ಮತ್ತು ಸತ್ತು ಹೋದ ಅಥವಾ ಮುರಿದು ಹೋದ ರೋಗ ರುಜಿನಗಳಿಗೆ ತುತ್ತಾಗಿರುವ ರೆಕ್ಕೆಗಳನ್ನು ನಿವಾರಿಸಲಿಕ್ಕೆ ತೆಳು ಕಸಿ ಮಾಡುವ ವಿಧಾನವನ್ನು ಮಾತ್ರ ಅನುಸರಿಸಬೇಕು.
2: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:39:56. ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:41. ಸ್ವರಮಾಧುರ್ಯ ಮೊದಲಿಗೆ ಕೇಳೋಣ. ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ ರಾಗ ಅಠಾಣ ಆದಿತಾಳ.

ಇನ್ನು ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೃತಿ ಯಮುನಾ ಕಲ್ಯಾಣಿ ರಾಗ ಆದಿತಾಳ.

ಇದುವರೆಗೆ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮ.

ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ನಿಮಿಷಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: यद् भारतं विश्वस्य शीघ्रतम वर्धमानासु प्रमुखासु अर्थव्यवस्थासु अन्यतमं तथा ऊर्जसः तृतीयः बृहत्तमः उपभोक्ता अस्ति। विदेशमंत्री डॉक्टर एस जयशंकरः ह्यः थिम्फू नगरे भूटान नरेशेन जिग्मे खेसर नामग्येल वांगचुक इत्यनेन सह मेलनं कृतवान्। सामाजिक संचार पटले प्रकाशिते एकस्मिन् संदेशे डॉक्टर जयशंकरः उक्तवान् यत् भारत भूटानयोः मध्ये विद्यमानां विशिष्टां मैत्रीं इतोपि सुदृढीकर्तुं भूटान नरेश द्वारा प्रदत्त मार्गदर्शनं महत्वपूर्णमस्ति। पुरुष क्रिकेट क्रीडायां ह्यः रात्रौ नवदिल्ल्याम् आयोजिते तृतीये विंशति प्रतिविंशति अन्ताराष्ट्रिय द्वन्द्वे भारतेन अफगानिस्तान दलं सप्तविंशत्यधिकैकशत धावनांकैः पराजित्य त्रिस्पर्धात्मिका श्रृंखलायां सर्वासु तिसृषु स्पर्धासु विजयः अधिगतः इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7:10.
2: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ।
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ।
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ। ಮಕ್ಕಂದೂರು ಗ್ರಾಮದ ತೂಟೇರ ದಿವಂಗತ ಮುತ್ತಣ್ಣ ಅವರ ಪತ್ನಿ ದಮಯಂತಿ ಪಾಪ ಅವರು ನಿನ್ನೆ ನಿಧನರಾದರು। 84 ವರ್ಷ ಪ್ರಾಯದ ತೂಟೇರ ದಮಯಂತಿ ತವರು ಮನೆ ಕಟ್ರತನ, ಇವರ ಅಂತ್ಯಕ್ರಿಯೆ ಇಂದು ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಗೋಣಿಕುಪ್ಪ ಕಾರಳಾನ ಗೌಡಂಡ ಪೌತಿ ಲಿಂಗರಾಜ ಎಂಡ ಪೊಣ್ಣು ಕಮಲ ಅಯ್ಯಂಗ ನಿನ್ನಂದು ಮರಣಪಟ್ಟಿದ್ದು 61 ಬಯತ್ರ ಗೌಡಂಡ ಕಮಲ ತಾಮನೆ ಮುಲ್ಲೆಂಗಡ ಇಂಗಡ ಅಕಿರಿ ಕಾರ್ಯ ಇಂದೇ ಮಚ್ಚಣ ಗೋಣಿಕುಪ್ಪ ತುಳ್ಳ ಸ್ವಂತ ಮನೆಯಲ್ಲಿ ನಡಪ। ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಸೋಮೆಟ್ಟಿ ದಿವಂಗತ ಸೋಮಯ್ಯನವರ ಪತ್ನಿ ಪೂವಮ್ಮ ಇವರು ನಿನ್ನೆ ಸಂಜೆ ನಿಧನರಾದರು। 88 ವರ್ಷ ಪ್ರಾಯದ ಸೋಮೆಟ್ಟಿ ಪೂವಮ್ಮ ತವರು ಮನೆ ನಡುಮನೆ, ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಇನ್ನಷ್ಟು ನಿಧನ ಸುದ್ದಿ 7:45 ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದ್ದು ಸಮಯ 7:02 ಆಗಲಿವೆ। ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ।

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಈಗ ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಹೊಸ ರೂಪ ನೀಡಿ ಇಲ್ಲಿನ ಮಾನವ ಸಂಪತ್ತು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಯೋಜಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಅವರು ಮಂಗಳೂರು ತಲುಪಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 340 ಕಿಲೋಮೀಟರ್ ಉದ್ದದ ಕರಾವಳಿ ತೀರವಿದೆ. ವಲಸೆ ತಡೆಗಟ್ಟಲು ವಿಶೇಷವಾಗಿ ಯೋಜಿಸಬೇಕಿದೆ. ಡಾ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಚರ್ಚೆಯ ಬಳಿಕ ಶೀಘ್ರ ನಿರ್ಧಾರ ಪ್ರಕಟಿಸಲಾಗುವುದು. ರೈತರ ಸಮಸ್ಯೆ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಸಂಬಂಧಿತ ಇಲಾಖೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಪತ್ತೆಹಚ್ಚಿವೆ. ಆ ಪೈಕಿ 12 ಮಕ್ಕಳನ್ನು ಪಾಲಕರ ಸುಪರ್ದಿಗೆ ನೀಡಲಾಗಿದ್ದು 5 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 10 ಮಕ್ಕಳು, ಧಾರವಾಡ ತಾಲೂಕಿನಲ್ಲಿ 1 ಮಗು, ಕಲಘಟಗಿ ತಾಲೂಕಿನಲ್ಲಿ 2 ಕಿಶೋರರು, ನವಲ್ಗುಂ ತಾಲೂಕಿನಲ್ಲಿ 2 ಮಕ್ಕಳು, ಅಣ್ಣಿಗೇರಿ ತಾಲೂಕಿನಲ್ಲಿ 2 ಮಕ್ಕಳು ಸೇರಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 2016 ಅಡಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಗಾದಿಗನೂರಿನಲ್ಲಿ ತಾಯಿ ಮಗುವಿನ ಆರೋಗ್ಯ ಹಾಗೂ ಸ್ತನಪಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಜಿಲ್ಲೆಯ ಮಿಷನ್ ಶಕ್ತಿ ಸಂಯೋಜಕಿ ವಿದ್ಯಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದಿವ್ಯಾ ಮಾಹಿತಿ ನೀಡಿ ಗರ್ಭಿಣಿಯರು ತಾಯಂದಿರು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು, ಮಗುವಿಗೆ ತಪ್ಪದೆ ಎದೆಹಾಲು ಉಣಿಸಬೇಕು, ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ ಎಂದರು. ಚಾಮರಾಜನಗರ ತಾಲೂಕು ಹರವೇ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಪೋಷಣ ಮಾಸಾಚರಣೆಗೆ ಚಾಲನೆ ನೀಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ಸಮಸ್ಯೆ ತೊಡೆದುಹಾಕಲು ತಾಯಂದಿರ ಸಹಕಾರ ಅಗತ್ಯ ಎಂದರು. ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಡೆಯಲಿರುವ ಸ್ವಚ್ಛತೆಯೇ ಸೇವೆ ಎಂಬ ಪಾಕ್ಷಿಕ ಅಭಿಯಾನಕ್ಕೆ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನೈರ್ಮಲ್ಯ, ತ್ಯಾಜ್ಯ ವಿಂಗಡಣೆ, ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ.

0: ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನ ತಣ್ಣೀರು ಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಎಂಬ ಧ್ಯೇಯದೊಂದಿಗೆ ಗಡಿಯಾಚೆಗೂ ಹಸಿರು ಚಿನ್ನ ಬೆಳೆಸಲು ಪ್ರೇರೇಪಿಸುವ ವಿಶ್ವ ಬಿದಿರು ದಿನಾಚರಣೆ ಇಂದು. ರಾಷ್ಟೀಯ ಬಿದಿರು ಮಿಷನ್ ಬಿದಿರಿನ ಮಹತ್ವ, ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ಪರಿಸರ, ಆರ್ಥಿಕತೆ ಹಾಗೂ ಜನಜೀವನ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಬಿದಿರು ಬೆಳೆಸಲು ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದ ಬಿದಿರು ಸಂಸ್ಥೆ ಕಾರ್ಯದರ್ಶಿ ಜಬೀಉಲ್ಲಾ ಟಿ.
1: ಬಿದಿರು ಹುಲ್ಲು ಜಾತಿಗೆ ಸೇರಿದ ಸಸ್ಯವನ್ನು ಸರ್ಕಾರವು ಇದರ ಸಾಗಾಟದ ಮೇಲೆ ಇದ್ದ ನಿರ್ಬಂಧನವನ್ನು ಸಡಿಲಿಸಿ ಮಾರ್ಗೋಪಾಯ ಮಾಡಿಕೊಟ್ಟಿದೆ. ಬಿದಿರನ್ನು ಬೆಳೆಸುವ ಮುನ್ನ ಕೆಲವೊಂದು ಸಂಗತಿಗಳನ್ನು ಗಮನಿಸುವುದು ಸೂಕ್ತ. ಮುಳ್ಳು ಬಿದಿರನ್ನು ಹೊರತುಪಡಿಸಿ ಸಾವಿರಾರು ಜಾತಿಯ ಬಿದಿರಿನ ತಳಿಗಳಿದ್ದು ಅದರ ಸೂಕ್ತ ಮಾಹಿತಿಯೊಂದಿಗೆ ನಮ್ಮ ಭೌಗೋಳಿಕ ಮತ್ತು ಮಳೆಯಾಧಾರಿತ ಲಕ್ಷಣಗಳನ್ನು ಗಮನಿಸಿ ಬೆಳೆಸುವುದು ಒಳ್ಳೆಯ ಮಾರ್ಗ. ಕೆಎನ್ ಗಣೇಶಯ್ಯನವರು ತಮ್ಮ ಪುಸ್ತಿಕೆಯಲ್ಲಿ ಒಂದು ಬಿದಿರಿನ ಮೆಳೆಯು 100,000 ಜಾಸ್ತಿ ಎಲೆಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಸಮತೋಲನವಾಗಿ ಇಡಲು ಸಹಾಯಕ ಎಂದು ದಾಖಲಿಸಿದ್ದಾರೆ. ಕರ್ನಾಟಕವು ಪಶ್ಚಿಮ ಘಟ್ಟದ ಮುಖ್ಯ ಮತ್ತು ಬಹು ವಿಸ್ತೀರ್ಣವಾದ ಪ್ರದೇಶವನ್ನು ಹೊಂದಿದ್ದು ಇದರ ಪರಿಸರದಲ್ಲಿ ಶಮೆ ಅಥವಾ ಡೆಂಡ್ರಾಕ್ಲಮಸ್ ಸ್ಟಾಕ್ಸಿ ಎನ್ನುವ ಬಿದಿರಿಗೆ ಹೇಳಿ ಮಾಡಿಸಿದಂತಹ ವಾತಾವರಣವನ್ನು ಕಲ್ಪಿಸಿದೆ. ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶುದ್ಧ ಗಾಳಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಸಹಕರಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಹೆಜ್ಜೆ ಇರಿಸಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪಗಳ ಕುರಿತ ಒಳನೋಟ ಇಲ್ಲಿದೆ. ಭಾರತದಲ್ಲಿ ತಯಾರಿಸಿ ಭಾರತೀಯ ಸಾಮರ್ಥ್ಯವನ್ನು ಬೆಳೆಸಿ ಜಗತ್ತಿಗೆ ಉತ್ಪನ್ನಗಳನ್ನು ಪೂರೈಸಿ ಎಂಬ ಆಶಯದೊಂದಿಗೆ 2014 ಸೆಪ್ಟೆಂಬರ್ 25 ಮೇಕ್ ಇನ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿತು. ಸುಗಮ ವ್ಯವಹಾರ ಹೂಡಿಕೆ ಆಕರ್ಷಿಸುವ ಮೂಲಕ ಭಾರತವನ್ನು ಸ್ಪರ್ಧಾತ್ಮಕ ಉತ್ಪಾದನಾ ತಾಣವನ್ನಾಗಿಸುವ ಯೋಜಿತ ಪ್ರಯತ್ನದ ಫಲವಾಗಿ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾವರೆಗೆ ಜಾಗತಿಕ ಉತ್ಪಾದನೆ ಬ್ರ್ಯಾಂಡ್ ರೂಪ ಪಡೆದುಕೊಂಡಿತು. 2014-15 ಇಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿ ಇತ್ತು. 2025-26 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗೆ ತಲುಪಿ ಭಾರತ ನಿವ್ವಳ ರಫ್ತುದಾರನಾಗಿ ರೂಪಾಂತರಗೊಂಡಿತು. ಮೇಕ್ ಇನ್ ಇಂಡಿಯಾ ಪ್ರಕಲ್ಪದಡಿ 20 ಲಕ್ಷ ಕೋಟಿ ರೂಪಾಯಿಗಳಷ್ಟು ಉತ್ಪಾದನೆ, 14 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಹಾಗೂ 2.40 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹೂಡಿಕೆಗಳನ್ನು ಸಾಧ್ಯವಾಗಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಮಧು ಬಂಗಾರಪ್ಪ ನೇತೃತ್ವದ ಸಮಿತಿ ನಿನ್ನೆ ಮಧ್ಯರಾತ್ರಿ 12 ಅಕ್ಟೋಬರ್ 2 ತಾರೀಖಿನವರೆಗೆ ಭದ್ರಾ ಜಲಾಶಯದ ಕಾಲುವೆಗಳಿಗೆ

ಕುಡಿಯಲು ನೀರು ಹರಿಸುವ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪುರಸ್ಕೃತ ಎರಡನೇ ಆವೃತ್ತಿಯ ಸ್ವದೇಶ್ ದರ್ಶನ ಯೋಜನೆ ಅಡಿ ಬೀದರ್ ಕೋಟೆ ಮತ್ತು ಪಾಪನಾಶ ಕೆರೆ ಅಭಿವೃದ್ಧಿಯನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು.

0: ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣು ಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:55. ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2255571.
7: ಸೆಪ್ಟೆಂಬರ್ 9 ಮರಣಪಟ್ಟ 30 ಗ್ರಾಮ ನಾಗಂಡ ಮೊಣ್ಣಪ್ಪ ಎಂಡ ಮಾದಕಾರ್ಯ ಇದೇ 19. ನಾಳೆ ಚೆನ್ನೈಚ ಪೊಲಕ 11 30 ಗ್ರಾಮದಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿತು ಬರುನುಂದು ಅಂಡ ತಮ್ಮಣಂಗ ತಂಗ್ಯ ಪಿಂಜ ಸಂಸಾರ ಕಟ್ಟಂಡಿತು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ನಿಂದ 46 lakhs ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
16: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
17: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 rupees ವರ್ತ್ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
19: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
20: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
21: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ

0: ಸಂಪರ್ಕಿಸಿ ತರ್ಕಮಡ ಪುನೀತ್ ಕಾಲ್ 9606048734. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಅಮ್ಮತ್ತಿ ಕೊಡವ ಸಮಾಜ ಹತ್ರ ದಂಡಾಯಿರ್ತು ಇರು ತಂಜಿ ಇರು ತಾರನೇ ಕಾಲತ್ರ ಮಹಾಸಭೆ ಇದೇ ಇರುವುದಂಗ ನಾರಾಜ ಪೊಲಕ 10 ಗಂಟೆಗೆ ಸಮಾಜ ಹತ್ರ ಅಧ್ಯಕ್ಷಗಳಾದ ಶ್ರೀ ಐನಂಡ ಪಿ ಪ್ರಕಾಶ್ ಗಣಪತಿ ಐಂಡ ಕೊರವು ಕಾರ್ಯಕ್ಕೆ ಕೊಡವ ಸಮಾಜ ಹತ್ರ ನಡುಬಾಡಲು ನಡಪ ಸದಸ್ಯಂಗೆಲ್ಲ ನೇರಕ ಸೇರಿತು ಬಂತು ಮಹಾಸಭೆನ ಚಾಯೋಡೆ ನಡೆಸಿತರನೊಂದು ಅಮ್ಮತ್ತಿ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿ ಆಡಳಿತ ಮಂಡಳಿ ಕಾರ ಕಟ್ಟಣಿತು.
1: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9ರಿಂದ 25ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
3: ನಂಬರ್ 2774 ಮಕ್ಕಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಕ್ಕಂದೂರು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 10:30 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಶಾಂತೇಂಡ ಬಿ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ಬಿರುನಾಣಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28 ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾಣಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481058846.
5: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
3: ನಂಬರ್ 2783 ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು ಪೊನ್ನಂಪೇಟೆ ತಾಲೂಕು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಬೆಳಿಗ್ಗೆ 9:30 ಕಾನೂರಿನಲ್ಲಿರುವ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಾಡ್ಯಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಂ ರತ್ನಕುಮಾರ್ ಅವರು ಕೇಳಿಕೊಂಡಿದ್ದಾರೆ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿ ಇದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 101ನೇ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಹಕಾರಿ ಅಧ್ಯಕ್ಷರಾದ ಶ್ರೀ ಎಚ್ಎಸ್ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಮಾನ್ಯ ಸದಸ್ಯರೆಲ್ಲ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಸೆಪ್ಟೆಂಬರ್ 9ರಂಗ ಮರಣಪಟ್ಟ ಮೂವತ್ತೋಕ್ಲು ಗ್ರಾಮ ನಾಗಂಡ ಮೊಣ್ಣಪ್ಪ ಎಂಡ ಮಾದ ಕಾರ್ಯ ಇದೇ 19ರಂಗ. ನಾಳೆ ಚೆನ್ನೈಯ ಚಪ್ಪಲಕ 11 ಗಂಟೆಗೆ ಮೂವತ್ತೋಕ್ಲು ಗ್ರಾಮದಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿತು ಬರುನುಂದು ಅಂಡ ತಮ್ಮಣಂಗ ತಂಗೆ ಪಿಂಜ ಸಂಸಾರ ಕಟ್ಟಣಿತು. ನಂಬರ್ 2770 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣ

0: ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. ಪೊನ್ನಂಪೇಟೆ ಕೊಡವ ಸಮಾಜತರ ಸದಸ್ಯಂಗಡ ಮಕ್ಕಳಾತ್ಲ 2025-26 ಸಾಲ ಎಸ್ಎಸ್ಎಲ್ಸಿ ಪಿಂಜ ಪಿಯುಸಿಲ್ ಏರ ಮಾರ್ಕ್ಸ್ ಪಡೆದವು ತಂಗಡ ಅರ್ಜಿನ ಮಾರ್ಕ್ಸ್ ಕಾರ್ಡ್ರ ಕೂಡ ಇದೇ 22 ತಾರೀಖು ರೋಳಲು ಕೊಡವ ಸಮಾಜ ಕಚೇರಿ ಕಚ್ಚಿಡೊಂಡು ಅರ್ಜಿ ಅಚ್ಚಿಟ್ಟಂಗಕ್ಕೆ ಈ ತಿಂಗಳ 27 ನಡಪ ಕಾಲತ್ರ ಮಹಾಸಭೆಲು ಒತ್ತಾಸೆ ಇನಾಮ್ ಕೊಡಪ ಅಂದು ಪೊನ್ನಂಪೇಟೆ ಕೊಡವ ಸಮಾಜದರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಿರುನಾಣಿ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇಂದು ಶುಕ್ರವಾರ ನಡೆಯಲಿದೆ. ಬೆಳಿಗ್ಗೆ 9:30 ಬಡಗರಕೇರಿಯಲ್ಲಿರುವ ಸಂಘದ ಗೋದಾಮಿನ ಆವರಣದಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಪೂರ್ವಾಹ್ನ 10 ಸಂಘದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಎನ್ಪಿ ಭಾರತಿ ಕೇಳಿಕೊಂಡಿದ್ದಾರೆ.
1: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ ಪ್ರಕಟಣೆ. ಸಂಘದ ಎ ತರಗತಿ ಸದಸ್ಯತ್ವ 1 ಮೌಲ್ಯವನ್ನು 2,000 ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು 2,000 ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು ಸೆಪ್ಟೆಂಬರ್ 19 ಒಳಗಾಗಿ ಪಾವತಿಸಿ ಸೆಪ್ಟೆಂಬರ್ 23 ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
2: ನಂಬರ್ 2755 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸುಂಟಿಕೊಪ್ಪ ಇದರ 2025-26 ಸಾಲಿನ 67 ವಾರ್ಷಿಕ ಮಹಾಸಭೆ ಇದೇ 19 ನಾಳೆ ಶನಿವಾರ ಪೂರ್ವಾಹ್ನ 11 ಸಂಘದ ಅಧ್ಯಕ್ಷರಾದ ಶ್ರೀ ಜರ್ಮಿ ಡಿಸೋಜಾ ಅವರ ಅಧ್ಯಕ್ಷತೆಯಲ್ಲಿ ಗುಂಡುಗುಟ್ಟಿ ಶ್ರೀ ಮಂಜುನಾಥಯ್ಯ ಸಹಕಾರ ಭವನದಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಮಿತ್ರಾ ವಿಕೆ ಕೇಳಿಕೊಂಡಿದ್ದಾರೆ.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
7: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
8: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20 ಭಾನುವಾರ ಬೆಳಗ್ಗೆ 11 ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ, ಮೊಬೈಲ್ ನಂಬರ್ 9008509929, ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
9: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
10: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ, ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್ ಇದರಿಂದ.

0: ಅಂತಾನೆ, ಡಿಜೆನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜೆನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:29:55. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಬಿ ಆರ್ ಲಕ್ಷ್ಮಣರಾವ್ ಅವರದ್ದು, ಗಾಯಕರು ಮೈಸೂರು ಅನಂತಸ್ವಾಮಿ.

ಮೈಸೂರು ಅನಂತಸ್ವಾಮಿಯವರು ಹಾಡಿರುವ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನು ಆಲಿಸಿದರೆ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್: ಆಫ್ಘಾನಿಸ್ತಾನ ವಿರುದ್ಧ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ವಾರ್ತೆಗಳ ವಿವರ: ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಹೊಸ ಹಾಗೂ ವಿಶ್ವಾಸಾರ್ಹ ತಯಾರಿಕಾ ತಾಣಗಳನ್ನು ಎದುರು ನೋಡುತ್ತಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸತತವಾಗಿ ಸಜ್ಜಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿರ್ಣಾಯಕ ಕೈಗಾರಿಕೆಗಳಲ್ಲಿನ ಭಾರತದ ಬೆಳವಣಿಗೆಯು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವುದರ ಜೊತೆಗೆ ವಿಶ್ವಾದ್ಯಂತ ಬದಲಾಗುತ್ತಿರುವ ಪೂರೈಕೆ ಸರಪಳಿ ಸವಾಲುಗಳ ನಡುವೆಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ದ ವಿಮಾನ ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದ ಪವನ್ ಹ್ಯಾನ್ಸ್ ಲಿಮಿಟೆಡ್ಗೆ ಧ್ರುವ್ ಮುಂದಿನ ಪೀಳಿಗೆಯ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ಈ ವೇದಿಕೆಗಳ ಸೇರ್ಪಡೆಯು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ಮತ್ತು ವಿದೇಶಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವತ್ತ ಮತ್ತೊಂದು ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಸ್ಥಳೀಯ ವಿನ್ಯಾಸ, ಅಭಿವೃದ್ದಿ ಮತ್ತು ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಚ್ಎಎಲ್ ತಿಳಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. 140 ಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಬದ್ಧವಾಗಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಬದ್ಧತೆಯನ್ನು ಮುಂದುವರಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ 100%ವರೆಗೆ ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವಕಾಶ ನೀಡುವ ಮಸೂದೆಯನ್ನು ಅಮೆರಿಕದ ಪ್ರತಿನಿಧಿಗಳ ಸಭೆ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಭಾರತ ಈ ಹೇಳಿಕೆ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ, ಲೋನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿರುವ ಕೈವಲ್ಯಧಾಮದ ಗೋರ್ಧನ್ ದಾಸ್ ಸೆಕ್ಕಾರಿಯಾ ಕಾಲೇಜ್ ಆಫ್ ಯೋಗ ಅಂಡ್ ಕಲ್ಚರಲ್ ಸಿಂಥಸಿಸ್ನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ನಂತರ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪುಣೆ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು 2 ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ.

0: ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಎರಡು ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಮತ್ತು ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ಮಧ್ಯಂತರ ಆದೇಶದಲ್ಲಿ ಆಯೋಗದಿಂದ ತಮ್ಮ ಬಣಗಳನ್ನು ಗುರುತಿಸಲು ಬಳಸಬಹುದಾದ ಹೆಸರುಗಳನ್ನು ಇಂದು ಬೆಳಗ್ಗೆ 11 ಗಂಟೆಯೊಳಗೆ ಸಲ್ಲಿಸುವಂತೆ ಎರಡೂ ಬಣಗಳಿಗೆ ಸೂಚಿಸಲಾಗಿದೆ. ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರೂಪ್ ರಾಯ್ ನೇತೃತ್ವದ ಪಕ್ಷದ ಎರಡು ಬಣಗಳ ಮುಖಂಡರ ವಾದ ಆಲಿಸಿದ ಬಳಿಕ ಚುನಾವಣಾ ಆಯೋಗ ಈ ಮಧ್ಯಂತರ ಆದೇಶ ಹೊರಡಿಸಿದೆ. ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಮೂರು ಭಾಷಾ ನೀತಿ ಜಾರಿಯನ್ನು 2027 ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನಿನ್ನೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಅವಧಿಯಲ್ಲಿ ಅನುಕೂಲವಾಗುವಂತೆ ನೀತಿ ಜಾರಿ ಮುಂದೂಡಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ, ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಸಲಹೆ ನೀಡಿದೆ. ಈ ವರ್ಷ ಆರನೇ ತರಗತಿಯಲ್ಲಿ ಮೂರು ಭಾಷೆಗಳನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ಮುಂದುವರೆಸುವಂತೆಯೂ ಪೀಠ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ವರದಿಯ ವಿಷಯ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ನಿನ್ನೆ ದೇಶಾದ್ಯಂತ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಒದಗಿಸುವುದರ ಜೊತೆಗೆ ಗ್ರಾಮೀಣ ಸಮುದಾಯಗಳಿಗೆ ದೀರ್ಘಕಾಲ ಉಪಯುಕ್ತವಾಗುವ ಆಸ್ತಿಗಳನ್ನು ಸೃಷ್ಟಿಸಿ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿಪಡಿಸುವಂತಿರಬೇಕು ಎಂದು ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಪರೀಕ್ಷೆಯನ್ನು ಈ ತಿಂಗಳ 9 ಮತ್ತು 10 ದೇಶದ 272 ನಗರಗಳ 454 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳ 1980 ತಿದ್ದುಪಡಿ ಮಾಡುವ 2026 ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ತಿದ್ದುಪಡಿಯ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ 36 ಪುಟಗಳ ಸಾಮಾನ್ಯ ಪಾಸ್ಪೋರ್ಟ್ನ ಅವಧಿ 5 ವರ್ಷಗಳಾಗಿರುತ್ತದೆ.

0: ಅಥವಾ ಮಗು 18 ವರ್ಷ ತುಂಬುವವರೆಗೆ ಇರುತ್ತದೆ. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಅಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನವನ್ನು 127 ರನ್ಗಳಿಂದ ಸೋಲಿಸಿ 3-0 ಅಂತರದಲ್ಲಿ ಸರಣಿ ಜಯಗಳಿಸಿದೆ. ಟಾಸ್ಕ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 221 ರನ್ ಗಳಿಸಿತು. 222 ರನ್ಗಳ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತಂಡ 14.1 ಓವರ್ಗಳಲ್ಲಿ 94 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ ಎಚ್ಟಿಟಿ 40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್ ಆಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:33. ನಿಧನ ಸುದ್ದಿ. ಬಲ್ಯಮಂಡೂರು ಗ್ರಾಮತ್ರ ಕೊಟ್ಟಂಗಡ ಮಿಟ್ಟು ದೇವಯ್ಯ ಅಂಡ ಪೊಣ್ಣು ಕೊಟ್ಟಂಗಡ ಪ್ರಮೀಳ ಅಂಡ ಇಂದು ಪುಲಂಜತೆಕ್ಕು ಮರಣಪಟ್ಟಿದ್ದು ಅಳುವದು ಬಯತ್ರ ಕೊಟ್ಟಂಗಡ ಪ್ರಮೀಳ ತಾಮನೆ ಬೊಜ್ಜಂಗಡ ಇಂಗಡ ಅಕಿರಿ ಕಾರ್ಬರ್ ಇಂದೇ ಮಜ್ಜಣ ಒಕ್ಕತೂಟುಗಳದ ನಡುಪ. ಚೇರಂಬಾಣೆ 50 ಗ್ರಾಮತ್ರ ಕಿಪಾಡಂಡ ಪೌತಿ ಬಸಪ್ಪ ಇಂಗಡ ಪೊಣ್ಣು 90 ಬಯತ್ರ ತಂಗವ್ವ ಗೌರು ಇಂಗ ನಿನಾಂದ ಬೈಟ ಮರಣಪಟ್ಟಿದ್ದು ತಾಮನೆ ಚುಂಚಿರ ಕೀಪಾಡಂಡ ತಂಗವ್ವ ಇಂಗಡ ಅಕಿರಿ ಕಾರ್ಬರ್ ಅಂಗಡ 50 ಸ್ವಂತ ಮನೆಯಲ್ಲಿ ಇಂದು ಮಜ್ಜಣತ್ರ ಮೀದ ನಡುಪ. ಮಡಿಕೇರಿ ತಾಲೂಕು ಚೇರಂಬಾಣೆ ಬಿ ಬಾಡಗ ಗ್ರಾಮದ ನಡುವಟ್ಟಿರ ದಿವಂಗತ ದೇವಯ್ಯನವರ ಪತ್ನಿ ಮಾಚಮ್ಮ ತವರುಮನೆ ಕೋಡಿ ಪದಕಲ್ಲು ಗ್ರಾಮ ಇವರು ತಮ್ಮ 97ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ನಡುವಟ್ಟಿರ ಮಾಚಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ಬಿ ಬಾಡಗ ಗ್ರಾಮದ ನಡುವಟ್ಟಿರ ಐನ್ ಮನೆಯಲ್ಲಿ ನಡೆಯಲಿದೆ. ಮಕ್ಕಂದೂರು ಗ್ರಾಮದ ತೋಟೇರ ದಿವಂಗತ ಮುತ್ತಣ್ಣನವರ ಪತ್ನಿ ದಮಯಂತಿ ಪಾಪ ಇವರು ನಿನ್ನೆ ನಿಧನರಾದರು. 84 ವರ್ಷ ಪ್ರಾಯದ ತೋಟೇರ ದಮಯಂತಿ ತವರುಮನೆ ಕಟ್ರತನ ಇವರ ಅಂತ್ಯಕ್ರಿಯೆ ಇಂದು ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಗೋಣಿಕೊಪ್ಪ ಕಾರಳನ ಗೌಡಂಡ ಪೌತಿ ಲಿಂಗರಾಜ ಇಂಗಡ ಪೊಣ್ಣು ಕಮಲ ಅಂಗ ನಿನಾಂದು ಮರಣಪಟ್ಟಿತು. 61 ಪಯತ್ರ ಗೌಡಂಡ ಕಮಲ ತಾಮನೆ ಮುಲ್ಲೆಂಗಡ ಇಂಗಡ ಅಕಿರಿ ಕಾರ್ಯ ಇಂದು ಮಜ್ಜಣ ಗೋಣಿಕೊಪ್ಪತ್ಲುಳ್ಳ ಸ್ವಂತ ಮನೆಯಲ್ಲಿ ನಡುಪ. ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಸೋಮೆಟ್ಟಿ ದಿವಂಗತ ಸೋಮಯ್ಯನವರ ಪತ್ನಿ ಪೂವಮ್ಮ ಇವರು ನಿನ್ನೆ ಸಂಜೆ 6 ಗಂಟೆಗೆ ನಿಧನರಾದರು. 88 ವರ್ಷ ಪ್ರಾಯದ ಸೋಮೆಟ್ಟಿ ಪೂವಮ್ಮ ತವರುಮನೆ ನಡುಮನೆ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಷೀನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
7: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
9: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.

0: പൈൽകൊപ്പ കുശാൽ നഗര ഓൾസോ ആറ്റ് ഇരിട്ടി കണ്ണൂർ ചിറുപ്പുയ വെള്ളരിക്കുൾ നീലേശ്വരം സി ജെ ബിൽഡ്വേ ട്രസ്റ്റ് ദ ലെഗസി ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರ್.
3: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಬರ ಬಂದಿತ್ತುಳ್ಳ ಜಿಲ್ಲೆ ಎಂದು ವಿರಜಪೇಟೆ ಪಿಂಜ ಪೊನ್ನಂಪೇಟೆ ತಾಲೂಕಿನ ಘೋಷಣೆ. ಜಿಲ್ಲೆಯಲ್ಲಿ ನಿನ್ನಂದು ನಡೆದ ವಿಶ್ವಕರ್ಮಿ ಜಯಂತಿ ಆಚರಣೆ. September 23 ಮಾಜಿ ಸೈನಿಕಂಗಡ ಸಂಘದ ರಾಧನೆಯಲ್ಲಿ ವಿರಾಜಪೇಟೆಯಲ್ಲಿ ಯೋಧಂಗಡ ಸ್ಮರಣೆ ಕಾರ್ಯಕ್ರಮ. ಸುದ್ದಿರ ವಿವರ: ರಾಜ್ಯ ಸರ್ಕಾರ ಇದೀಗ ಪುನಾದಿಯ 23 ತಾಲೂಕಿನ ಬರಬಂದಿತ್ತುಳ್ಳ ತಾಲೂಕೆಂದು ಘೋಷಣೆ ಮಾಡಿತ್ತು. ಇದೀಗ ಬರಬಂದಿತ್ತುಳ್ಳ ತಾಲೂಕರ ಸಂಖ್ಯೆ 124 ಎತ್ತಿತ್ತು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಪಿಂಜ ವಿರಾಜಪೇಟೆ ತಾಲೂಕಿನ ಬರಬಂದಿತ್ತುಳ್ಳ ಜಿಲ್ಲೆ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪರಿಹಾರ ನಿಧಿಯ ಮಾರ್ಗಸೂಚಿರ ಪೋಲೆ ಅವಶ್ಯವುಳ್ಳ ಪರಿಹಾರ ಕ್ರಮ ಪಿಂಜ ತುಡಿಕೆ ಬೋಂಡಿಯನ್ನತ್ತ ಅವಶ್ಯಕತೆ ಬಗ್ಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥಂಗಾಯಿತುಳ್ಳ ಅದದ್ದು ಜಿಲ್ಲೆಯ ಜಿಲ್ಲಾಧಿಕಾರಿಯಕ್ಕೆ ಸರ್ಕಾರ ಅಧಿಕಾರ ಕೊಡ್ತಿತ್ತು. ಬೆಳೆ ನಷ್ಟದ ಸಮೀಕ್ಷೆನ ಜಂಟಿ ಐತಿ ನಡೆತುವನಕ್ಕೆ ಪರಿಹಾರದ ಅಂದಾಜು ವರದಿನ ಆಪಚ್ಚಕ ಬೇರೆ ಸರ್ಕಾರಕ್ಕೆ ಒಪ್ಪಿಚಿಡುವನಕ್ಕೆ ಕೃಷಿ ಆಯುಕ್ತಂಗಕ್ಕೆ, ತೋಟಗಾರಿಕಾ ಇಲಾಖೆಯ ನಿರ್ದೇಶಕಂಗಕ್ಕೆ ಪಿನ್ನ ಸಂಬಂಧಪಟ್ಟ ಜಿಲ್ಲೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಸೆಪ್ಟೆಂಬರ್ ತಿಂಗತಲ್ಲಿ ಮಳೆ ಕಮ್ಮಿಯಾದ ಹಿನ್ನೆಲೆಯಲ್ಲಿ KSNDMC ಪ್ರತಿ ವಾರ ಬರ ಪರಿಸ್ಥಿತಿನ ಪರಿಶೀಲನೆ ಮಾಡುವಂತೆ ಸರ್ಕಾರ ಅರಿಚಿಟ್ಟಿತ್ತು. ವಿಶ್ವಕರ್ಮ ಕೇವಲ ಒಂದು ವ್ಯಕ್ತಿಯಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ರೂಪ ಕೊಡ್ತಂಥ ಒಂದು ಶಕ್ತಿ. ಈ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಜಯಂತಿನ ಒಂದು ಸಮುದಾಯಕ್ಕೆ ಮಾತ್ರ ಅಣ್ಣುವ ಅಜ್ಞಾನತನ ಬುಡುವಂಜೆ ವಿಶ್ವಕರ್ಮ ಆರಾಧನೆಯನ್ನು ಸಾರ್ವತ್ರಿಕ ಆಯಿತು ಪೂಜರ ರೂಪದ ಕೈಕೊಂಡು ಕುಶಾಲನಗರದ ನಿವೃತ್ತ ಪ್ರಾಂಶುಪಾಲಗಳನ್ನು HB ಲಿಂಗಮೂರ್ತಿ ಎಣ್ಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡುಕೊಟ್ಟದ್ದು ನಿನ್ನಂದು ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಕೂಡಿಯಾಡುವಂಜೆ ಅವು ತಕ್ಕ ಬರೆದದ್ದು. ವಿಶ್ವಕರ್ಮ ತತ್ವತನ ಸಾರ್ವತ್ರಿಕ ಸೃಷ್ಟಿಯ ರೂಪದ ಅರ್ಥ ಮಾಡಿಕೊಂಡು ಆರಾಧನೆ ಮಾಡೋಂಡು ಇದು ಬರೀ ಓರು ದಿನದ ಕಾರ್ಯಕ್ರಮ ಆಕತೆ, ಕೆಲಸಕ್ಕೆ ಗೌರವ ಕೊಡಪನತ ಪ್ರತಿದಿನ ಆಂಡುವಂತೆ ಎಣ್ಣಿಚಿ. ವಿಶ್ವಕರ್ಮ ಒಕ್ಕೂಟದ ಜಿಲ್ಲಾಧ್ಯಕ್ಷ SJ ದೇವದಾಸ್ ಕಾರ್ಯಕ್ರಮದಲ್ಲಿ ತಕ್ಕ ಬರೆದದ್ದು. ಕಾಲೇಜು ಶಿಕ್ಷಣ ಇಲಾಖೆ ಮಡಿಕೇರಿಯ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜು ಬೊಮ್ಮಕ್ಕಡ ಕಾಲೇಜರ ಆದನೆಯಲ್ಲಿ ದಂಡಾಯಿರ್ತ 26-27 ಸಾಲರ ವಿದ್ಯಾರ್ಥಿ ಸಂಘಕ್ಕೆ ಮೊಳಿಯಿಡುವ ಕಾರ್ಯಕ್ರಮ ಇಂದು ಪೊಲಕ 10 ಗಂಟೆಗೆ ಕಾಲೇಜರ ಸಭಾಬಾಡಿಯಲ್ಲಿ ನಡಪ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಪೋಲೆ ನಾಳೆ ಕೊಡಗು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ರಾಷ್ಟ್ರೀಯ ಲೋಕ ಅದಾಲತ್ ನಡಪ ಅಂದು ಹಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಅರಿಚಿಟ್ಟಿತು. ಇಕ್ಕೈತು ಮಲೇಷ್ಯಾತ್ರ ಕೌಲಾಲಂಪುರದ ನಡೆದ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಪೈಪೋಟಿಯಲ್ಲಿ ನಂಗಾರು ಯುಗನ್ ಕಚ್ಚಿರ ಪದಕ ಪಡೆದಿತ್ತು. ಯುಗನ್ ಅವು ಕೈಂಜ 3 ಕಾಲತಿಂಜ ಕರ್ನಾಟಕ ರಾಜ್ಯ ಮಟ್ಟದ ಟೆಕ್ವಾಂಡೋ ಪೈಪೋಟಿಯಲ್ಲಿ ಪುನರ ಪದಕ ಪಡೆದನುಂಡು. ಇಂದು ನಾಪೋಕ್ಲಲ್ಲಿ ಗೌರಿ ಗಣೇಶ ಮೂರ್ತಿಗಳ ಬಿಡುವ ಹಿನ್ನೆಲೆಯಲ್ಲಿ ನಾಪೋಕ್ಲು ಪೊಲೀಸ್ ಸ್ಟೇಷನ್ರ ಸುತ್ತಮುತ್ತ 5 ಕಿಲೋಮೀಟರ್

0: ವ್ಯಾಪ್ತಿಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಬದಲು ಮಾಡಿತ್ತು. ಸಾರ್ವಜನಿಕಂಗ ಸಹಕಾರ ತರೊಂಡೊಂದು ಅಲ್ಲಿ ಹತ್ರ ಠಾಣಾಧಿಕಾರಿ ಪ್ರಕಟಣೆಯಲ್ಲಿ ಮನವಿ ಮಾಡಿತ್ತು. ಇಂದು ಮಜ್ಜನ ದಂಡಗಂಟರ ಮೀದ ನಾಪೋಕ್ಲು ಟೌನ್ ರೋಡಕ್ಕೆ ಇದೇ ರೀತಿಯ ವಾಹನ ಸಂಚಾರತ್ನ ನಿಷೇಧ ಮಾಡಿತು. ಕೊಡವ ಸಮಾಜ ರಸ್ತೆಯಲ್ಲಿ ವಾಹನ ನಿಪ್ಪುಚಿಡುವನಕ್ಕೆ ಇಲ್ಲ. ಮಡಿಕೇರಿ ಬರಿಂಜ ಬಪ್ಪ ಬಸ್ಸುಕಾರ ಮಾರ್ಕೆಟ್ರ ಪಕ್ಕ ನಿಪ್ಪುಚಿಡುಂಡು. ಪಾರಾಣಿಂಜ ಬಪ್ಪ ಬಸ್ಸುಕಾರ ಬೇತು ಜಂಕ್ಷನ್ಲು, ಕಕ್ಕಬ್ಬೆ ಪಿಂಜ ಭಾಗಮಂಡಲ ತಿಂಜ ಬಪ್ಪ ಬಸ್ಸುಕಾರ ಪಳೆ ತಾಲೂಕುಲು, ಅನ್ನನೆ ಚಿರಿಯ ವಾಹನಕಾರ ಪಳೆ ತಾಲೂಕು ಕೆಪಿಎಸ್ ಪರಂಬಲು ನಿಪ್ಪುಚಿಡುಂಡು ಎಂದು ಅರಿಚಿಟ್ಟಿತು. ಐತಿಹಾಸಿಕ ಹಿನ್ನೆಲೆ ಉಳ್ಳನತ್ತ ಮಡಿಕೇರಿ ದಸರಾ ಕರಗ ನಮ್ಮ ಪಿಂಜ ದಶಮಂಟಪತ್ರ ಶೋಭಾಯಾತ್ರೆ ಅಕ್ಟೋಬರ್ 21 ನಡಪಂದ್ ಕಂಚಿಕಾಮಾಕ್ಷಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ಮಾಜಿ ಸೈನಿಕಂಗಡ ಸಹಕಾರ ಸಂಘದ ಆಧನೆಯಲ್ಲಿ ಇದೇ ತಿಂಗಳ 23ನೇ ತಾರೀಕರಂದು ವಿರಜ್ಪೇಟರ ಯೋಧಂಗಡ ಅಮರ್ ಜವಾನ್ ಸ್ಮಾರಕ ಸ್ತಂಭದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸುವಂತೆ ಸಂಘದರ ಅಧ್ಯಕ್ಷ ಚಪ್ಪಂಡ ಹರೀಶ್ ಉತ್ತಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ದೇಶ ರಕ್ಷಣೆಗೆ ಇರುಲು ಪೋಲು ನೆಚ್ಚಿತು ಹುತಾತ್ಮಂಗಾಯಿತುಳ್ಳ ಯೋಧಂಗಕ್ಕೆ ಜಿಲ್ಲಾ ಸಶಸ್ತ್ರ ಪೊಲೀಸ್ ಕಾರ್ಡ ಸಹಕಾರತ್ತು ಶ್ರದ್ಧಾಂಜಲಿ ಒಪ್ಪುಚಿಡುವ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಅಜ್ಜಿಕುಟ್ಟಿರ ಪೊನ್ನಣ್ಣ, ಲೆಫ್ಟಿನೆಂಟ್ ಕರ್ನಲ್ ಅಜ್ಜಿನಕಂಡ ಬೆಳ್ಳೆಪ್ಪ ಚಂಗಪ್ಪ, ವಿಧಾನ ಪರಿಷತ್ ಸದಸ್ಯಗಳನ್ನು ಸುಜಾ ಕುಶಾಲಪ್ಪ ಕೂಡದನಕ್ಕೆ, ಸೇನಾಧಿಕಾರಿಯ ಜನಪ್ರತಿನಿಧಿಯ ಅಧಿಕಾರಿಯ ಕೂಡಿಯಾಡುವ ಬೈಯಂಜಿ ವಿರಜ್ಪೇಟರ ಮಹಿಳಾ ಸಮಾಜದ ನಡಪನ್ನತ ಸಂಘದರ ಕಾಲತ್ರ ಮಾಸಬೆಲೆ ಮಾಜಿ ಸೈನಿಕ ಗಪಿಂಜ ಅಂಗಡ ಕುಟುಂಬಕಾರಕ್ಕೆ ಬಣ್ಣೆ ಆರೋಗ್ಯ ಶಿಬಿರತ್ನ ಏರ್ಪಾಡು ಮಾಡಿತು. ಇದಿಂಡ ಕೂಟಕ್ಕೆ ಸಂಘದರ ಸದಸ್ಯಂಗಡ ಮಕ್ಕಕ್ಕೆ ಪ್ರತಿಭಾ ಪುರಸ್ಕಾರ ಕೊಡುಪಂದು ಎಣ್ಣಿತು. ಎಸ್ಐಆರ್ಗೆ ಸಂಬಂಧಪಟ್ಟನಕ್ಕೆ ಕೊಡಗು ಜಿಲ್ಲೆಯಲ್ಲಿ 26,204 ಮತದಾರಗಳ ವಿಚಾರಣೆ ಪೂರ್ತಿಯಾಯಿತು. ಬಾಕಿ ಉಳ್ಳ ವಿಚಾರಣೆಯ ಅಪಚ್ಚಕ ಬೇರೆಯ ತೀರ್ಪಕ್ಕೆ ಇದಕ್ಕೆ 73 ಹೆಚ್ಚುವರಿ ಸಹಾಯಕ ಮತದಾರಗಳ ನೋಂದಣಿ ಅಧಿಕಾರಿಗಳ ನೇಮಕ ಮಾಡಿತೆಂದು ಜಿಲ್ಲಾಧಿಕಾರಿ ಎಣ್ಣಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಬಿರುನಾಣಿ, ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇಂದು ಶುಕ್ರವಾರ ನಡೆಯಲಿದೆ. ಬೆಳಿಗ್ಗೆ 9 ಗಂಟೆಯಿಂದ ಬಾಡಗರಕೇರಿಯಲ್ಲಿರುವ ಸಂಘದ ಗೋದಾಮಿನ ಆವರಣದಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಎನ್ಪಿ ಭಾರತಿ ಕೇಳಿಕೊಂಡಿದ್ದಾರೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
12: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
14: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
15: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
14: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
15: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ

0: ಕೊಟ್ಟಿದ್ಯಂತೆ. ಕೇವಲ 6 ಲ್ಯಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30 ಹತ್ತೊಂಬತ್ತು ಸೆಕೆಂಡುಗಳು.

ಇದೊಂದು ನಿಧನ ಸುದ್ದಿ. ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಕೊಮ್ಯಾನ ಮನೆ ನಾಡಪ್ಪ ಅವರ ಪತ್ನಿ ನೀಲಮ್ಮ ಇವರು ಇಂದು ಬೆಳಿಗ್ಗೆ ನಿಧನರಾಗಿರುತ್ತಾರೆ. 96 ವರ್ಷ ಪ್ರಾಯದ ಕೊಮ್ಯಾನ ಮನೆ ನೀಲಮ್ಮ, ತವರು ಮನೆ ಹರಗ ಕರೇಗೌಡನ ಮನೆ. ಇವರ ಅಂತ್ಯಕ್ರಿಯೆ ಇಂದೇ ಮಧ್ಯಾಹ್ನ 1 ಗಂಟೆಯ ಒಳಗೆ ತಾಕೇರಿ ಗ್ರಾಮದಲ್ಲಿ ನಡೆಯಲಿದೆ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222258. ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಮಧ್ಯಾಹ್ನ 12:05 ವನಿತಾ ವಿಹಾರ. ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 5 ಗಂಟೆಗೆ ಮಹಿಳಾ ಲೋಕ, ಇದರಲ್ಲಿ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ ಪ್ರಸಾರವಾಗಲಿದೆ. ಈ ದಿನದ ವಿಷಯ: ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಲೆಸಲು ನಿಮ್ಮ ಪ್ರಯತ್ನಗಳೇನು? 6:50 ಕೃಷಿ ರಂಗದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದ ಡಾ ಥರನ ಪೂಣಚ್ಚ ಟಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕು.

0: ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ.
1: ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ,
0: ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ,
1: ಸ್ವಚ್ಛತೆ ನಡೆವ ನಡತೆಯಲ್ಲಿರಲಿ.

ಮೊದಲಿಗೆ ಕೇಳೋಣ ಕರಾವಳಿ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ ಶ್ರೀರಾಮ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಚಿನ್ ಬಸ್ರೂರು. ಸಾಹಿತ್ಯ ಪ್ರಮೋದ್ ಮರವಂತೆ.

ಇನ್ನು ಜಯಂತ್ ಕಾಯ್ಕಿಣಿ ಅವರು ಅವರ ಸಾಹಿತ್ಯ ರಚನೆಯ ಗಜರಾಮ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಹಾಗೂ ಧ್ವನಿ ನೀಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಶಾನ್.

ಶ್ರೋತೃಗಳೇ, ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ. ರಘು ದೀಕ್ಷಿತ್ ಅವರು ಸಂಗೀತ ಸಂಯೋಜಿಸಿ ಧ್ವನಿ ನೀಡಿರುವ ಜಸ್ಟ್ ಮಾತ್ಮಾತಲ್ಲಿ ಚಿತ್ರದ ಗೀತೆ, ಸಾಹಿತ್ಯ ರಾಘವೇಂದ್ರ ಕಾಮತ್ ಅವರದು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಇನ್ನು ಮುಂದೆ ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದೊಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದುಜ್ಜುಗಿಸು ಮಂಕುತಿಮ್ಮ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದುಜ್ಜುಗಿಸು ಮಂಕುತಿಮ್ಮ.

ಬಹಳ ಚೆನ್ನಾಗಿದೆ ಇದು. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಜಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರುಮರಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ವರವಿಡದೆ ಉಜ್ಜೊಗಿಸು ಮಂಕುತಿಮ್ಮ. ನಾವು ಸಾಮಾನ್ಯದಲ್ಲಿ ಗುರಿ ಸಾಧಿಸಬೇಕು ಅಂತ ಹೋಗ್ತೇವೆ ಜೀವನದಲ್ಲಿ. ಆದರೆ ಒಂದು ಮಾತು ನೆನಪಿಡಬೇಕಾದದ್ದು, ಜೀವನಕ್ಕೆ ಒಂದು ಗುರಿ ಅನ್ನೋದಿಲ್ಲ, ಗುರಿಗಳ ಸಾಲು ಸಾಲೇ ಇದೆ ನಮ್ಮ ಕಣ್ಣು ಮುಂದೆ. ಗುರಿಗಳಂದ್ರೆ ಹಿಮಾಲಯ ಹತ್ತಿದ ಹಾಗೆ, ಓಹೋ ಒಂದು ಬೆಟ್ಟ ಹತ್ತಿ ನಿಂತ್ಕೊಂಡೆ ಮತ್ತೊಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ, ಅದನ್ನ ಹತ್ತಿ ಇನ್ನೊಂದು ಪರ್ವತ ಕಾಣಿಸುತ್ತೆ, ಅದರ ಮುಂದೆ ಇನ್ನೊಂದು ಪರ್ವತ. ಹಾಗೆ ಒಂದು ಗುರಿಯನ್ನು ಮುಟ್ಟಿದ ತಕ್ಷಣ ಮತ್ತೊಂದು ಗುರಿ ಕಾಣಿಸುತ್ತೆ. ಅದಕ್ಕೆ ಗುರಿಯ ನೈದಿದೊಡೆ ಒಂದು ಗುರಿ ಸೇರಿದ ತಕ್ಷಣ ಮತ್ತೆ ಮರುಳಿ ನೀನು ಉಜ್ಜಗಿಸು, ಮತ್ತೆ ಕೆಲಸ ಶುರು ಮಾಡು. ಕರಯುಕ್ತಿ ಪೆರ್ಚೆಯೋ, ಕರಯುಕ್ತಿ ಅಂದರೆ ಸ್ಕಿಲ್, ನಮ್ಮ ಕೌಶಲ. ನನ್ನ ಕೌಶಲ ಹೆಚ್ಚಾಗಿಯೋ ಅಥವಾ ದೈವ ಕರುಣಿಸಿಯೋ, ದೈವದ ಕೃಪೆಯಿಂದನೋ, ಕರ್ಮ ಋಣ ಸಂಧಿಸಿಯೋ, ನಿನ್ನ ಪೂರ್ವ ಜನ್ಮದ ಕರ್ಮ ಅದರ ಋಣ ಸಂಧಿ ಆಗ್ತದೋ, ಹೇಗೋ ಈ ಮೂರರಿಂದ, ನಿನ್ನ ಕೌಶಲ ಹೆಚ್ಚಾಗಿಯೋ, ಭಗವಂತನ ಕೃಪೆಯಿಂದನೋ, ಅಥವಾ ನಿನ್ನ ಕರ್ಮ ಋಣ ಸಂದಾಯ ಆಗಿಯೋ ನಿನ್ನ ಗುರಿ ಕೈ ಸಿಗ್ತದೆ. ಆದರೆ ಅದನ್ನು ಚಿಂತೆ ಮಾಡಬೇಡ, ಪರವೆ ಇಡದೆ ಉಜ್ಜಗಿಸು ಮಂಕುತಿಮ್ಮ. ನಿನ್ನ ಕೆಲಸ ಕೆಲಸ ಮಾಡುವಂಥದ್ದು, ಯಾವುದನ್ನು ಚಿಂತೆ ಮಾಡಬೇಡ. ಆ ಚಿಂತೆ ಮಾಡದ ಕೆಲಸ ಮಾಡಿದಾಗ ನಿನ್ನ ಕೌಶಲದಿಂದನೋ, ಭಗವಂತನ ಕರುಣೆಯಿಂದನೋ, ಅಥವಾ ನಿನ್ನ ಕರ್ಮಋಣ ಸಂದಾಯವಾಗಿಯೋ ನಿನ್ನ ಗುರಿ ಸೇರ್ತದೆ. ಅದರಿಂದ ನನ್ನ ಕೆಲಸ ಉಜ್ಜುಗಿಸುವುದು, ಕರ್ತವ್ಯ ಮಾಡುವಂಥದ್ದು.

ಪರಮಕಲೆ ಜೀವನದ ಲಲಿತ ಕಲೆ ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಕಲೆಗಳಲ್ಲಿ ಪರಮಕಲೆ ಜೀವನದ ಲಲಿತ ಕಲೆ ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಒಲಿದೊಲಿಸಿಕೊಳ್ಳುವ ಲೌಕಿಕನಯದ ಸೊಗಸನೀಂ ತಿಳಿವುದೊಳ ಹದದಿಂದ ಮಂಕುತಿಮ್ಮ. ಒಲಿದೊಲಿಸಿಕೊಳ್ಳುವ ಲೌಕಿಕನಯದ ಸೊಗಸನೀಂ ತಿಳಿವುದೊಳ ಹದದಿಂದ ಮಂಕುತಿಮ್ಮ.

0: ಇದು ಅದ್ಭುತವಾದಂಥ ಪದ್ಯ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಲೆ ಯಾವುದು ಅಂತಂದರೆ ಜೀವನದ ಲಲಿತ ಕಲೆ. 64 ಕಲೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ಭಾರತದಲ್ಲಿ. ಅದರ ಅತ್ಯಂತ ಶ್ರೇಷ್ಠವಾದ ಕಲೆ ಜೀವನವನ್ನು ನಡೆಸುವಂಥ ಕಲೆ, ಜೀವನದ ಲಲಿತ ಕಲೆ. ಕಲಿಸನದ ನಳವಲ್ಲ, ಅದನ್ನು ಕಲಿಸೋದಕ್ಕೆ ಬರೋದಿಲ್ಲ. ಯಾವುದು ಟ್ಯೂಷನ್ ಕೊಟ್ಟು ಕ್ಲಾಸಿಗೆ ಹಾಕಿ ಮಾಡೋಕೆ ಬರೋದೇ ಇಲ್ಲ. ಅದು ಬಾಹ್ಯ ಬೋಧನೆಯಿಂದ, ಹೊರಗಿನ ಬೋಧನೆಯಿಂದ ಆ ಜೀವನದ ಲಲಿತ ಕಲೆಯನ್ನು ಕಲಿಸೋಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ಮಾಡಬೇಕು? ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಎಷ್ಟು ತೂಕದ ಮಾತು. ಡಿ ವಿ ಜಿ ನೆನೆಸ್ಕೊಂಡ್ರೆ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. 3 ವರ್ಷ ಅವ್ರ ಜೊತೆಗಿದ್ದವನು. ಆ ಪದವನ್ನು ಬಳಸುವಂಥ ರೀತಿಯನ್ನು ಗಮನಿಸಬೇಕು. ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನ್ ನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಹೊರಗಿನ ಬಾಹ್ಯ ಬೋಧನೆಯಿಂದ ಜೀವನ ಹೇಗೆ ನಡೆಸಬೇಕು ಅಂತ ಯಾರಿಗೂ ಹೇಳಲ್ಲ. ಜೀವನ ಹೇಗೆ ನಡೆಸಬೇಕು ಅಂತ ಕ್ಲಾಸ್ ಮಾಡೋರು ಮನೆಯಲ್ಲೇ ಜಗಳ ಇರ್ತದೆ, ಅದು ಪ್ರಯೋಜನ ಇಲ್ಲ. ಆದರೆ ಒಲಿದು ಜೀವನ ನಡೆಸಬೇಕಾದ್ರೆ ಮತ್ತೊಬ್ಬರನ್ನು ಒಲಿಬೇಕು, ಒಲಿಸಿಕೊಳ್ಳಬೇಕು. ಆ ಲೌಕಿಕ ನಯದ ಸೊಗಸನ್ನು ಹೇಗೆ ತಿಳ್ಕೋಬೇಕು? ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ನಿನ್ನ ಜೀವನದ ಅನುಭವದಿಂದ, ಒಳಗಿನ ತಿಳುವಳಿಕೆಯಿಂದ ಮಾಡ್ಕೋಬೇಕಾದ್ದು. ಜೀವನಕ್ಕೊಂದು ಹದ ಅಂತಿದೆ, ಯಾವುದು ಅತಿಯಾದಾಗ ಹದ ತಪ್ಪಿ ಹೋಗ್ತದೆ. ಹಾಗೆ ಒಳಹದದಿಂದ ಆ ಲೌಕಿಕ ನಯದ ಸೊಗಸನನ್ನು ತಿಳ್ಕೊಂಡಾಗ ಜೀವನದ ಕಲೆ ಲಲಿತ ಕಲೆ ಆಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59 ಸೆಕೆಂಡುಗಳು.

0: ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: The number you've dialed is currently busy.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90-1282.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಆಕಾಶವಾಣಿ ಮಡಿಕೇರಿ, ಸಮಯ 9:02.43. ಪ್ರಕಟಣೆಗಳು. ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಇವರ ವಾರ್ಷಿಕ ಮಹಾಸಭೆಯನ್ನು 18/9/2026 ಅಂದರೆ ಇವತ್ತು ಬೆಳಿಗ್ಗೆ 11:00 ಆರ್ಆರ್ ಸೆಂಟರ್ ಮಡಿಕೇರಿ ಇಲ್ಲಿ ನಡೆಯಲಿದೆ. ಆರನೇ ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ 198 ಅರಣ್ಯದಂಚಿನಲ್ಲಿ ವಾಸ ಮಾಡುತ್ತಿರುವ ಸೋಲಿಗ, ಹಸಲರು, ಗೌಡಲು, ಸಿದ್ದಿ, ಕುಡಿಯ, ಮಲೈಕುಡಿ, ಕಾಡುಕುರುಬ, ಇರುಳಿಗ, ಬೆಟ್ಟಕುರುಬ, ಯರವ, ಪಣಿಯನ್ ಬುಡಕಟ್ಟು ಜನಾಂಗದವರಿಗೆ ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆಯಡಿ ಮನೆಗಳನ್ನು ನಿರ್ಮಾಣ ಮಾಡಲು ಅವಕಾಶವಿದ್ದು, ವಸತಿ ಸೌಲಭ್ಯಕ್ಕಾಗಿ ದಿನಾಂಕ 19/9/2026 ಅಂದರೆ ನಾಳೆಯ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಪಡೆಯಲು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬಹುದು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಇನ್ನು ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಸಂಜೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಕೇಳಬಹುದು. ಇಂದು ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಧ್ವನಿ ಮುದ್ರಣದ ಪ್ರಸಾರ. ಸುನೀತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:09:30.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 9:18:50. ಇನ್ನು ಮುಂದೆ ಕೇಳೋಣ ಕುವೆಂಪು ಅವರ ರಚನೆ, ಗಾಯಕರು ಎಲ್ ಎನ್ ಶಾಸ್ತ್ರಿ.

10:33 ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಹೂವುಗಳು. ಈ ಹಿಂದೆ ಕೂಡ ಈ ಕಾರ್ಯಕ್ರಮದಲ್ಲಿ ಹೂವುಗಳ ಬಗ್ಗೆ ತುಂಬಾ ಮಾತಾಡಿದ್ದೇವೆ, ಆದರೆ ಹೂವುಗಳ ಬಗ್ಗೆ ವರ್ಣನೆ ಮಾಡಿದಷ್ಟು ಕಡಿಮೆನೆ. ಹೂವು ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಪ್ರಕೃತಿಯ ಸೃಷ್ಟಿಯಲ್ಲಿ ಒಂದು ಸುಂದರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅದು ಬಣ್ಣ ಬಣ್ಣದ ಹೂವುಗಳು. ಅರಳಿದ ಹೂವುಗಳು ಕಣ್ಣಿಗೆ ಬಿದ್ದಾಗ ಮನಸ್ಸಿಗೆ ಆಗುವ ಖುಷಿ ಅಂತಿಂತದ್ದಲ್ಲ. ಹೂವುಗಳು ಸುಸುವ ಪರಿಮಳ, ಅದರ ಬಣ್ಣಗಳ ಜೋಡಣೆ, ಅದರ ಆಕಾರ, ಎಲ್ಲವೂ ಖುಷಿ ಕೊಡುವ ವಿಚಾರಗಳೇ. ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆ ಇದು. ಗಾಯಕರು ಕುನಾಲ್ ಗಾಂಜಾವಾಲ ಹಾಗೂ ನಂದಿತಾ. ರಾಗ ಸಂಯೋಜನೆ ಸಾಧು ಕೋಕಿಲ ಅವರದು. ಸಾಹಿತ್ಯ ಜಯತ್ ಕಾಯ್ಕಿಣೆ.

ಹೂವುಗಳಲ್ಲಿ 108 ವಿಧಗಳಿವೆ. ಅದರಲ್ಲಿ ಕೆಲವು ಪರಿಚಿತ ಹೂಗಳಂದ್ರೆ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಕಾಕಡ, ಸುಗಂಧರಾಜ, ಕನಕಾಂಬರ, ಗುಲಾಬಿ, ಚೆಂಡು ಹೂವು, ಕೇದಿಗೆ, ತುಂಬೆ, ಸೂರ್ಯಕಾಂತಿ, ದಾಸವಾಳ, ಪಾರಿಜಾತ, ಬ್ರಹ್ಮಕಮಲ, ಬೋಗನ್ವಿಲ್ಲ ಮುಂತಾದವು. ಇನ್ನು ಹೆಣ್ಣು ಮಕ್ಕಳಿಗೂ ಹೂವಿಗೂ ಬಿಡಿಸಲಾಗದ ನಂಟು ಅಂತ ಹೇಳಬಹುದು. ಹಿಂದೆಲ್ಲ ಹೆಚ್ಚಾಗಿ ಹೆಣ್ಮಕ್ಕಳ ಹೆಸರುಗಳು ಕೂಡ ಹೂವಿನದ್ದೇ ಆಗಿರ್ತಾ ಇತ್ತು. ಪುಷ್ಪ, ಸುಮಾ, ಗುಲಾಬಿ, ಚಂಪಾ, ಕಮಲ, ಪದ್ಮ, ಮಂದಾರ ಹೀಗೆ. ಇನ್ನು ಹೆಣ್ಣು ಮಕ್ಕಳ ಅಲಂಕಾರ ಕೂಡ ಮಲ್ಲಿಗೆಯ ದಂಡೆಯನ್ನು ತಲೆಗೆ ಮೂಡಿದಾಗಲೇ ಪೂರ್ತಿಯಾಗ್ತದೆ. ಇದು ಅವಳ ಚೆಲುವನ್ನು ಹೆಚ್ಚಿಸುತ್ತದೆ. ನಿರ್ಮಲ ಭಾವದ ಇಂತಹ ಮಲ್ಲಿಗೆಗೆ ಚೆಲುವಿನಲ್ಲಿ ಯಾವ ಸುಮವೂ ಸಮಾನವಲ್ಲ. ಮೂರ್ತಿ ಚಿಕ್ಕದಾದರೂ ಮಲ್ಲಿಗೆಯ ಕೀರ್ತಿ ಬಲು ದೊಡ್ಡದು.

ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರದ ಗೀತೆ ಇದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್, ರಾಗ ಸಂಯೋಜನೆ ಮನೋಮೂರ್ತಿಯವರದು, ಸಾಹಿತ್ಯ ಗೊಲ್ಲಹಳ್ಳಿ ಶಿವಪ್ರಸಾದ್.

ಶ್ರೋತೃಗಳೇ, ಹೂವುಗಳು ತಲೆಗೆ ಮುಡಿಲಿಕ್ಕೋ ಅಥವಾ ದೇವರ ಅಲಂಕಾರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಹೂವುಗಳ ಅಗತ್ಯವಿದೆ. ಮದುವೆ ಸಮಯದಲ್ಲಿ ವಧುವರರ ಕೊರಳನ್ನು ಅಲಂಕರಿಸಲಿಕ್ಕೆ ಮಾಲೆಗಳನ್ನು ಹೂವಿನಿಂದ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪ್ರತಿಷ್ಠಿತರನ್ನು ಸ್ವಾಗತ ಮಾಡಲು, ಆರತಕ್ಷತೆಯಲ್ಲಿ ಶುಭ ಕೋರಲು, ಹುಟ್ಟುಹಬ್ಬ, ಗೃಹ ಪ್ರವೇಶ ಮುಂತಾದ ಸಮಾರಂಭಗಳಲ್ಲಿ ಮುಖ್ಯವಾದವರನ್ನು ಅಭಿನಂದಿಸಲು ಬೇರೆ ಬೇರೆ ಹೂವುಗಳಿಂದ ಅಂದವಾಗಿ ಕಟ್ಟಿದ ಹೂಗುಚ್ಛಗಳನ್ನು ನೀಡಿ ಶುಭಾಶಯ ಹೇಳುವುದು ರೂಢಿ. ಆದರೆ ಇದರ ಉಪಯೋಗ ನಂತರ ಏನಾಗ್ತದೆ ಅಂತ ನೋಡಿದರೆ ಬಹಳ ವಿಷಾದ ಉಂಟಾಗ್ತದೆ. ಒಂದು ಕಾರ್ಯಕ್ರಮದಲ್ಲಿ ಹೂಗುಚ್ಛಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಸ್ವೀಕಾರ ಮಾಡಿದ ವ್ಯಕ್ತಿಗಳಿಗೆ ಅದರ ಅಂದ ಚಂದಗಳನ್ನು ಕ್ಷಣಕಾಲ ನೋಡಿ ಸಂತಸ ಪಡುವಷ್ಟು ಕೂಡ ಟೈಮ್ ಇರೋದಿಲ್ಲ. ಸ್ವೀಕರಿಸುವಾಗ ಒಂದು ನಗೆ ಬೀರಿ ಆ ಹೂಗುಚ್ಛವನ್ನು ಅವರ ಹಿಂದೆ ಇರುವ ವ್ಯಕ್ತಿಗಳಿಗೆ ಕೊಡ್ತಾರೆ. ಅವರು ಮತ್ತೆ ಅದನ್ನೆಲ್ಲೋ ಮೂಲೆಯಲ್ಲಿ ಹಾಕ್ತಾರೆ. ಮಾರನೇ ದಿನ ಅದೆಲ್ಲ ಕಸದ ರಾಶಿಗೆ. ಒಂದು ಫೋಟೋ ತೆಗೆಯುವವರಿಗೆ ಮಾತ್ರ ಆ ಹೂಗುಚ್ಛದ ಉಪಯೋಗ. ಆದರೆ ಇದರಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಇದೆ. ಹೂವುಗಳನ್ನು ಬೇರೆ ಬೇರೆ ವಿಧದ ಮಾಲೆಗಳಾಗಿ, ದಂಡೆಗಳಾಗಿ ಕಟ್ಟುವ ಹೂಗುಚ್ಛಗಳನ್ನು ತಯಾರಿಸುವ ನೂರಾರು ಜನರ ಜೀವನೋಪಾಯ ಇಲ್ಲಿ ಅಡಗಿದೆ.

0: ಉದಿತ್ ನಾರಾಯಣ್ ಹಾಗೂ ಮಂಗಳಾ ರವಿಯವರು ಹಾಡಿರುವ ಗಂಡನ ಮನೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿತ್ತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ಸಮಯ 9:48. ಶ್ರೋತೃಗಳೇ, ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಹೂವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಖುಷಿಗೂ ದುಃಖಕ್ಕೂ ಹೂವನ್ನು ನಿರೀಕ್ಷಿಸುವ ಸಂಸ್ಕೃತಿ ನಮ್ಮದು. ಬದುಕಿನಲ್ಲಿ ಹೊಸ ಸಂಬಂಧಗಳು ಉದಯವಾಗುವುದು, ಜೀವ ಮಣ್ಣಿನಲ್ಲಿ ಅಂತ್ಯವಾಗುವುದು ಕೂಡ ಹೂವಿಂದಲೇ ಅಂತ ಹೇಳಬಹುದು. ಮಕರಂದ ಹೀರಲು, ಬೀಜ ಪ್ರಸರಣಕ್ಕಾಗಿ, ಕೀಟಗಳನ್ನು ಆಕರ್ಷಿಸಲಿಕ್ಕೆ ಹೂವುಗಳು ಚೆಲುವನ್ನೆಲ್ಲ ತಮ್ಮದಾಗಿಸಿಕೊಂಡಿದ್ರೂ ಕೂಡ ಇದಕ್ಕೆ ವ್ಯತಿರಿಕ್ತವಾಗಿ ವೀನಸ್ ಫ್ಲೈಟ್ರ್ಯಾಪ್, ಪಿಚ್ಚರ್ ಪ್ಲಾಂಟ್ನಂತಹ ಆಕರ್ಷಣೀಯ ಹೂವುಗಳು ತನ್ನಡಿಗೆ ಬಂದ ಜೀವಿಯನ್ನು ಭಕ್ಷಿಸಿಬಿಡುವ ವಿಲಕ್ಷಣ ಗುಣಗಳನ್ನೊಳಗೊಂಡಿದೆ. ಸಸ್ಯಲೋಕದ ಮಾಂಸಹಾರಿ ಗಿಡದ ಬಗ್ಗೆ ಪ್ರಕೃತಿಯ ವೈಶಿಷ್ಟ್ಯದ ಕಾರಣಗಳು ಏನೇ ಇದ್ರೂ ಕೂಡ ಬಾಹ್ಯ ರೂಪದಲ್ಲಿ ಸುಂದರವಾಗಿ ಕಂಡದ್ದು ಆಂತರಿಕವಾಗಿಯೂ ಸುಂದರವಾಗಿ ಇರ್ತದೆ ಎಂದೇನೂ ಇಲ್ಲ ಅಂತ ಮನುಷ್ಯರಿಗೆ ಪಾಠ ಹೇಳುವಂತೆ ತೋರುತ್ತದೆ. ಶ್ರೋತೃಗಳೇ, ನಮಗೆಲ್ಲ ಗೊತ್ತು, ಕನ್ನಡದ ಕವಿ DVG ಅವರು ಓರ್ವ ದಾರ್ಶನಿಕ ಕವಿ. ಅವರು ಹೇಳ್ತಾರೆ, ಕಾಡಿನ ಹೂವು ಅರಳಿ ಊರಿಗೆಲ್ಲ ಪರಿಮಳ ಸೂಸುವ ಹಾಗೆ ಓಗುರು ನನ್ನ ಮನಸ್ಸನ್ನು ಸಿದ್ಧಗೊಳಿಸುವಂತ. ಹೂವು ಎಲೆಯ ಮರೆಯಲ್ಲಿರ್ತದೆ, ಅದಕ್ಕೆ ತಾನು ಪರಿಮಳ ಹರಡಿದೆ ಎಂಬ ಯಾವ ಅಹಂಕಾರವೂ ಇಲ್ಲ. ಎಲ್ಲೆಡೆ ಪರಿಮಳ ಪಸರಿಸಿ ಅದು ದೊಡ್ಡ ಧನ್ಯತೆಯನ್ನು ಪಡೆಯುತ್ತದೆ. ಎಂತಹ ಅದ್ಭುತ ಕಲ್ಪನೆ ನೋಡಿ. ನಾವು ವಿನೀತರಾದಷ್ಟು, ವಿನಯ ಸಂಪನ್ನರಾದಷ್ಟು ನಮಗೆ

ಶ್ರೋತೃಗಳೇ, ಹೂವು ಅರಳುವುದು ಸಸ್ಯ ಜೀವಂತಿಕೆಯ ಲಕ್ಷಣ. ಮುಂದೆ ಕಾಯಿ, ಹಣ್ಣು, ಬೀಜ ಅಂತ ಅದರ ಪೀಳಿಗೆಯ ಮುಂದುವರಿಕೆಗೆ ಸಾಕ್ಷಿಯಾಗ್ತದೆ. ಆದರೆ ವಿಚಿತ್ರ ಅಂತ ಹೇಳಿದರೆ, ಬಿದಿರು ಹೂ ಬಿಟ್ಟರೆ ಅದರ ಅಂತ್ಯ ನಿಶ್ಚಿತ. ಇನ್ನು ಹೂಗಳಿಂದ ಬೇರೆ ಬೇರೆ ಉಪಯೋಗಗಳು ಕೂಡ ಇವೆ. ಕರಾವಳಿಯಲ್ಲಿ ಧಾರಾಳವಾಗಿರುವ ದಾಸವಾಳ ಗಿಡದ ಹೂಗಳಿಂದ ತಂಬುಳಿ, ಗೊಜ್ಜು ಮಾಡ್ತಾರೆ. ಗುಲಾಬಿ ಹೂವಿನಿಂದ ಗುಲ್ಕನ್, ಸಿಹಿಗುಂಬಳದ ಹೂವಿನಿಂದ ದೋಸೆ ಮಾಡ್ತಾರೆ. ತರಕಾರಿಯಂತೆ ತೋರುವ ಆದರೆ ಹೂವಿನ ವರ್ಗಕ್ಕೆ ಸೇರಿದ ಬಾಳೆಹೂವು, ಈರುಳ್ಳಿ ಹೂವು, ಹೂಕೋಸು, ಬ್ರೊಕೊಲಿಗಳು ಈಗ ರಸಿಕರ ಬಾಯಿ ತಣಿಸುವಷ್ಟು ಅಡುಗೆಯಲ್ಲಿ ಸ್ಥಾನವನ್ನು ಪಡೀತಾ ಇವೆ. ಆದರೆ ಕ್ಯಾಲೋಟ್ರೋಪಿಸ್, ಬಿಳಿ ಒಲಿಯಾಂಡರ್, ನಾರ್ಸಿಸಸ್, ಲಂಟಾನ, ಪಾರ್ಥೇನಿಯಂ ಮುಂತಾದ ಗಿಡದ ಹೂವುಗಳು ಎಷ್ಟೇ ಆಕರ್ಷಕವಾಗಿದ್ರೂ ಅವುಗಳ ಮೈಯೆಲ್ಲ ವಿಷಕಾರಿಯಾಗಿದ್ದು ಅಲರ್ಜಿ, ವಾಕರಿಕೆ, ಉಸಿರಾಟ ಸಂಬಂಧಿ ತೊಂದರೆಗಳನ್ನು ತರ್ತವೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬಂತೆ ಹೂವುಗಳೆಲ್ಲವೂ ಚಂದ ಹೌದು, ಅದು ಸೃಷ್ಟಿಯ ಕೊಡುಗೆ. ಆದರೆ ಕಣ್ಣಿಗೆ ಚಂದ ಕಾಡುವ ಹೂಗಳಲ್ಲೂ ಅಪಾಯಕಾರಿ ಗುಣಗಳಿವೆ ಎನ್ನುವುದು ಸೃಷ್ಟಿಯ ವೈಚಿತ್ರ. ಹೂ ಕೊಟ್ಟವನೇ ಮುಳ್ಳನ್ನು ಒಳಗಿರಿಸಿದ್ದಾನೆ. ಇವೆಲ್ಲ ನಮ್ಮ ಚಿಂತನೆಗೆ ಸವಾಲು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ, ನಮಸ್ಕಾರ.

ಗಂಟೆ 31 ಸೆಕೆಂಡುಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಆಲತ್ತೂರು ಸಹೋದರರ ಹಾಡುಗಾರಿಕೆ, ತ್ಯಾಗರಾಜರ ಕೃತಿ ಧಾಚುಕೋವಲೇನ, ತೋಡಿರಾಗ ಮಿಶ್ರಜಾತಿ ಝಂಪೆತಾಳ.

ಇದುವರೆಗೂ ಆಲತ್ತೂರು ಸಹೋದರರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಯನ್ನು ಆಲಿಸಿದಿರಿ. ತೋಡಿ ರಾಗ ಮಿಶ್ರಜಾತಿ ಜಂಪೆತಾಳದಲ್ಲಿತ್ತು. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಈಗ ಸಮಯ 10:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ.
1: ಪ್ರಿಯ ಶ್ರೋತೃಗಳಿಗೆ ಗಾನ ಭಜಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ ಟಾಕ್ಸಿಕ್ ಚಿತ್ರದ ಗೀತೆ. ಸಾಹಿತ್ಯ ರಾಜಶೇಖರ್ ಅವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ವಿಶಾಲ್ ಮಿಶ್ರಾ.

ಆವಾರಪ್ಪನ್ ಟು ಚಿತ್ರಕ್ಕೆಂದು ಸಾಜ್ ಭಟ್ ಹಾಗೂ ಸುಬೋಧ್ ಶರ್ಮಾ ಅವರು ಹಾಡಿರುವ ಗೀತೆ. ಸೈಯದ್ ಖಾದ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಿಥುನ್.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:46:29. ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಇದೆ. ಇದರಲ್ಲಿ ನೀವು ಕೂಡ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ನಮ್ಮ ಕೋಡ್ ಸಂಖ್ಯೆ 08272. 12:05 ಬೆಂಗಳೂರಿನ ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 2 ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ವಿಶಾಲ್ ಮಿಶ್ರಾ ಹಾಗೂ ಅಸೀಸ್ ಕೌರ್ ಅವರ ಗಾಯನದಲ್ಲಿ ಇಕ್ಕೀಸ್ ಚಿತ್ರದ ಗೀತೆ. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ಸಂಗೀತ ಸಂಯೋಜನೆ ಸಚಿನ್ ಜಿಗರ್.
1: 1, 2, 3, 4.

ಪ್ರಿಯ ಶ್ರೋತೃಗಳೇ, ಇನ್ನು ಕೇಳೋಣ. ವಿಶಾಲ್ ಭಾರದ್ವಾಜ್ ಅವರು ಓ ರೋಮಿಯೋ ಚಿತ್ರಕ್ಕೆಂದು ಸಂಗೀತ ಸಂಯೋಜಿಸಿರುವ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯವನ್ನು ಹಾಡಿದ್ದಾರೆ ಸುಖ್ವಿಂದರ್ ಸಿಂಗ್ ಹಾಗೂ ರೇಖಾ ಭಾರದ್ವಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಂಎಂ ಕ್ರೀಮ್ ಅವರ ಸಂಗೀತ ಸಂಯೋಜನೆ ಇರುವ ಕುಮಾರ್ ಸಾನು ಹಾಗೂ ಅಲ್ಕಾ ಯಜ್ಞಿಕ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಇಂದೀವರ್ ಅವರದ್ದು ಚಿತ್ರ ಕ್ರಿಮಿನಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ರೇಡಿಯೋ ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ.
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಅಮ್ಮಂಡ ಸೋನಿ ಪೂವಣ್ಣ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ಈ ಕಾರ್ಯಕ್ರಮದ ಕೆಲವು ನಿಯಮಗಳನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಹೇಳ್ತೇನೆ. ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಇದು ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ. ನೀವು ಅದಕ್ಕೆ ವಾಕ್ಯ ರಚನೆ ಮಾಡಬೇಕು, ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಇನ್ನು ನಮ್ಮೊಂದಿಗಿದ್ದಾರೆ.
2: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಸೋನಿಯವ್ರಿಗೂ ಕೂಡ, ಅಂದರೆ ನಿರೂಪಕಿ ನಿಮಗೂ ಕೂಡ ಪ್ರೀತಿಯ ಸ್ವಾಗತ.
0: ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ ಸ್ವಾಗತ. ಹೇಗಿದ್ದೀರಿ ಇವತ್ತು?
2: ನಮ್ಮನ್ನೇ ಕೇಳ್ತಾ ಇದ್ದೀರಾ? ನಿಮ್ಮ ಶ್ರೋತೃಗಳೆಲ್ಲರೂ ಚೆನ್ನಾಗಿದ್ರೆ ಅದೇ ಸಾಕು ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೇನೆ ಮೇಡಮ್.
2: ಏನು ವಿಶೇಷ?
0: ಮಳೆ ಬರ್ತಿಲ್ಲ, ಶೆಕೆ ಶೆಕೆ ಆಗ್ತಿದೆ ಫುಲ್ಲು. ಅಂದ್ರೆ ಈಗಲೇ ಬೇಸಿಗೆ ತರ ಅನಿಸ್ತಾ ಇದೆ.
2: ಏನೆಲ್ಲ ಎಚ್ಚರಿಕೆಯ ಕ್ರಮಗಳನ್ನ ತೆಗೊಳ್ಬಹುದು ಅಂತ ಹೇಳ್ತೀರಾ?
0: ಆಚೆ ಹೋಗುವಾಗ ಛತ್ರಿ ಹಿಡ್ಕೊಂಡು ಹೋಗೋದು ಉತ್ತಮ ಅನ್ಸುತ್ತೆ. ತಂಪು ಪಾನೀಯ
2: ಅದನ್ನ ಹೀಗೂ ಹೇಳ್ಬೋದಲ್ಲ, ಮನೆಯಿಂದ ಹೊರಗಡೆ ಹೋಗುವಾಗ ನಾವು ಎಚ್ಚರಿಕೆಯನ್ನ ತೆಗೆದುಕೊಳ್ಬಹುದು. ಹೇಳಿ.
0: ಎಚ್ಚರಿಕೆಯನ್ನ ತೆಗೆದುಕೊಳ್ಬಹುದು.
2: ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ತಗೊಳ್ತೀರಾ?
0: ನಿಮ್ಮ ಜೊತೆಯಲ್ಲಿ ಒಂದು ಛತ್ರಿಯನ್ನ ತಗೊಂಡು ಹೋಗಿ. ಹಾಗೆ ನೀರು ನೀವೇ ಮನೆಯಿಂದ ತಗೊಂಡು ಹೋಗೋದು ಒಳ್ಳೆಯದು. ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನ ನಿಮ್ಮ ಬಾಟ್ಲಲ್ಲಿ ತುಂಬಿಸ್ಕೊಂಡು ತಗೊಂಡು ಹೋದ್ರೆ ತುಂಬಾ ಉತ್ತಮ. ತುಂಬಾ ಬಿಸಿಲಿರೋದ್ರಿಂದ ಅವಾಗವಾಗ ಎಲ್ಲಾದ್ರೂ ಎಳ್ನೀರು ಸಿಕ್ಕಿದ್ರೆ ಕುಡೀರಿ. ಸೌತೆಕಾಯಿ ತಿನ್ನಬಹುದು, ತಂಪಾಗಿರುತ್ತೆ. ಊಟಕ್ಕೆ ಮೊಸರು, ಮಜ್ಜಿಗೆ ಇದೆಲ್ಲ ಉಪಯೋಗಿಸಬಹುದು.
2: ಆಹಾರದಲ್ಲೂ ಕೂಡ, ಅಂದ್ರೆ ಆಹಾರದ ಕ್ರಮದಲ್ಲೂ ಕೂಡ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಿ. ಇನ್ನೊಂದೇನು ಗೊತ್ತಾ, ಇವತ್ತು ಬೆಳಿಗ್ಗೆ ಆದಂತಹದ್ದು, ಒಂದು ಹುಡುಗ, ಒಂದು 5ನೇ ತರಗತಿ ಹುಡುಗ, ಕೈಯಲ್ಲೇನು ಬ್ಯಾಗ್ ಇರಲಿಲ್ಲ, ಶಾಲೆಗೆ ಓಡ್ತಾ ಇದ್ದ. ಅವನಿಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ, ನೀರಿಲ್ಲ, ಓಡ್ತಾ ಇದ್ದಾನೆ. ನಾನು ಅಲ್ಲಿಂದ ಬರುವಾಗ ನೋಡ್ಕೊಂಡು ಬಂದೆ. ಆಗ ಹತ್ರ ಬಂದು, ಯಾಕೆ ಓಡ್ತಾ ಇರೋದು, ಬ್ಯಾಗ್ ಎಲ್ಲಿ ಅಂತ ಕೇಳಿದೆ. ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಹಾಗಾಗಿ ತಗೊಂಡಿಲ್ಲ ಅಂತ ಅಂದ. ಅದಕ್ಕೆ ನಾನು ಬಿಡ್ಲಾ, ಅಲ್ಲಿ ತನಕ ಬರ್ತೀಯಾ ಅಂತ ಕೇಳಿದೆ. ಈಗ ನಾನು ಒಂದು ಶಾಲೆಗೆ ಹೆಸರು ಹೇಳಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ನಾನು, ಆ ಕಡೆನೇ ಹೋಗ್ತಾ ಇದ್ದೀನಿ ಬಾ ಅಂತ ಕರೆದೆ. ಆಗ ಕೇಳಿದೆ, ಯಾಕೆ ಕೈಯಲ್ಲಿ ನೀರಿಲ್ಲ, ಒಂದು ಬಾಟ್ಲ್ ಇಟ್ಕೋಬೇಕಲ್ವಾ, ತುಂಬ ನಿನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಇಷ್ಟು ದೂರದಿಂದ ಓಡ್ ಬಂದೆ ಅಂತ. ಅದಕ್ಕೆ ಅವರಮ್ಮ ಹೇಳಿದ್ರಂತೆ, ಶಾಲೆಯಲ್ಲೇ ನೀರಿದೆ, ನೀನು ಅಲ್ಲೇ ಕುಡಿಬಹುದು, ಏನು ಬೇಡ, ಇವತ್ತು ಬ್ಯಾಗ್ ಇಲ್ವಲ್ಲ, ದಿನಾ ಬ್ಯಾಗ್ ಹೊತ್ಕೊಂಡು ಬೇಜಾರಾಗ್ಬಿಟ್ಟಿದೆ ನಿನಗೆ, ಇವತ್ತು ಆರಾಮಾಗಿ ಓಡ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಆಗ ನನ್ನ ಹತ್ರ ಇತ್ತು ನೀರು ಬಾಟಲ್ಲು, ನಾನು ಕೊಟ್ಟೆ. ಆದರೆ ನಾನು ಶಾಲೆಯಲ್ಲೇ, ನಮ್ಮಮ್ಮ ಹೇಳಿದ್ದಾರೆ, ನಾನು ಅಲ್ಲೇ ಕುಡಿತೀನಿ ಅಂತ ಹೋದ. ಆದರೆ ಅವರಮ್ಮ ಒಂದು ಎಚ್ಚರಿಕೆಯಾಗಿ ಒಂದು ಏನು ತಗೊಳ್ಬೋದಾಗಿತ್ತು ಅಂತಂದರೆ, ಅವನು ಬರೀ ಕೈಯಲ್ಲಿ ಹೋಗೋ ಬದಲು ಒಂದು ಬಾಟಲ್ ನೀರು ಕೊಟ್ಟು ಕಳಿಸೋಣ ಅಂತ ಯೋಚನೆ ಮಾಡಿದ್ದಿದ್ರೆ ಅವನು ಸುಸ್ತಾದಾಗ ಕುಡಿತಿದ್ದ ಅಲ್ವಾ. ಈಗ ಸಾಕಷ್ಟು ಪೋಷಕರು ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಆ ಹುಡುಗ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಅವ್ನು ಕುಡಿತಾ ಇಲ್ಲ. ಯಾಕೆಂದ್ರೆ ಅಲ್ಲೊಂದು ಹೇಳ್ಬಿಟ್ಟಿದ್ದಾರೆ ಅವರಮ್ಮ, ಶಾಲೆಯಲ್ಲೇ ಕುಡಿಬೇಕು ಅಂತ. ಆದ್ರೂ ಶಾಲೆ

0: ಇಳಿದು ಅವನು ಹೋದ. ಅದಕ್ಕೆ ನಾನು ಹೇಳಿದೆ, ನೆಕ್ಸ್ಟ್ ಟೈಮು ಅಮ್ಮನ ಹೇಳಿ ಕೈಯಲ್ಲಿ ಯಾವಾಗಲೂ ಬಾಟ್ಲು ಇಟ್ಕೊಳ್ಬೇಕು ಅಂತ ಹೇಳಿದೆ. ಆಯಿತು ಅಂತ ಒಪ್ಕೊಂಡ, ಥ್ಯಾಂಕ್ಸ್ ಹೇಳಿ ಹೋದ. ಅಂದರೆ ಇದು ಬಾಲಕನ ಒಂದು ಅನುಭವ, ಬಾಲಕನೊಂದಿಗಿನ ಅನುಭವ ಕೂಡ. ಆದರೆ ಈಗ ಹಿರಿಯರು ಹೋಗ್ತಾ ಇರ್ತಾರೆ, ಅವರು ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಮಳೆ ಬರ್ತಾ ಇತ್ತು, ಮೋಡ ಇತ್ತು, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇವಾಗ ತುಂಬ ಬಿಸಿಲು, ವೈದ್ಯರು ಹೇಳೋದೇನು, ತುಂಬ ಬಿಸಿಲಿದ್ದಾಗ ಕೊಡೆಯನ್ನು ಹಿಡಿದು ಹೋಗಿ, ಯಾಕೆಂತಂದರೆ ತಲೆ ಸುತ್ತು ಬಂದು ಬೀಳಬಹುದು, ಏನೋ ಒಂದು ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಅಂತ. ಹಾಗಾಗಿ ಎಚ್ಚರಿಕೆ ತಗೊಳ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಆಗುವಂತಹ ಅನಾಹುತ ಅವುಗಳನ್ನೆಲ್ಲ ಮುಂದೆ ತಳ್ಳಬಹುದು ಅಂತ ಅಲ್ವಾ. ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ. ಮತ್ತೆ ಇನ್ನೂ ಒಂದು ವಿಶೇಷ ಸಂಗತಿಯೊಂದಿಗೆ ನಾವು ಇವತ್ತು ಹಾಜರಾಗಿದ್ದೀವಿ. ಏನಿರಬಹುದು ಅಂತ ಅಂದರೆ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ. ನಮ್ಮ ಆಕಾಶವಾಣಿಯಲ್ಲಿ ಸುದ್ದಿ ವಾಚಕರು ಅದನ್ನು ಹೇಳುವಾಗ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಕೂಡ ನಾವು ಕಾರ್ಯಕ್ರಮದ ಆರಂಭದಲ್ಲಿ ನಾವು ಹೇಳೋಣ ಪ್ರಕಟಣೆ ಇದು ಅಂತಂದರೆ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯ ವತಿಯಿಂದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯ ಭಾಗಮಂಡಲ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಇಲ್ಲಿ ದಿನಾಂಕ 17/10/2026 ಶುಕ್ರವಾರ ಮಧ್ಯಾಹ್ನ 1:44 ಸಲ್ಲುವ ಮಕರ ಲಗ್ನದಲ್ಲಿ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಂತ ಒಂದು ಪ್ರಕಟಣೆ ಇದೆ. ಈ ಒಂದು ಸಂಭ್ರಮದಲ್ಲಿ ನಮ್ಮ ಕೊಡಗಿನ ಸ್ನೇಹಿತರು ಬಹಳ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಅವತ್ತು ನಾವು ದೇವಸ್ಥಾನಕ್ಕೆ ನಾವು ಹೋಗಬೇಕು, ಆ ತೀರ್ಥೋದ್ಭವ ಕಾವೇರಿ ಮಾತೆಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಅಂತ ಬಹಳಷ್ಟು ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ನಾವು ಹೇಳಬಹುದು. ಆ ಒಂದು ಶುಭ ಸುದ್ದಿಯೊಂದಿಗೆ ಇವತ್ತಿನ ನಮ್ಮೆದೆಯ ಹಾಡು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳಬೇಕಲ್ಲ, ಮತ್ತೆ ನುಡಿಗಟ್ಟು ಬಗ್ಗೆ ಹೇಳಲೇ ಇಲ್ಲ.
1: ಹೇಳಿದೆ ಮೇಡಮ್, ನಾನು ನುಡಿಗಟ್ಟು ಹೇಳ್ತೇನೆ, ನೀವು ಹೇಳಬೇಕು ಎಲ್ಲ ವಿವರ ಹೇಳಿದ್ದೇನೆ. ಇನ್ನೊಮ್ಮೆ ನಿಮಗೆಲ್ಲರಿಗೋಸ್ಕರ ದೂರವಾಣಿ ಸಂಖ್ಯೆ 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳು ಕರೆ ಮಾಡ್ತಾ ಇದೆ, ತಗೊಳ್ಳೋಣ ಯಾರು ಅಂತ ನೋಡೋಣ. ನಮಸ್ತೆ, ಯಾರಿದು?
2: ನಾನು ಮುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ.
1: ಸರಸ್ವತಿ ತಿಮ್ಮಪ್ಪನವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇವೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ಹೌದು ಮೇಡಮ್, ನನಗೆ ಮುಚ್ಚಿನ ಹಾರ ಚಿತ್ರದಿಂದ ಮಡಿಕೇರಿ ಚಿತ್ರದಿಂದ ಬೇಕು ಮೇಡಮ್.
0: ಯಾವ ಗೀತೆ ಅಂತ ಕೇಳಲೇ ಇಲ್ಲ ಪ್ರಶ್ನೆ.
1: ಸಮಯ ಉಳಿತಾಯ ಅವ್ರಿಗೆ ಗೊತ್ತಿದೆ, ಅದೆಲ್ಲೇ ಬೇಕು ಅಂತ.
0: ಯಾಕಾಗಿ ಇಷ್ಟ ಸರಸ್ವತಿ ಅವರೇ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಹೇಳಿ?
2: ಕಾವೇರಿ ಸಂಕ್ರಮಣ ಇತ್ತಲ್ಲ ಮೇಡಮ್, ತೀರ್ಥೋದ್ಭವ ಅಲ್ಲ ಮೇಡಮ್, ಅದಕ್ಕೆ ಬೇಕಾಗಿ ನಮಗೆ ಅವತ್ತಿನ ದಿವಸ ಹೊಸ ಅಕ್ಕಿ ಊಟ ಮಾಡುದು ಮೇಡಮ್.
0: ಹಾಗೆ ತುಂಬಾ ಒಂದು ಸಂತಸದ ಸಂಗತಿ ಅಲ್ವಾ ನಮ್ಮ ಕೊಡಗಿಗೆ?
2: ಹೌದು ಮೇಡಮ್, ಕಾವೇರಿ ಸಂಕ್ರಮಣ ಅಂದ್ರೆ ನಮ್ಮ ಊರಿನಲ್ಲಿ ಸಹ ಆಚರಣೆ ಮಾಡ್ತೇವೆ. ಅದು
0: ಕಾವೇರಿಯ ತವರು
2: ಬಂದು ಭತ್ತವನ್ನು ಇದು ಮಾಡಿ ನಾವು ಅಕ್ಕಿ ಮಾಡಿ ಅಕ್ಕಿ ಊಟ ಮಾಡುದು ಮೇಡಮ್.
0: ಪತ್ತಾಯಕ್ಕೆ ಅಕ್ಕಿ ಹಾಕುವುದು, ಅಕ್ಷಯ ಪಾತ್ರೆ ಇರಿಸುವುದು ಅಲ್ವಾ. ಮತ್ತೆ ಹೇಳಿ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿದ್ರಿ?
2: ನಾನೆಲ್ಲ ಕಾರ್ಯಕ್ರಮ ಕೇಳ್ತೇನೆ ನೋಡಿ. ನಿನ್ನೆ ಮಕ್ಕಳ ಕಾರ್ಯಕ್ರಮ 5 ಗಂಟೆಗೆ ಇತ್ತಲ್ಲ ಮೇಡಮ್, ಇದು ಕೊಡವಸಿರಿ.
0: ಹೌದು ಹೌದು,
2: ಅದು ಒಳ್ಳೆ ಕಾರ್ಯಕ್ರಮ. ಮಕ್ಕಳಲ್ಲಿ ಮಾತಾಡುವಾಗ ಮಕ್ಕಳೆಲ್ಲ ಕಿವಿಗೊಟ್ಟು ಹೇಳ್ಕೊಂಡಿದ್ರು, ನಮಗೆ ಮಾತಾಡುವ ಮಾತಾಡುವ ಅಂತ ಹೇಳ್ಕೊಂಡಿದ್ರು. ಅಷ್ಟು ಮಕ್ಕಳಿಗೆ ಖುಷಿಯಾಗಿದೆ ಮೇಡಮ್.
0: ತುಂಬಾ ಖುಷಿ ಆಯ್ತು.
2: ಮಕ್ಕಳ ಕಾರ್ಯಕ್ರಮ ಅಲ್ಲ, ದೊಡ್ಡವರು ಮಾತಾಡಿದ ಹಾಗೆ ಸಣ್ಣವರು ಮಾತಾಡೋದು ತುಂಬಾ ಖುಷಿ ಅಲ್ಲ ಮೇಡಮ್.
0: ಹೌದು ಹೌದು ಹೌದು, ಅದು ಪೋಷಕರು ಕಲಿಸ್ಬೇಕು ಅಂತ ಕೂಡ ಹೇಳ್ತಾರೆ ಹಿರಿಯರು ಅಲ್ವಾ. ಮತ್ತೆ ಅವರು ಒಂದು ವಿಷಯಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಯಾವ ವಿಷಯ ಅಂತ ಹೇಳ್ಬೋದಾ? ಸದಾ ಕಾಲ ಮೊಬೈಲ್ ನೋಡ್ತಾ ಇರ್ತೀರಾ, ಮಕ್ಕಳಿಗೆ ಏನು ಹೇಳ್ಕೊಡಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಶಾಲೆ ಕಳಿಸೋದು ಯಾಕೆ, ಅವ್ರು ಕಲಿಸ್ತಾರೆ ಅಂತ ವಾದ ವಿವಾದಗಳೇ ನಡೆದು ಹೋಗುತ್ತೆ ಮನೆಯಲ್ಲಿ ಅಲ್ವಾ. ಜೀವವಿಲ್ಲದ ಮೊಬೈಲ್ ನಿಂದ
2: ಅವರಿಗೆ ಹೇಳುವಾಗ ಕೇಳಿದಿಲ್ಲ, ಆದ್ರೆ ವಿದ್ಯೆ ಕಲಿತರೆ ಈಗ ಈಗಿನ ಕಾಲದಲ್ಲಿ ಒಳ್ಳೇದು ಮೇಡಮ್, ಇಲ್ಲದಿದ್ರೆ ದಾರಿ ನಡೀತೀವಿ ನಿಜ ಸಹ ಗೊತ್ತಿಲ್ಲ.

0: ಹೌದಲ್ವಾ? ಆಯಾ ಸಮಯದಲ್ಲಿ ವಿದ್ಯೆಯನ್ನು ಕಲಿತಾಗ ಭವಿಷ್ಯದಲ್ಲಿ ಒಂದು ಉತ್ತಮ ಸ್ಥಿತಿಯನ್ನು ಹೊಂದಬಹುದು ಅಂತ ಹೇಳ್ತೀರಿ
1: ಹೌದು ಮೇಡಮ್.
0: ಅಲ್ವಾ? ತುಂಬಾ ಧನ್ಯವಾದ. ಈಗ ನುಡಿಗಟ್ಟು ಹೇಳ್ತಾರೆ.
1: ಮಕ್ಕಳ ಕಾರ್ಯಕ್ರಮ ನಿನ್ನೆ 5 ಗಂಟೆ ಹಾಕಿದೆ, ಅದು ಎಲ್ಲ ಮಕ್ಕಳಿಗೆ ಇಲ್ಲಿ ಎಲ್ಲ ಕೇಳಿದವರಿಗೆ ತುಂಬಾ ಖುಷಿ ಆಗಿದೆ ಮೇಡಮ್.
0: ತುಂಬಾ ಸಂತೋಷ ಆಯ್ತು. ಈಗ ನುಡಿಗಟ್ಟು ಸರಸ್ವತಿ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು ಹೀಗಿದೆ, ಮನಸ್ಸು ಗೆಲ್ಲು ಅಂತ. ಅರ್ಥ ಗೊತ್ತಿದ್ಯಾ? ಹೇಳ್ಕೊಡ್ಲಾ ಅರ್ಥ? ಆಯ್ತು. ಮನಸ್ಸು ಗೆಲ್ಲು ಅಂದ್ರೆ ಪ್ರೀತಿ ಮತ್ತು ವಿಶ್ವಾಸ ಗಳಿಸು ಅಂತ.
1: ನಾವು ಒಬ್ರಲ್ಲಿ ಮಾತಾಡುವಾಗ ನಮ್ಮ ಮನಸ್ಸನ್ನು ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಮತ್ತೆ ಮನಸ್ಸಿನಲ್ಲಿ ಒಂದು ಒಳಗಿಟ್ಟು ಮಾತಾಡುದಲ್ಲ ಮೇಡಮ್.
0: ಅಲ್ಲ, ವಾಕ್ಯ ಆಗ್ಲಿಲ್ಲ. ಆಯ್ತು, ಅದು ಮನಸ್ಸು ಬಿಚ್ಚಿ ಆಯ್ತು, ಇದು ಮನಸ್ಸು ಗೆಲ್ಲು.
1: ಇನ್ನೊಬ್ರು ಮಾತಾಡುವುದನ್ನು ನಾವು ಮಾತಾಡುವಾಗ ಇನ್ನೊಬ್ರು ಮಾತಾಡುವುದನ್ನು ನಾವು ಕೇಳಿದ್ರೆ ಮನಸ್ಸು ಬಿಚ್ಚಿ ಅಂತ ಹೇಳೋದು ಮೇಡಮ್.
0: ಅಲ್ಲ ಅಲ್ಲ, ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಾ.
2: ಅಲ್ಲ, ಮನಸ್ಸು ಗೆಲ್ಲು ಅಂತ ಬರ್ಬೇಕು ನಿಮ್ಮ ವಾಕ್ಯದಲ್ಲಿ.
1: ಹೌದು ಮೇಡಮ್, ಅದು ಮನಸ್ಸು ಗೆಲ್ಲು.
2: ಹೇಳಿ ಮತ್ತೊಮ್ಮೆ ಪ್ರಯತ್ನ ಮಾಡಿ.
1: ನಾವು ಇನ್ನೊಬ್ಬರ ಮಾತನ್ನ ಕೇಳುವಾಗ ಮೇಡಮ್, ನಾವು ಮನಬಿಚ್ಚಿಗೆ ಕೇಳುವುದಕ್ಕೆ
2: ನಿಮ್ಗೆ ಮನಬಿಚ್ಚಿನೇ ಇಷ್ಟ ಆಗಿದೆ, ನೀವು ಅದನ್ನೇ ಹೇಳ್ತಿದ್ದೀರಾ.
0: ಸರಸ್ವತಿ ಅವರೇ, ಮನಸ್ಸನ್ನ ಗೆಲ್ಲುವುದು ಅಂತ, ಅದಕ್ಕೆ ಅರ್ಥ ಕೂಡ ಹೇಳಿದ್ರಲ್ವಾ? ಪ್ರೀತಿಯಿಂದ
2: ಪ್ರೀತಿ
0: ಮನಸ್ಸನ್ನ ಗೆಲ್ಲುವುದು ಅಂತ.
1: ಹೌದು. ನಾವು ಮಾತಾಡುವಾಗ ಇನ್ನೊಬ್ರು ಮಾತನ್ನು ಕೇಳು, ಇನ್ನೊಬ್ರು ಮಾತಾಡ್ತಾರಲ್ಲ, ಅವರ ಮಾತನ್ನು ನಾವು ಕೇಳಿ ನಾವು ತಿಳಿಯುವುದಕ್ಕೆ ಗೆಲ್ಲುವುದು ಅಂತ
0: ಹೇಳಿದ. ಮನೆಗೆ ಬಂದ ಅತಿಥಿಗಳಿಗೆ ಉತ್ತಮ ಆಹಾರವನ್ನ ಅಂದ್ರೆ ಊಟವನ್ನ ಬಡಿಸಿ ಅವರ ಮನಸ್ಸನ್ನ
2: ಗೆಲ್ಲಬಹುದು ಅಂತ ಹೇಳ್ಬಹುದು.
0: ಅವರ ಮನಸ್ಸನ್ನ ಗೆಲ್ಲಬಹುದು ಅಂತ.
1: ಹಾಗೆ ಅಲ್ಲ ಮೇಡಮ್, ಇನ್ನೊಬ್ರು ನಮ್ಮ ಮನೆಗೆ ಅತಿಥಿಗಳು ಬರುವಾಗ ಅವರಿಗೆ ಸರಿಯಾದ ಊಟವನ್ನು ಬಡಿಸಿ ಅವರ ಮನಸ್ಸನ್ನು ಗೆಲ್ಲಬಹುದು ಅಂತ.
0: ಹೌದು ಹೌದು, ಗೊತ್ತಾಯ್ತಾ? ಈಗ ಅರ್ಥ ಇನ್ನೊಮ್ಮೆ ಹೇಳಿ ಸೋನಿ.
2: ಅರ್ಥ ಇನ್ನೊಮ್ಮೆ ಹೇಳ್ತೀನಿ ಸರಸ್ವತಿ ಅವರೇ. ಪ್ರೀತಿ ಮತ್ತು ವಿಶ್ವಾಸ ಗಳಿಸು ಅಂತ, ಅದಕ್ಕೆ ಮನಸ್ಸು ಗೆಲ್ಲೋದು ಅಂತ ಹೇಳ್ತಾರೆ.
1: ಅದು ನಾವಂದ್ರೆ ನಮ್ಮ ಮನೆಗೆ ಬರುವ ಅತಿಥಿಗಳನ್ನು
0: ಅರ್ಥ ಮಾಡ್ಕೊಂಡಿದ್ದೀರಿ ಬಿಡಿ ಸರಸ್ವತಿ ಅವರೇ. ಸರಸ್ವತಿ ಅವರೇ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ವಾಕ್ಯವನ್ನು ಕೂಡ ಹೇಳಿದ್ದೀರಿ. ಧನ್ಯವಾದ, ನಿಮ್ಮ ಹಾಡು ಪ್ರಸಾರ ಆಗತ್ತೆ.
2: ಧನ್ಯವಾದಗಳು ಸರಸ್ವತಿ ಅವರೇ, ಶುಭ ದಿನ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
2: ನಮಸ್ತೆ.
0: ಈಗ ಅವರು ಗೊಂದಲ ಮಾಡ್ಕೊಂಡ್ಬಿಟ್ರು.
2: ಮನಸ್ಸನ್ನು ಗೆಲ್ಲು ಅಂದ್ರೆ ಮನಸ್ಸನ್ನು ಬಿಚ್ಚಿ ಹೇಗೆ ಮಾತಾಡೋದು ಅಂತ ಹೇಳ್ತಾ ಇದ್ರು.
0: ಅಲ್ಲ ಅಲ್ಲ, ಅವ್ರು ಹೇಳೋದ್ರಲ್ಲೂ ಒಂದ್ ಅರ್ಥ.
2: ಹೌದು,
0: ಅಂದ್ರೆ ನಾನು ಮನಸ್ಸನ್ನು ನನ್ನ ಮನಸ್ಸನ್ನು ಬಿಚ್ಚಿ ಮಾತನಾಡಿ
2: ಗೆಲ್ತೇನೆ
0: ಅಂತ ನೋಡಿ, ಅವರು ಬೇಸಿಕ್ ಇದ್ರಲ್ಲೇ ಹೋಗ್ಬಿಟ್ರು. ಮೂಲ ಅಂತ ಹೇಳ್ತಾರ ನೋಡಿ, ಅಂದ್ರೆ ತೆರೆದ ಹೃದಯದಿಂದ, ಆ ಭಾವದಿಂದ, ಹೃನ್ಮನದಿಂದ ನಾವು ಮಾತನಾಡಿದ್ರೆ, ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ನಾನು ಇನ್ನೊಬ್ಬರ ಮನಸ್ಸನ್ನ ಗೆಲ್ತೀನಿ ಅಂತ ಅವರು ಹೇಳಕ್ ಹೊರಟ್ರು. ಆದ್ರೆ ಮನಸ್ಸನ್ನು ಗೆಲ್ಲು ಅಂತ ಅವರು ಹೇಳಲೇ ಇಲ್ಲ,
2: ಮನಸ್ಸನ್ನು ಬಿಚ್ಚಿ ಅಂತಾನೆ ಹೇಳ್ತಿದ್ರು. ಬಟ್ ಅರ್ಥ ಆಗಿದೆ ಅವ್ರಿಗೆ. ಹೌದು,
0: ಈಗ ನೀವು ಹೇಳ್ಬೇಕಲ್ಲ.
2: ಒಳ್ಳೆಯ ನಡತೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲಬಹುದು ಅಂತ ಹೇಳ್ತೇನೆ.
0: ಉತ್ತಮ ನಡತೆಯನ್ನ, ನಮ್ಮ ಸಂಸ್ಕಾರವನ್ನ ನಾವು ಪ್ರದರ್ಶನ ಮಾಡಬೇಕು ಉತ್ತಮವಾಗಿ ಅಂತ. ಇದರಲ್ಲೂ ಕೂಡ ಸ್ಪಂದನ ಅನ್ನೋದಿರುತ್ತೆ ಅಲ್ವಾ? ಅದಕ್ಕೆಲ್ಲ ಏನು ಕಾರಣ ಅಂತಂದ್ರೆ, ಹಿರಿಯರು ಹೇಳುವಂತಹದ್ದು, ತಾಳ್ಮೆ, ಸಹನೆ, ಒಂದು ವಿವೇಕ ಇದ್ದಲ್ಲಿ ಒಬ್ಬರ ಮನಸ್ಸು ನಮ್ಮ ಕಡೆ ತಿರುಗುತ್ತೆ ಅಂತ. ಈಗ ನಾವು ಮಾತನಾಡುವಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣನವರು ಏನು ಹೇಳಿದ್ದಾರೆ, ಹಾಗೆ ನಾವು ಪ್ರೀತಿಯಿಂದ ಒಂದು 4 ಮಾತನಾಡಿದ್ರೆ ಅವರು ಕೂಡ ನಮ್ಮ ಮಾತನ್ನ ಕೇಳ್ತಾರೆ. ಇಲ್ಲ, ನಾವು ಬೇರೆ ರೀತಿಯಲ್ಲಿ ನಾವು ಮಾತನಾಡಿದ್ರೆ ಅವ್ರಿಗೂ ಇಷ್ಟ ಆಗಲ್ಲ ಅಲ್ವಾ? ಮನಸ್ಸು ಅನ್ನೋದು ಬಹಳ ಸೂಕ್ಷ್ಮ, ಆ ಸೂಕ್ಷ್ಮತೆಯನ್ನ ಕಾಪಾಡಬೇಕು ನಾವು ಅಲ್ವಾ? ಅವರಿಗೆ ಹರ್ಟ್ ಮಾಡೋದು ಅಂತ ಹೇಳ್ತಾರೆ. ಒಂದು ಹರ್ಟ್ ಮಾಡೋದ್ರಿಂದ ನಮ್ಗೇನು ಪ್ರಯೋಜನ ಸಿಕ್ಕೋದಿಲ್ಲ. ಹಲವರು ಪಾಲನೆ ಮಾಡ್ತಾರೆ, ತುಂಬಾ ಖುಷಿ ಅನ್ಸುತ್ತೆ, ಅಯ್ಯೋ ಇನ್ನೊಂದ್ 2 ನಿಮಿಷ ಮಾತನಾಡೋಣಪ್ಪ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈಗ ಅವರ ಸರಸ್ವತಿಯವರ ಮೆಚ್ಚಿನ ಹಾಡನ್ನು ಕೇಳಿ ಬರೋಣ.
2: ಸರಸ್ವತಿ ಅವರು ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

0: ನಡೆಯುವಂತಹ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಕ್ಷಣಗಳನ್ನು ಎಣಿಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಮಹತ್ತರವಾದಂತಹ ಸಂಗತಿ. ನಮ್ಮ ಕೊಡಗಿನ ನೆಲ ಯಾವುದು ಹೇಳಿ? ಕಾವೇರಿ ತವರು, ಕಾವೇರಿ ಮಾತೆಯ ತವರು. ಈಗ ನಾವು ರಸ್ತೆಗಳಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಕಾವೇರಿ ಮಾತೆಯ ಪ್ರತಿಮೆ ಇರುತ್ತೆ, ಅಲ್ಲಿ ನಾವು ಪಾದರಕ್ಷೆಗಳನ್ನು ಕಳಚಿ ಕೈ ಮುಗಿದು ತಲೆ ಬಾಗಿಸಿ ಅಂದರೆ ಶಿರ ಬಾಗಿಸಿ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ. ಹಲವು ಜನರನ್ನು ನಾವು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀರು ಇಲ್ಲದೆ ಪ್ರಾಣಿ ಸಂಕುಲವೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೀರು ಅಂತ ಅಂದರೆ ಅದು ಎಂಥ ಒಂದು ಜೀವಧಾತು. ನೀರಿಲ್ಲದೆ ಏನೂ ಇಲ್ಲ, ಜಗತ್ತಿಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಅಂತಹ ಒಂದು ಅಪರೂಪದ ಕ್ಷಣ ಈ ಬಾರಿ ಅಕ್ಟೋಬರ್ 17 ಶನಿವಾರ ರಾತ್ರಿ 7:50 ಸಲ್ಲುವಂತಹ ಮೇಷ ಲಗ್ನದಲ್ಲಿ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ನಡೀತಾ ಇದೆ. ಈ ಸಮಯದಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ಪವಿತ್ರ ಜಲೋದ್ಭವ ಸಂಭವಿಸಲಿದೆ ಎಂದು ದೇವಾಲಯದ ವೇಳಾಪಟ್ಟಿಯಲ್ಲಿ ಮಾಹಿತಿ ಇರುವಂತಹದ್ದು. ಆ ಕ್ಷಣವನ್ನು ತುಂಬಿಕೊಳ್ಳೋದಕ್ಕೆ ನಮ್ಮ ಯುವ ಸಮೂಹ ಕೊಡಗಿನಲ್ಲಿ ಎಷ್ಟು ಆನಂದದಿಂದ ತಯಾರಿ ನಡೆಸ್ತಾ ಇರ್ತಾರೆ ಅಂತ ಅಂದರೆ ಅದು ತುಂಬ ಒಂದು ರೀತಿ ವರ್ಣಿಸಲು ಅಸಾಧ್ಯವಾದಂಥದ್ದು. ಬಹಳ ಭಕ್ತಿ ಭಾವದಿಂದ ನಾವು ನಡೆದೇ ಹೋಗ್ತೀವಿ ಅಂತ ಅಂದ್ಕೊಂಡು ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನ ಹರಿಸಿದ್ದೀವಿ ಅಂತ ಹೇಳ್ತಾ ಈಗ ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಯಾರು ಅಂತ ನೋಡೋಣ.
1: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಇಲ್ಲಿ ಶಾರದಾ ಬಸಪ್ಪ, ಮಾದಾಪಟ್ಟಣದಿಂದ ಮೇಡಮ್.
0: ಹಾ, ನಮಸ್ತೆ ಶಾರದಾ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
0: ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ?
2: ಕೇಳ್ತಾ ಇದ್ದೀನಿ.
0: ಈಗ ಮಾತಿಗೆ ಮುನ್ನ ಒಂದು ಹಾಡು ಕೇಳ್ಬೇಕಲ್ಲ, ಯಾವ ಹಾಡು ಇಷ್ಟ ನಿಮಗೆ?
2: ನಂಗೆ ಮಲೆ ಮಾರುತದಿಂದ ಶಾರದೆ ಅಂತ ಇದೆಯಲ್ಲ,
0: ಯಾಕಾಗಿ ಇಷ್ಟ? ಎಲ್ಲರಿಗೂ ಇಷ್ಟ ಈ ಹಾಡು, ಶಾರದಾ ಅವರಿಗೆ
2: ತುಂಬಾ ಇಷ್ಟ ಮೇಡಮ್.
0: ತುಂಬಾ ಇಷ್ಟ, ಯಾಕಾಗಿ ಅಂತ ಕೇಳ ಮುನ್ನ ನೀವು ಹೇಳ್ಬೇಕಿತ್ತು. ನನ್ನ ಹೆಸರು ಶಾರದಾ ಅಂತ ಏನಾದ್ರು ಇಷ್ಟಪಟ್ರ ಅಂತ?
2: ಹೌದು, ಅದೊಂದು ಒಂದು ಚಂದ ಒಂದು ಗೀತೆ ಇದು.
0: ಒಂದೆರಡು ಸಾಲ ಹಾಡಿ. ಒಂದೆರಡು ಸಾಲ ಹಾಡಿ.
2: ಅಷ್ಟು ಚೆನ್ನಾಗಿ ಇದು ಗೊತ್ತಾಗಲ್ಲ ವರ್ಡಿಂಗ್ಸ್ ಅಂತ ಹಾಡ್ತೇನೆ. ಶಾರದೆ ದಯ ತೋರದೆ, ಶಾರದೆ ದಯ ತೋರದೆ, ನಿನ್ನ ಕರುಣೆಯ ನೆರಳಲ್ಲಿ ಮುಟ್ಟಾಗದೆ. ಶಾರದೆ ಶಾರದೆ
0: ಅಷ್ಟೇ ಮೇಡಮ್, ಅಷ್ಟೇ ಹಾಡ್ಬೇಕು. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತೀರಾ?
2: ಎಂತ ಮೇಡಮ್,
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ?
2: ಅಂತ್ಯಾಕ್ಷರಿ ಇಲ್ಲ, ಅದೇ ಸಂಜೆ ಎಲ್ಲ ಬರುತ್ತೆ ಅಲ್ಲ 3 ಗಂಟೆಯಿಂದ 4 ಗಂಟೆ.
0: ಗೀತಮಾಧುರ್ಯ.
2: ಗೀತಮಾಧುರ್ಯ ಅದು 2 ಸರಿ ಸಿಕ್ತು ನಂಗೆ.
0: ಹೌದು, 2 ಸಾರಿನು ಹಾಡಿದ್ರಾ?
2: ಹೌದು ಮೇಡಮ್.
0: ಓಹೋ, ಹಾಗಾದ್ರೆ ಬೇರೆ ಹೆಸರು ಹೇಳಿದ್ರ ಅಂತ?
2: ಒಂದು ಗಣಪತಿದು, ಒಂದು ಗಣಪತಿದು ಹಾಡ್ದೆ ಒಂದು ಕಳೆದ ವಾರ. ಆಮೇಲೆ ಅದಕ್ಕಿಂತ ಮೊದ್ಲು
0: ಅಂದ್ರೆ 2 ಬಾರಿ ಅಂತ ಅಂದ್ರೆ ಪ್ರತಿ ವಾರ ಅಂತ
2: ಇದೆ.
0: ತುಂಬಾ ಖುಷಿ ಆಯ್ತು. ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
2: ಒಂದು ವಾರ ನೆಕ್ಸ್ಟ್ ಈ ಹಾಡು.
0: ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
2: ನನಗೆ ಎಲ್ಲ ಇಷ್ಟ ಮೇಡಮ್. ಬೆಳಿಗ್ಗೆ 6 ಗಂಟೆಯಿಂದ ನಾವು ರೆಡಿ ಹಾಕಿದ್ರೆ 8 ಗಂಟೆವರೆಗೆ. ಆಮೇಲೆ ವಿವಿಧ ಭಾರತಿ ಇದೆ ಅಲ್ಲ ಹಿಂದಿದು, 3 ಗಂಟೆಯಿಂದ 4 ಗಂಟೆವರೆಗೆ.
0: ಅಲ್ಲ, ನಮ್ಮ ನಿಲಯದಿಂದ ನೀವು ಕಾರ್ಯಕ್ರಮಗಳನ್ನು ಕೇಳ್ತೀರಾ ಅಲ್ವಾ?
2: ಹೌದು ಮೇಡಮ್.
0: ಯಾವ ಕಾರ್ಯಕ್ರಮ ಇಷ್ಟ ಆಯ್ತು ನಿಮಗೆ?
2: ನನ್ಗೆ ಅದೇ ಭಾವಗೀತೆಗಳು, ಮತ್ತೆ ಹಳೇದು ಚಿತ್ರಗೀತೆ ಹಾಗೆ, ಮತ್ತೆ ಈ ತರದ ಎಲ್ಲ ಪ್ರೋಗ್ರಾಮ್ ಎಲ್ಲ ತುಂಬಾ ಇಷ್ಟ ಮೇಡಮ್.
0: ನೇರ ಪ್ರಸಾರದ ಕಾರ್ಯಕ್ರಮಗಳು,
2: ಇದು ಪತ್ರಬಿಂಬ ಕಾರಂಜಿ ಅದಕ್ಕೂ ಬರಿತೀನಿ ನಾನು.
0: ನಿರಂತರವಾಗಿ ಒಂದು ಒಳ್ಳೆಯ ಹವ್ಯಾಸದೊಂದಿಗೆ ಆಕಾಶವಾಣಿಯೊಂದಿಗೆ ನೀವು ಸಂವಹನ ನಡೆಸ್ತೀರಿ.
2: ನಮ್ಮ ಅಪ್ಪ ರೇಡಿಯೋ ಎಲ್ಲ ತಂದು ನಮ್ಗೆ ರೇಡಿಯೋದು ಎಲ್ಲ ಅದು ಕಾರ್ಯಕ್ರಮಗಳನ್ನ ನಮ್ಗೆ ತೋರಿಸ್ಕೊಟ್ಟಿದ್ರು ಮೇಡಮ್.
0: ತುಂಬಾ ಖುಷಿ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ. ಧನ್ಯವಾದಗಳು. ಬಹಳ ಖುಷಿ ಪಡ್ತಾ ಇದ್ದೀರಿ, ಏನ್ ವಿಶೇಷ?
2: ಎಂತ ಮೇಡಮ್,
0: ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ದೀರಿ.
2: ಹೌದು, ಇವತ್ತು ನೀವು ಅದೇ ತಲಕಾವೇರಿದ್ದು ಇದು ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು ಹೌದು ಹೌದು,
2: ನಮ್ಮ ಊರು ಭಾಗಮಂಡಲ ಮೇಡಮ್.
0: ಹಾ ಹಾ ಹಾ,
2: ತಾಯಿದು ಎಲ್ಲ.
1: ಅದಕ್ಕೆ ಖುಷಿಯಾಗಿದ್ದಾರೆ ಶಾರದಾ ಅವರು.

0: ಮತ್ತೊಮ್ಮೆ ನನ್ನದೆ ಹಾಡು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೋನಿ, ಈಗ ಏನೋ ಒಂದು ಮಾಹಿತಿ ಇಟ್ಕೊಂಡಿದ್ದೀರಾ?
1: ನಾವು ಕಾರ್ಯಕ್ರಮದ ಆರಂಭದಲ್ಲಿ ಈ ವರ್ಷದ ಕಾವೇರಿ ತೀರ್ಥೋದ್ಭವದ ಕುರಿತು ಕೆಲವು ಮಾಹಿತಿಯನ್ನು ನೀಡಿದ್ವಿ. ಅದ್ರ ಕುರಿತು ಇನ್ನು ಕೆಲವು ವಿವರಗಳನ್ನ ಹೇಳೋಣ ಅಂತ ಇದ್ದೀನಿ. 2026 ಕಾವೇರಿ ತೀರ್ಥೋದ್ಭವವು ಅಕ್ಟೋಬರ್ 17 ಶನಿವಾರದಂದು ರಾತ್ರಿ 7:50 ಮೇಷ ಲಗ್ನದಲ್ಲಿ ತಲಕಾವೇರಿಯಲ್ಲಿ ನಡೆಯಲಿದೆ.
0: ಕಾವೇರಿ ತೀರ್ಥೋದ್ಭವ ಕಾರ್ಯಕ್ರಮ,
1: ಇದು ಸ್ಥಳ ಬ್ರಹ್ಮಕುಂಡಿಕೆ, ತಲಕಾವೇರಿ, ಕೊಡಗು ಜಿಲ್ಲೆಯಲ್ಲಿ. ಮತ್ತೊಮ್ಮೆ ಹೇಳ್ತೇನೆ, 17 ಶನಿವಾರ ರಾತ್ರಿ 7:50 ಮೇಷ ಲಗ್ನದಲ್ಲಿ.
0: ಮತ್ತೆ ಇನ್ನು ಸ್ವಲ್ಪ ಮಾಹಿತಿ ಇರೋದು, ಕೋಟ್ಯಾಂತರ ಕನ್ನಡಿಗರ ಭಕ್ತಿ ನಂಬಿಕೆಯೊಂದಿಗೆ ಬೆಸೆದುಕೊಂಡಿರುವಂತಹ ಜೀವನದಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯಲ್ಲಿ. ಈಗ ನೀವು ಹೇಳಿದಂತೆ 2026 ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವಕ್ಕೆ ಮುಹೂರ್ತ ನಿಗದಿಯಾಗಿದ್ದು, ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ

0: ಭಾಗವಹಿಸ್ತೀರಾ ಅವತ್ತು?
1: ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಲ್ಲ, ತುಂಬಾ
0: ಅಲ್ಲ,
1: ಇಷ್ಟ
0: ಅವತ್ತು
1: ಆಯ್ತು.
0: ಭಾಗವಹಿಸ್ತೀರಾ
1: ಯಾವಾಗ ಮೇಡಮ್?
0: ತೀರ್ಥೋದ್ಭವದ ಸಮಯದಲ್ಲಿ ನೀವು
1: ಇಲ್ಲ, ಅಲ್ಲಿಗೆ
0: ಹೋಗ್ತೀರಾ ಅಂತ ಕೇಳ್ತಾ
1: ಹೋಗಾಗಲ್ಲ
0: ಇದ್ದಾರೆ.
1: ಮೇಡಮ್ ತುಂಬಾ ರಶ್ ಇರುತ್ತಲ್ಲ, ಹಾಗೆ ಆಮೇಲೆ ಬಿಡುವು ಟೈಮ್ ಅಲ್ಲೆಲ್ಲ ಹೋಗ್ತವೆ.
0: ನೀವು ಹತ್ರನೇ ಅಲ್ವಾ, ಬೇಗ ಹೋಗಿ ನಿಂತ್ಕೊಂಡ್ರಾಯ್ತಲ್ಲ. ಅಲ್ಲ, ಈಗ ನೀವು ಅದೇ ಊರ್ನವರಾಗಿರೋದ್ರಿಂದ
1: ರೇಡಿಯೋದಲ್ಲಿ ಅಲ್ಲ, ಇದು ಟಿವಿ ಅಲ್ಲಿ ತೋರಿಸ್ತಾರಲ್ಲ ಮೇಡಮ್,
0: ಹೌದು.
1: ಅದನ್ನೇ ನೋಡ್ಕೊಂಡು ದೇವರಿಗೆ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡೋದು.
0: ಬಾ, ನೀವು ಅದೇ ಸ್ಥಳದಲ್ಲಿ ಇದ್ದುಕೊಂಡು ಟಿವಿಲಿ ನೋಡ್ತೀರ ನೀವು?
1: ಹೌದು ಮೇಡಮ್, ಖುಷಿನೇ ಚಂದ ಮೇಡಮ್ ಅದು ಪ್ರೋಗ್ರಾಮ್ ಎಲ್ಲ ನೋಡ್ಕೊಳಕ್ಕೆ.
0: ಅಲ್ಲ, ನಾವು ಬರೋಣ ಅಂತ ಇದ್ವಿ, ನೀವು ನೋಡಿದ್ರೆ ನಾವೇ ಬರಲ್ಲ ಅಂತೀರಲ್ಲ.
1: ಬನ್ನಿ ಬನ್ನಿ,
0: ನೀವ್ ಕರ್ಕೊಂಡು ಹೋಗಲ್ವಲ್ಲ, ನೀವೇ ಟಿವಿ ನೋಡ್ತೀನಿ ಅಂತಿದ್ದೀರಲ್ಲ.
1: ಹೋಗ್ಬೋದು ಟೂರ್ ಹಂಗೆ.
0: ತುಂಬಾ ಸಂತೋಷ ಆಯ್ತು ಶಾರದಾ ಅವ್ರೆ.
2: ಶಾರದಾ ಅವ್ರೆ, ನೀವ್ ಹೇಳಿದ್ರಲ್ವಾ ಮಲೆಯ ಮಾರುತ ಚಿತ್ರದ್ದು ಹಾಡು ಅಂತ, ಅದು ಇಬ್ರು ಹಾಡಿದ್ದಾರೆ. ಒಂದು ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಇನ್ನೊಂದು ಯೇಸುದಾಸ್ ಅವರು. ನಿಮ್ಗೆ ಯಾವ ಹಾಡು ಪ್ರಸಾರ ಮಾಡೋದು ಇವತ್ತು?
1: ನಂಗೆ ಯಾರ್ದಾದ್ರೂ
2: ಆಗುತ್ತಾ? ಆಯ್ತು, ಓಕೆ. ಹಾಗಾದ್ರೆ ನಿಮ್ಮ ನುಡಿಗಟ್ಟನ್ನ ಕೇಳಲ?
1: ಕೇಳಿ ಮೇಡಮ್.
2: ಹಾ, ನುಡಿಗಟ್ಟು ಇವತ್ತು ನಿಮ್ಗೆ, ನೀವು ತುಂಬಾ ಸಂತೋಷದಿಂದ ಮಾತನಾಡ್ತಾ ಇರೋದ್ರಿಂದ ಸಿಹಿ ಮಾತು ಅಂತ, ಸಿಹಿ ಮಾತು ನುಡಿಗಟ್ಟು. ಅದರದ್ದು ಅರ್ಥ ಹೇಳ್ತೀನಿ ನಿಮ್ಗೆ, ಪ್ರೀತಿಯ ಮಾತು ಅಂತ.
1: ಸರಿ ಸರಿ.
2: ಹಾ, ಇದಕ್ಕೆ ಒಂದು ವಾಕ್ಯ ಮಾಡ್ಬೋದಾ?
1: ಮಾಡ್ಬೋದು.
2: ಹಾ ಹೇಳಿ.
1: ನಮ್ಮ ಮನೆಗೆ ಯಾರಾದ್ರೂ ನೆಂಟ್ರ ಯಾರಾದ್ರೂ ಬಂದ್ರೆ ನಾವು ಅವ್ರನ್ನ ಆದರದಿಂದ ಪ್ರೀತಿಯಿಂದ ಸ್ವಾಗತಿಸ್ಬೇಕು ಮೇಡಮ್.
2: ಹೌದು.
1: ಆಮೇಲೆ ಪುಟ್ಟ ಮಕ್ಕಳ ಜೊತೆಗೂ ಅಷ್ಟೇ, ಪ್ರೀತಿಯಿಂದ ನಯವಾಗಿ ಮಾತಾಡಿದ್ರೆ ಅವ್ರಿಗೂ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಮೇಡಮ್.
2: ನುಡಿಗಟ್ಟು ಬರ್ಲಿಲ್ಲ ಅದ್ರಲ್ಲಿ, ನುಡಿಗಟ್ಟು ಸಿಹಿ ಮಾತು. ನೀವು ಅರ್ಥ ಯೂಸ್ ಉಪಯೋಗಿಸ್ಕೊಂಡ್ರಿ.
0: ಅಲ್ಲ, ಇವಾಗ ನಾನು ಶಾರದಾ ಅವ್ರ ಪರ ಹೇಳೋದು, ನಾನು ಆಕಾಶ ಮಡಿಕೇರಿ ಆಕಾಶವಾಣಿಯೊಂದಿಗೆ ಮಾತನಾಡುವಾಗ ಸಿಹಿ ಮಾತುಗಳೊಂದಿಗೆ ಆರಂಭ ಮಾಡಿದೆ ಮಾತುಗಳನ್ನ ಅಂತ ಹೇಳಿ.
2: ಹೌದು, ಹಾಗೆ.
0: ಅಲ್ಲ ಶಾರದಾ ಅವ್ರೆ, ಈಗ ನಾನು ಹೇಳಿದೆ, ನಿಮ್ ಪರ ನೀವು ಹೇಳ್ಬೇಕಲ್ಲ.
1: ನಿಮ್ ಜೊತೆ ಸಹ ನಾವು ಸಿಹಿಯಾಗಿ ಒಂಥರ ಅಷ್ಟು ವಿನಯದಿಂದ ಪ್ರೀತಿಯಿಂದ ಮನ ಮುಟ್ಟುವಂಗೆ ನಿಮ್ಗೆ ಮಾತಾಡ್ಬೇಕಲ್ಲ ಮೇಡಮ್, ಆಗ ನಿಮ್ಗೂ ಇಷ್ಟ ಆಗುತ್ತೆ.
0: ಹೌದಾ? ಹೌದಾ ಹೌದಾ ಹೌದಲ್ವಾ?
2: ನೀವು ತುಂಬಾ ಸಿಹಿಯಾಗೆ ಮಾತನಾಡಿದ್ರಿ ಇವತ್ತು ಶಾರದಾ ಅವ್ರೆ.
1: ಹೌದು ಮೇಡಮ್,
0: ಖುಷಿ, ಸಂತೋಷ.
1: ಫೋನ್ ಕಾಲ್ ಸಿಕ್ಕೋದೇ ಒಂದು ಅಪರೂಪ ಅಲ್ಲ ಮೇಡಮ್, ಹಾಗೆ ನಾನು ತಿಂಡಿ ಕಾಫಿ ಎಲ್ಲ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಕೂತಿದ್ದೀನಿ.
0: ವಿಶೇಷ ಏನು ಗೊತ್ತಾ,
2: ಮಾಡಿದ್ದೀರಿ
0: ಭಾಗಮಂಡಲದಿಂದ, ಅವರು ಆ ನೆಲದಿಂದ ಕರೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅಲ್ವಾ? ತುಂಬಾ ಸಂತೋಷ ಆಯ್ತು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಕೂಡ ನಿಮ್ಮ ಮಾತು ಇಷ್ಟ ಆಗಿದೆ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ,
1: ನಮಸ್ತೆ.
0: ಸೋನಿ ಅವರೇ, ಇವತ್ತು ಪ್ರದೇಶ ಸಮಾಚಾರ ಆಲಿಸಿದ್ರ, ಬಾಲಕಾರ್ಮಿಕರನ್ನ ಪತ್ತೆ ಹಚ್ಚಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸೈಡ್ ಅಂತ, ಮತ್ತೆ ಬಿದಿರಿನ ಬಗ್ಗೆ ಮಾತನಾಡಿದ್ರು. ಶಾರದ ಅವರ ಮೆಚ್ಚಿನ ಹಾಡನ್ನ ಕೇಳಿ ನಾವು ನಂತರ ಮಾತನಾಡೋಣ.
2: ಹೌದು, ಇವತ್ತು ವಿಶ್ವ ಬಿದಿರು ದಿನ ಕೂಡ ಅಲ್ವಾ. ಆಯ್ತು, ಹಾಡನ್ನು ಕೇಳಿ ಬರೋಣ. ಮಲೆಯ ಮಾರುತ ಚಿತ್ರದ್ದು, ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

0: ಇನ್ನು ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳೋಣ. 2285582228 2281219 ಕೋಡ್ ಸಂಖ್ಯೆ 08272. ಈಗ ಸೋನಿ, ಈಗ ಒಬ್ರು
1: ಕರೆ
0: ದೂರವಾಣಿ ಸಂಪರ್ಕ,
1: ಯಾರು ಅಂತ ನೋಡೋಣ. ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ತೆ, ನಾನು ಪುತ್ತೂರಿಂದ ಚಂದ್ರಾವತಿ.
1: ಪುತ್ತೂರಿನಿಂದ ಚಂದ್ರಾವತಿ ಅವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
1: ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ?
2: ಹಾ, ಕೇಳ್ತೇನೆ.
1: ಹಾ, ಯಾವೆಲ್ಲ ಕಾರ್ಯಕ್ರಮ ಕೇಳ್ತಿದ್ದೀರಿ?
2: ನಾನು ಬೆಳಿಗ್ಗೆಯಿಂದ ಕೇಳ್ತೇನೆ.
1: ಹಾ,
2: ಮತ್ತೆ ಮಧ್ಯಾಹ್ನ ಸ್ವಲ್ಪ ಇಲ್ಲ, ಮತ್ತೆ ಸಂಜೆ.
1: ಬೆಳಿಗ್ಗೆಯಿಂದ ಯಾವ ಕಾರ್ಯಕ್ರಮ?
0: ಯಾವ ಹಾಡು ಇಷ್ಟ ಅಂತ ಕೇಳಲಿಲ್ವಲ್ಲ,
1: ಹೇಳ್ಬಿಡಿ ಚಂದ್ರಾವತಿ ಅವರೇ.
2: ಚಿತ್ರದಿಂದ ಮಳೆ ಬಿಲ್ಲೆ ಮಳೆ ಬಿಲ್ಲೆ.
1: ಯಾಕೆ ಇಷ್ಟ ಈ ಹಾಡು?
2: ತುಂಬಾ ಬಿಸಿಲು, ಮಳೆ
1: ಮಳೆ ಬರ್ಲಿ ಅಂತ ಈ ಹಾಡು ಬೇಕಾ?
2: ಹೌದು.
1: ಹಾ, ಆಗ್ಲಿ, ಪ್ರಸಾರ ಮಾಡುವ. ಹಾ, ಹೇಳಿ ಚಂದ್ರಾವತಿ ಅವರೇ, ನೀವು ಯಾವ ಯಾವ ಕಾರ್ಯಕ್ರಮನ ಕೇಳ್ತಿದ್ರಿ ಅಂತ ಹೇಳ್ತಿದ್ರಿ?
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗತ್ತೆ ಚಂದ್ರಾವತಿ ಅವರೇ?
2: ಎಲ್ಲ ಕಾರ್ಯಕ್ರಮಗಳು ಇಷ್ಟ.
0: ಅಲ್ಲ, ಎಲ್ಲ ಅಂತ ಅಂದ್ರೆ ಯಾವ್ದು? ಎಲ್ಲ ಕಾರ್ಯಕ್ರಮ ಅಂತ ಶೀರ್ಷಿಕೆ ಇಲ್ವಲ್ಲ,
1: ಕಾರ್ಯಕ್ರಮದ ಹೆಸರು ಹೇಳಿ.
2: ಪ್ರದೇಶ ಸಮಾಚಾರ, ಮತ್ತೆ ವಾರ್ತೆ.
1: ವಾರ್ತೆಗಳು
2: ಇಷ್ಟ.
0: ಈಗ ಒಂದು ಪ್ರಶ್ನೆ ಚಂದ್ರಾವತಿ ಅವರಿಗೆ, ಈ ಶ್ರವ್ಯ ಮಾಧ್ಯಮ ಎಷ್ಟು ಉಪಯೋಗ ಆಗುತ್ತೆ ಜನರಿಗೆ ಅಂತ ಹೇಳ್ತೀರಿ ನೀವು ಶ್ರೋತೃ?
2: ತುಂಬಾ ಉಪಯೋಗ ಆಗ್ತದೆ.
0: ಏನೆಲ್ಲ ಪ್ರಯೋಜನ ಇದೆ?
2: ನಾನು ಹೇಳುದಂದ್ರೆ, ನಾನು ಚಿಕ್ಕವಳಿರುವಾಗ್ಲೇ ಅಪ್ಪ ಮನೆಗೆ ರೇಡಿಯೋ ತಂದಿದ್ರು. ಆವಾಗ ಗಂಟೆ ಎಲ್ಲ ಮನೆಯಲ್ಲಿ ಇರ್ಲಿಲ್ಲ. ಶಾಲೆಗೆ ಹೋಗುವಾಗ ನಾವು ರೇಡಿಯೋ ಕೇಳಿ ಆಮೇಲೆ ಹೋಗುದು, ವಾರ್ತೆ ಮುಗಿದ ನಂತರ ಹೋಗುದು. ಹಾಗೆ ನಡ್ಕೊಂಡು ಹೋಗ್ಬೇಕಲ್ಲ.
0: ಎಲ್ಲಿಂದ?
2: ನಮ್ಮದು ತಾಯಿ ಮನೆ ಪುನಚ್ಚ. ನಮಗೆ ಹೈಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ಉಂಟು ನಡ್ಕೊಂಡು ಹೋಗ್ಲಿಕ್ಕೆ. ಹಾಗೆ ರೇಡಿಯೋ ಚಿಕ್ಕ ಇರುವಾಗ್ಲಿ ಇತ್ತು ಮನೆಯಲ್ಲಿ.
0: ಅದೇ ಒಂದು ಗಡಿಯಾರದಂತೆ ಕೆಲಸ ಮಾಡ್ತಾ ಇತ್ತು ಅಂತ ದಿನನಿತ್ಯದಲ್ಲಿ ಅಲ್ವಾ? ತುಂಬಾ ಸಂತೋಷ ಆಯ್ತು. ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಂಡ್ರಿ. ಈಗ ಒಂದು ನುಡಿಗಟ್ಟು.
1: ಚಂದ್ರಾವತಿ ಅವರೇ, ನಿಮ್ಗೆ ನುಡಿಗಟ್ಟು ಬಾಯಿ ಚಪಲ ಅಂತ, ಆದ್ರೆ ಅದ್ರದ ಅರ್ಥ ಹೇಳ್ತೀನಿ. ಹೆಚ್ಚು ಮಾತನಾಡುವ ಅಭ್ಯಾಸ ಅಂತ.
2: ಹೆಚ್ಚು ಮಾತನಾಡುವ, ನಮ್ಮ ಬಾಯಿ ಚಪಲ ತುಂಬಾ ಹೆಚ್ಚಾದರೆ ಜಗಳ ಆಗುವ ಸಾಧ್ಯತೆ ಇದೆ.
1: ಹೌದು, ಆಗಿದ್ಯಾ? ಹಾಗೆ
0: ಹಿತ ಮಿತ ಮಾತು ಇರ್ಬೇಕು ಅಂತ ಅಲ್ವಾ ಕಿವಿ ಮಾತು?
2: ಸರಿಯಾಗಿದೆ.

0: ಸರಿ
1: ಹ್ಮ್
0: ಇದೆ
1: ಸರಿ ಇದೆ
0: ಚಂಪಾವತಿ
1: ಸರಿ
0: ಅವರೇ.
1: ಇದೆ. ನಿಮ್ಗೆ ಯಾವತ್ತಾದ್ರೂ ಆ ರೀತಿ ಆಗಿದ್ಯಾ
0: ಅದು
1: ಅನುಭವ ಆಗಿದ್ಯಾ?
0: ಆಗಿದೆ.
1: ಹಾ ಆಗಿದೆ.
0: ಹೌದೌದು.
1: ಹಾ ಅದಕ್ಕೆ ಪಟ್ ಅಂತ ಹೇಳಿದ್ರಿ.
0: ಹೌದು.
2: ಯಾಕೋ ನಿಧಾನ ಚಂದ್ರಾವತಿ ಅವ್ರು ಮಾತಾಡೋದಲ್ವಾ?
0: ಇಲ್ಲ
1: ಹಾಗೆ ಮಾತಾಡೋದ?
0: ಹೌದು
2: ನಾನು ಮಾತಾಡೋದೇ ಹಾಗೆ ಅಲ್ವಾ? ಧನ್ಯವಾದ ಚಂದ್ರಾವತಿ ಅವರೇ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತೀರಾ?
0: ಒಮ್ಮೆ ಭಾಗವಹಿಸಿದ್ದೇನೆ.
2: ಹಾ
1: ಇನ್ನೊಮ್ಮೆ ಪ್ರಯತ್ನ ಮಾಡಿ ಈ ವಾರ.
0: ಆಯ್ತು ಮಾಡ್ತೇನೆ.
1: ಆಗ್ಲಿ,
2: ತುಂಬಾ ಖುಷಿ ಆಯ್ತು.
1: ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಚಂದ್ರಾವತಿ ಅವರೇ. ನಮಸ್ತೆ.
0: ಧನ್ಯವಾದಗಳು.
2: ಇನ್ನು ಅವರ ಮೆಚ್ಚಿನ ಹಾಡನ್ನ ಕೇಳಿ ಬರೋಣ. ಮತ್ತೆ ಈ ಕಾರ್ಯಕ್ರಮದ ನಂತರ ಏನೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಪ್ರಸಾರ ಆಗುತ್ತೆ ಅಂತ ಹೇಳ್ತೀರಿ?
1: ನನ್ನೆರೆಯ ಹಾಡು ಕಾರ್ಯಕ್ರಮ 12 ಗಂಟೆ ತನಕ ಇರುತ್ತೆ. 12 ಗಂಟೆಗೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ, 12:05 ವನಿತಾ ವಿಹಾರದ ಕಾರ್ಯಕ್ರಮದಲ್ಲಿ ಇಂದು ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಇವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 12:30 ಪ್ರಕಟಣೆಗಳು, 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು 12:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಇಂದು ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 12:10 ಕನ್ನಡದಲ್ಲಿ ವಾರ್ತೆ, 12:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು ಹಾಗೂ 12:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.
2: ಇನ್ನು ಚಂದ್ರಾವತಿ ಅವರ ಮೆಚ್ಚಿನ ಹಾಡನ್ನ ಕೇಳಿ ಬರೋಣ. ನಂತರ ಸಂಕ್ಷಿಪ್ತವಾಗಿ ವಿಶ್ವ ಬಿದಿರು ದಿನದ ಬಗ್ಗೆ ಮಾತನಾಡೋಣ.
1: ಆಗ್ಲಿ, ಚಂದ್ರಾವತಿ ಅವರ ನೆಚ್ಚಿನ ಗೀತೆ ಬರ್ತಾ ಇದೆ ಸೈನಿಕ ಚಿತ್ರದ್ದು ಹರಿಣಿ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

0: ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕರೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ.
1: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಸಕಲೇಶ್ಪುರಿಂದ ಗಿರಿಜಾ ಮೇಡಮ್.
1: ಗಿರಿಜಾ ಅವರೇ, ಹೇಗಿದ್ದೀರಿ?
2: ಶಕುಂತಾ ಮೇಡಮ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು.
0: ತಮಗೂ ಕೂಡ ನಮಸ್ಕಾರ ಹಾಗೂ ಧನ್ಯವಾದಗಳು. ಹೇಗಿದ್ದೀರಾ ಗಿರಿಜಾ ಅವರೇ?
2: ಚೆನ್ನಾಗಿದ್ದೀವಿ. ಬಿಸಿಲು ಬೆಳಗ್ಗೆ ಜಾಸ್ತಿ ಆಗಿದೆ ಮೇಡಮ್. ಇವತ್ತು ಸಂಕ್ರಮಣ, ಹೊರಗಿನ ಕಾವೇರಿ ತೀರ್ಥ ಉದ್ಭವ ಆಗುವ ಟೈಮು. ನಮ್ ಕಡೆಯವ್ರು ಹೋಗಿರ್ತಾರೆ, ನಮಗೂ ತೀರ್ಥ ತಂದ್ಕೊಡ್ತಾರೆ ಮೇಡಮ್. ನಾವ್ ಇಲ್ಲಿ ಮನೇಲಿ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ.
0: ಈಗ ಕಾವೇರಿ ಮಾತೆಗೆ ನಾವು ಪ್ರೀತಿಯಿಂದ ಬಾಗಿನ ಅರ್ಪಿಸ್ತೀವಲ್ವಾ? ಏನೆಲ್ಲ ಇರುತ್ತೆ ಅದರಲ್ಲಿ ಅಂತ ಹೇಳ್ತೀರಾ?
2: ನಾವು ಮರದ ಬಾಗಿನ ಅಂತ ಕೊಡ್ತಾರೆ ಮೇಡಮ್. ಮರದ ಬಾಗಿನ ಅಂದ್ರೆ ಮರಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಅದ್ರಲ್ಲಿ ಎಲ್ಲಾ ತರ ಕಾಳು ಬೇಳೆ, ನಾವು ಹೆಣ್ಣು ಮಕ್ಳು ಏನು ಉಪಯೋಗ, ಕನ್ನಡಿ, ಬಾಚಣಿಗೆ, ಬಿಚ್ಚೋಲೆ, ಬಳೆ, ಅರಿಶಿನ, ಕುಂಕುಮ, ಆಮೇಲೆ ರವಿಕೆ ಬಟ್ಟೆ, ಕೊಬ್ಬರಿ, ಎಲ್ಲ ಬಿಳೆದೆಲೆ, ಅಡಿಕೆ, ದಕ್ಷಿಣೆ ಕೂಡ ಎಲ್ಲ ಇಟ್ಟು ಬಾಗಿನ ಅರ್ಪಿಸ್ತೀವಿ ಮೇಡಮ್.
0: ಮತ್ತೆ ಆ ಮೊರ ಇದೆಯಲ್ಲ, ಆ ಮೊರವನ್ನ ಯಾವ ಒಂದು ವಸ್ತುವಿನಿಂದ ಮಾಡಿರ್ತಾರೆ?
2: ಬಿದಿರಿಂದ ಮಾಡಿರ್ತಾರೆ
0: ಅಲ್ವಾ? ಇವತ್ತು ವಿಶ್ವ ಬಿದಿರು ದಿನ,
2: ವಿಶ್ವ ಬಿದಿರಿನ ದಿನ
0: ಇವತ್ತು, ಹಾಗಾಗಿ ಅದು ನೆನಪಾಯ್ತು. ಮತ್ತೆ ನಮ್ಮ
2: ಕಾರ್ಯಕ್ರಮಗಳ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆ ನಮ್ದು ಸೊಸೈಟಿಗೆ ಹೋಗಿದ್ದೆ ಮೇಡಮ್, 6 ಗಂಟೆಗೆ. ಬೆಳಗಿನ ಕಾರ್ಯಕ್ರಮ ಪೂರ್ತಿ ಮಿಸ್ ಮಾಡ್ಕೊಂಡ್ಬಿಟ್ಟೆ 9 ಗಂಟೆವರೆಗೂ. ಅದೇ ಬೇಜಾರ್ ಆಗ್ತಾ ಇದೆ, ಯಾಕಂದ್ರೆ ಬೆಳಗಿನ ಕಾರ್ಯಕ್ರಮ ಕೇಳ್ಬೇಕು, ಪ್ರದೇಶ ಸಮಾಚಾರ ಕೇಳ್ಬೇಕು, ಚಿಂತನ ಅಂತ ಮಿಸ್ ಮಾಡ್ಕೋಬಾರ್ದು.
0: ಪ್ರತಿದಿನ ನೀವು ಆಲಿಸ್ತೀರಿ?
2: ಪ್ರತಿದಿನ ಬೆಳಗ್ಗೆ ನಾಗೋತ್ಸರ ಬರ್ತಾ ಇದ್ದೇನೆ, ನಮಗೆ ಖುಷಿ.
0: ತುಂಬಾ ಖುಷಿ ಆಯ್ತು ನೋಡಿ. ಒಂದು ದಿನ ನಾನು ಕಾರ್ಯಕ್ರಮ ಕೇಳಲಿಲ್ಲ ಅಂದ್ರೆ ಎಷ್ಟು ನೊಂದ್ಕೊಳ್ತೀರಾ ಅಲ್ವಾ?
2: ತುಂಬಾನೇ ನೊಂದ್ಕೊತೀನಿ ನಾನು. ಒಂಥರ ಮನ್ಸಿಗೆ ಸಮಾಧಾನನೇ ಇರಲ್ಲ ಮೇಡಮ್.
0: ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೇಳ್ತೀರಿ ಕಾರ್ಯಕ್ರಮ?
2: ಕೇಳ್ತೀವಿ. ಅದ ಸ್ವಲ್ಪ ನಂಗೆ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಸ್ವಲ್ಪ ಒಂಥರ ಆಸಕ್ತಿ. ಪ್ರತಿಯೊಂದನ್ನ ಕೇಳ್ತೀನಿ.
0: ಯಾವ್ದು?
2: ಒಂದು ರೇಡಿಯೋ ಮನೇಲಿ ಇದ್ ಬಿಟ್ರೆ ಒಂದು ತುಂಬಾ 10 ಜನ ಮನೇಲಿ ಇದ್ದಾಗೆ ಮೇಡಮ್ ಅಲ್ವಾ,
0: ಸಂಗಾತಿ
2: ಕೆಲಸ ಮಾಡ್ಕೊತಾ ಇರ್ತೀವಿ. ನಾನು ಅಡಿಗೆ ಮನೇಲೂ ಇಟ್ಕೊಂಡಿದೀನಿ, ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿದೆ, ಹಾಲ್ ಅಲ್ಲಿ ಇದೆ, ಎಲ್ಲಿ ಕೂತ್ರ ಎಲ್ಲಿ ಹೋದ್ರೆ ಅಲ್ಲಲ್ಲೇ ಹಾಕೊಳ್ಳೋದು.
0: ಅಲ್ಲ, ಎಷ್ಟು ರೇಡಿಯೋ ಇದೆ?
2: ಮೂರಿದೆ.
0: ಮೂರು ರೇಡಿಯೋ ಇಟ್ಕೊಂಡಿದ್ದೀರಾ? ಎಲ್ಲ ಕೋಣೆಗೂ ಒಂದ್ ರೇಡಿಯೋನ?
2: ಹೌದು ಮೇಡಮ್. ಅಂದ್ರೆ ರಾತ್ರಿ ಮಲ್ಕೊಳ್ಳುವಾಗ ಮಲ್ಕೊಂಡ್ರು ಕೂಡ ಏ ಫೋನ್ ಹಾಕೊಂಡು ಟಿವಿಲಿ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಕೇಳ್ತೀನಿ ಮೇಡಮ್. ಇನ್ನು ಹಾಗಲೆಲ್ಲ ಇವಾಗಾದ್ರೆ ಬೆಳಗ್ಗೆ ಅಡಿಗೆ ಮನೆಯಲ್ಲೇ ಇರುತ್ತೆ. ನಾವು ಈಗ ಚಪಾತಿ ಮಾಡ್ತಿರ್ತೀವೋ, ರೊಟ್ಟಿ ಮಾಡ್ತಿರ್ತೀವೋ, ನಮ್ಮ ಮಾಡೋ ತಗೊಳ್ಳಲ್ಲ, ಅದ್ ಹಾಕಿದ್ರೆ ಅದ್ ಪಾಡ್ಕ ಹೇಳ್ಕತಾ ಇರುತ್ತೆ, ನಾವು ಕಿವಿ ಕೇಳ್ಕೊತಾ ಇರ್ತೀವಲ್ಲ ಮೇಡಮ್. ಹಾಗಾಗಿ ನಮ್ಗೆ ರೇಡಿಯೋ ಚಿಕ್ಕಂದಿ ಸಣ್ಣ ಹುಡುಗಿಯಿಂದನೂ ರೇಡಿಯೋದ ಮೇಲೆ ತುಂಬಾ ಹೆಚ್ಚು ಹುಚ್ಚು, ರೇಡಿಯೋನೇ ಬೇಕು. ನಮ್ಮಪ್ಪ ಒಂದು ಬೀರು ಇದೆ, ಬೀರು ತುಂಬಾ ರೇಡಿಯೋ ಇಟ್ಟಿರೋರು ಮೇಡಮ್. ಯಾ ಚಿಕ್ಕದಿಂದ ಹಿಡಿದು ದೊಡ್ಡರವರೆಗೂ ಇರೋದು. ಯಾರು ಬಂದ್ರೆ ಕೇಕ್ ಬಂದ್ರೆ ಪುಕ್ಸಟ್ಟೆ ಇರುತ್ತೆ, ಆಸ್ನಕ್ಕೆ ಹೋಗ್ತಾರೋರು, ಮತ್ತೆ ಅವ್ರಿಗೆ ಯಾರು ಕೇಳಿದ್ರೆ ಕೊಟ್ಟು ಬಿಡೋರು.
0: ಅಂದ್ರೆ ಉಡುಗೊರೆಗೆ ಸೀಮಿತ ಮಾಡಿದ್ರು ಅಂತ ಅನ್ಸುತ್ತೆ.
2: ಮಾಡಿದ್ರು
0: ಅಲ್ವಾ ನೋಡಿ, ಅವರ ಚಿಂತನೆ ಹೇಗಿತ್ತು ಅಂತಂದ್ರೆ, ಮಾಹಿತಿಯ ಮಹಾಪೂರವನ್ನ ಕೊಡುಗೆಯಾಗಿ ಕೊಡುವಂತಹ, ನಿರಂತರವಾಗಿ ಕೊಡುಗೆಯಾಗಿ ನೀಡುವಂತಹ ರೇಡಿಯೋವನ್ನ ಒಬ್ರಿಗೆ ಕೊಟ್ರೆ ಅವರಿಗೆ ಅದು ಸಹಾಯ ಆಗುತ್ತೆ, ಮತ್ತೆ ಅವರ ಕುಟುಂಬದವರಿಗೂ ಕೂಡ ಸಹಾಯ ಆಗುತ್ತೆ ಅಂತ. ಅಲ್ವಾ, ತುಂಬಾ ಸಂತೋಷ ಆಯ್ತು. ರೇಡಿಯೋ ಮಹತ್ವ ಮತ್ತೆ ಬಿದಿರಿನ ಮಹತ್ವ, ಕಾವೇರಿ ಮಾತೆಗೆ ಬಾಗಿನ

0: ಅರ್ಪಿಸುವುದರ ಬಗ್ಗೆ ಕೂಡ ನೀವು ವಿವರವಾಗಿ ಹೇಳಿದ್ರಿ. ಈಗ
1: ಗಿರಿಜಾ ಅವರೇ, ನಿಮ್ಮ ನೆಚ್ಚಿನ ಗೀತೆ ಯಾವ್ದು ಅಂತ ಹೇಳ್ತೀರಾ?
2: ನನಗೆ ಇದು ಶರಪಂಜದಿಂದ ಕೊಡಗಿನ ಕಾವೇರಿ ಇದೆಲ್ಲ ಹಾಡ್ಬೇಕು.
1: ಯಾಕೆ ಈ ಹಾಡು ಇಷ್ಟ ಅಂತ ಹೇಳ್ತೀರಾ?
0: ಎಲ್ರಿಗೂ ಇಷ್ಟ
2: ಇದಲ್ವಾ, ತೀರ್ಥ ಉದ್ಭವ ಆಗುತ್ತೆ. ಹಾಗಾಗಿ ಕಾವೇರಿ ಮಾತೆ ಅಂತಂದ್ರೆ ಕೊಡಗಿನ ತವರು ಹೆಣ್ಮಕ್ಳಿಗೆ ತವರು ಒಂದಕ್ಕೆ ಅಲ್ಲ ಎಲ್ಲ.
0: ಹೌದು, ಕಾವೇರಿ ಮಾತೆಯ ತವರು ಅಂತಾನೆ ಅಲ್ವಾ ಹೇಳೋದು.
2: ಹೌದು, ಅದು ಈ ಕೊಡಗಿಗೆ ಮಾತ್ರ ಸೀಮಿತ ಅಲ್ಲ ಮೇಡಮ್, ಇಡೀ ಕರ್ನಾಟಕ ಎಲ್ಲಾ ಕಡೆಗೂ ಅದು ತವರು,
1: ಜೀವನದಿ ಅಲ್ವಾ. ಹೌದು,
2: ಜೀವನದಿ.
1: ಗಿರೀಶ್ ಅವರು, ಇವತ್ತು ನಿಮ್ಗೆ ಒಂದು ನುಡಿಗಟ್ಟಿದೆ, ಕೇಳ?
2: ಹಾ ಕೇಳಿ ಮೇಡಮ್.
1: ಹಾ, ನುಡಿಗಟ್ಟು ಬಂದು ನಿಮ್ಗೆ ಬೆಂಕಿಗೆ ತುಪ್ಪ ಸುರಿ ಅಂತ. ಇದರ ಅರ್ಥ ಸಮಸ್ಯೆಯನ್ನು ಇನ್ನೂ ಹೆಚ್ಚಿಸುವುದು ಅಂತ.
2: ಹೌದು ಮೇಡಮ್.
1: ಒಂದ್ ವಾಕ್ಯ ಮಾಡ್ಬೋದಾ?
2: ಅಂದ್ರೆ ವಾಕ್ಯ ಮಾಡೋದು ನಂಗೆ ಗೊತ್ತಾಗುತ್ತೋ ಇಲ್ವೋ, ಅಂದ್ರೆ ಬೆಂಕಿ ತುಪ್ಪ ಸುರಿ ಅಂದ್ರೆ ಏನೋ ಒಂದು ಸಮಸ್ಯೆ ಬಂದ್ರೆ ಅದು ಸರಿಯಾದಂತ ರೀತಿ ಸಮಾಧಾನ ಪರಿಹರಿಸಬೇಕೇ ಹೊರತು ಅದಕ್ಕೆ ಬೆಂಕಿ ತುಪ್ಪ ಇನ್ನು ರಾಶ್ ಮಾಡಿದ್ರೆ ಅದು ಬೆಂಕಿ ತುಪ್ಪ ಸುರಿದಾಗೆ ಆಗುತ್ತಲ್ಲ ಮೇಡಮ್.
1: ಸರಿಯಾಗಿ ಹೇಳಿದ್ರಿ, ಅದೇ ಅರ್ಥ ಸರಿಯಾಗಿ ಹೇಳಿದ್ರಿ. ಒಂದು ವಾಕ್ಯ ಮಾಡಕ್ಕೆ ಪ್ರಯತ್ನ ಪಡಿ ನೋಡುವ.
2: ನಂಗೆ ಗೊತ್ತಾಗ್ತಾ ಇಲ್ಲ ಮೇಡಮ್.
1: ನಿಮ್ಗೆ ಆಗುತ್ತೆ ಮಾಡಿ,
0: ಅಲ್ಲ ನಿಮ್ಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಬಿಡಿ ಗಿರಿಜೆ ಅವರು ಅಲ್ವಾ.
2: ಅರ್ಥ ಹೇಳಿದೀನಿ ಆದ್ರೆ ವಾಕ್ಯ ಮಾಡೋದು ಗೊತ್ತಾಗ್ತಾ ಇಲ್ಲ,
0: ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ. ಈಗ ನೀವೇ ಹೇಳಿ,
1: ನಿಮ್ಗೆ ಸಹಾಯ ಮಾಡ್ತೀನಿ ನಾನು. ಜಗಳದ ಸಮಯದಲ್ಲಿ ಮಾತಿನಿಂದ ಬೆಂಕಿಗೆ ತುಪ್ಪ ಸುರಿಯಬಾರದು ಅಂತ. ಜಗಳದ ಸಮಯದಲ್ಲಿ, ಇವಾಗ ಯಾರಾದ್ರೂ ಜಗಳ ಮಾಡ್ತಾ ಇರುವಾಗ ಅದನ್ನ ನೀವ್ ಹೇಳ್ದಾಗೆ ಸಮಾಧಾನ ಮಾಡ್ಬೇಕೆ ಹೊರತು ಇನ್ನೂ ಏನೇನೋ ಮಾತಾಡಿ ಬೆಂಕಿಗೆ ತುಪ್ಪ ಸುರಿಬಾರ್ದು, ಅದನ್ನ ಇನ್ನೂ ಹೆಚ್ಚು ಮಾಡಬಾರ್ದು ಅಂತ. ಸರಿ ಅಲ್ವಾ, ಒಪ್ಕೋತೀರಾ? ಹೌದು.
0: ತುಂಬಾ ಸಂತೋಷ ಆಯ್ತು ನೀವು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
2: ಎಲ್ಲರಿಗೂ ಆ ಕಾವೇರಿ ಮಾತೆ ಆಶೀರ್ವಾದ ಇಡೀ ದೇಶಕ್ಕೆ ಇರ್ಲಿ ಮೇಡಮ್.
0: ತುಂಬಾ ಧನ್ಯವಾದ. ನಿಮ್ಮ ಏನು ಶುಭಾಶಯವನ್ನ ಹೇಳ್ತಾ ಇದ್ದೀರಿ, ಕೋರ್ತಾ ಇದ್ದೀರಿ.
2: ಕೊಡಗಲ್ಲಿದ್ದವರೆಲ್ಲ ನೀವೆಲ್ಲ ಎಷ್ಟು ಪುಣ್ಯವಂತರಲ್ವಾ ಮೇಡಮ್.
0: ಹೌದು ಅಲ್ವಾ, ಈ ನೆಲದಲ್ಲಿ ಸೇನಾನಿಗಳ ನಾಡು
2: ಆಗಿರುತ್ತೆ, ಹೋಗೋಕೆ ಆಗುದೇ ಇಲ್ಲ. ನೀವೆಷ್ಟು ಪುಣ್ಯವಂತರಲ್ವಾ, ಕೊಡಗಲ್ಲಿದ್ದೀರಲ್ಲ, ಕಾವೇರಿ ಸನ್ನಿಧಾನದಲ್ಲಿ ಇದ್ದೀರಲ್ಲ ನೀವು ಮೇಡಮ್.
0: ನೀವು ಸಕಲೇಶ್ಪುರದಲ್ಲಿ ಇದ್ದು ಸ್ಮರಿಸ್ತಾ ಇದ್ದೀರಿ ಕೊಡಗನ್ನ, ತುಂಬಾ ಸಂತೋಷ ಆಯ್ತು.
1: ಧನ್ಯವಾದಗಳು ಗಿರಿಜಾ ಅವರೇ, ಶುಭ ದಿನ.
2: ಎಲ್ಲರಿಗೂ ಧನ್ಯವಾದ. ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ.
0: ಧನ್ಯವಾದ, ನಮಸ್ಕಾರ. ಇನ್ನು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬರ್ತಾ ಇದ್ವಿ. ವಿಶ್ವ ಬಿದಿರು ದಿನ ಅಂತ ನಾವು ಆಚರಿಸ್ತಾ ಇದೀವಲ್ವಾ ಇವತ್ತು. ಅದರ ಮಹತ್ವವನ್ನ ಹೇಳುವ ಮುನ್ನ ಒಂದು ತತ್ವ ಪದ ಇದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು.

0: ಮೊರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅಂತ ನೋಡಿ ಒಂದು ತತ್ವಪದದ ಒಂದು ಉಳಿದಿದ್ದನ್ನು ನಾನು ಓದ್ಬಿಡ್ತೀನಿ. ಅಂಬಿಗನಿಗರಿಗೋಲಾದೆ, ಗಂಡಿಗೆ ಬಾಸಿಂಗವಾದೆ, ಈಟುಳ್ಳ ಹುಡುಗರಿಗೆ ಬೇಟೆಯಾಡೋ ಬಡಿಗ್ಯಾದೆ, ಪಲ್ಲಕ್ಕಿ ದಂಡಿಗ್ಯಾದೆ, ಪತ್ರಕ್ಕೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯದ ಬುಟ್ಟಿಯಾದೆ, ತಿಪ್ಪೆಯ ತಳಗಿದ್ದೆ, ಅದ್ದುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರಿಗೆ ನಂದಿಯ ಕೋಲಾದೆ, ದೇಶದಳು ಶಿಶುನಾಳದೀಶನ ಮಠದಳು, ಈಶನ ಮಠದಳು, ಸಾಧುಗಳ ಕೈಯಲ್ಲಿ ಏಕತಾರಿಗಳವಾದೆ ಗಳವಾದೆ. ಅಷ್ಟ ಆಗಿ ಮತ್ತೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು. ನೋಡಿ ಈ ಒಂದು ತತ್ವಪದದಲ್ಲಿ ಬಿದಿರಿನ ಮಹತ್ವವನ್ನು ವಿವರಿಸಿದ್ದಾರೆ. ಹಿಂದಿನವರು ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಜಾಗ್ರತೆಯನ್ನು ವಹಿಸಿದ್ರು, ಪ್ರಕೃತಿಯೊಂದಿಗೆ ಎಂತಹ ಅದ್ಭುತ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು, ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಈ ಒಂದು ಸಾಹಿತ್ಯದ ಸಾಲುಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. ಇನ್ನು ವಿಶ್ವ ಬಿದಿರು ದಿನದ ಮಹತ್ವವನ್ನು ಈ ದಿನದ ಪ್ರಚಲಿತ ಕಾರ್ಯಕ್ರಮದಲ್ಲಿ ನೀವು ಹೇಳಲೇ ಇಲ್ಲವಲ್ಲ.
1: ಇಂದು ಮಧ್ಯಾಹ್ನ 1:30 ಪ್ರಸಾರವಾಗುವ ಪ್ರಚಲಿತ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ವಿವರಣೆಯನ್ನು

0: ಲಾಗುತ್ತೆ ವಿಶ್ವ ಬಿದಿರು ದಿನದ ಬಗ್ಗೆ.
1: ಅದಾಗ್ಯ ಒಂದೆರಡು ಸಾಲುಗಳಾದ್ರೂ ಬೇಕು ಅಂತ ಶ್ರೋತೃಗಳು ಹೇಳ್ತಾ ಇದ್ದಾರೆ.
0: ಆಗ್ಲಿ, ಬಿದಿರು ವೇಗವಾಗಿ ಬೆಳೆಯುವ ಸಸ್ಯ, ಮಣ್ಣು ಸಂರಕ್ಷಣೆ, ಇಂಗಾಲ ಹೀರುವಿಕೆ ಮತ್ತು ಪರಿಸರ ಸಮತೋಲನ ಕಾಪಾಡುವಲ್ಲಿ ಬಹಳ ಸಹಕಾರಿಯಾಗಿದೆ. ಇದು ಯಾವ್ದಕ್ಕೆಲ್ಲ ಉಪಯೋಗಿಸ್ತಾರೆ ಅಂತ ಇವಾಗ ನೀವು ತತ್ವ ಪದದ ಮೂಲಕ ಹೇಳಿದ್ದೀರಿ, ಅದನ್ನ ಇನ್ನೊಮ್ಮೆ ವಿವರವಾಗಿ ಹೇಳ್ತೇನೆ. ಮನೆ ನಿರ್ಮಾಣ, ಪೀಠೋಪಕರಣಗಳು, ಕರಕುಶಲ ವಸ್ತುಗಳು, ಸಂಗೀತ ವಾದ್ಯಗಳು, ಕಾಗದ ಮತ್ತು ವಿವಿಧ ಕೈಗಾರಿಕಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಿದಿರನ್ನು ಬಳಸಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕುಟುಂಬಗಳಿಗೆ ಬಿದಿರು ಉದ್ಯೋಗ ಮತ್ತು ಆದಾಯದ ಮೂಲವೂ ಆಗಿದೆ. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಬಿದಿರಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವುದು ಇಂದಿನ ಸಂದರ್ಭದಲ್ಲಿ ಮತ್ತಷ್ಟು ಮಹತ್ವ ಪಡೆದಿದೆ ಅಂತ ಹೇಳ್ಬೋದು.
1: ಮತ್ತೆ ಒಂದು ಸಂಕ್ಷಿಪ್ತ ಮಾಹಿತಿ ಏನು ಗೊತ್ತಾ, ಈ ಹಾಡಿದೆಯಲ್ಲ ಅಂದ್ರೆ ಈ ಗೀತೆಯಲ್ಲಿ ಬಿದಿರು ನಾನ್ಯಾರಿಗಲ್ಲದವಳು ಎಂಬುದು ಸಂತ ಶಿಶುನಾಳ ಶರೀಫರವರ ಪ್ರಸಿದ್ಧ ತತ್ವ ಪದ ಹಾಗೂ ಜನಪದ ಗೀತೆ. ಈ ಗೀತೆಯಲ್ಲಿ ಬಿದಿರು ತಾನೇ ಎಲ್ಲರಿಗೂ ಉಪಕಾರಿ ಎಂದು ರೂಪಕವಾಗಿ ಹೇಳಿಕೊಳ್ಳುತ್ತಂತೆ. ಬಿದಿರು ತನಗಾಗಿ ಏನೂ ಬಯಸದೆ ಸಮಾಜದ ವಿವಿಧ ಬಳಕೆಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತದೆ ಮತ್ತು ಕೊಳಲು, ಜೋಳಿಗೆ, ಪಲ್ಲಕ್ಕಿ, ಮಂಟಪ ಹೀಗೆ ನಾನಾ ರೂಪಗಳಲ್ಲಿ ಬಿದಿರು ಎಲ್ಲರಿಗೂ ಬೇಕಾಗುತ್ತದೆ. ಆದರೆ ತಾನು ಮಾತ್ರ ಯಾರಿಗೂ ಸೆರೆ ಸಿಗದಂತೆ ಮುಕ್ತವಾಗಿದೆ ಎನ್ನುವಂತಹ ಆಂತರಿಕ, ಆಧ್ಯಾತ್ಮಿಕ ಮತ್ತು ದಾರ್ಶನಿಕ ಸತ್ಯವನ್ನು ಈ ಪದ ಹೊಂದಿದೆ ಅಂತ ತುಂಬಾ ಒಂದು ಅಚ್ಚುಕಟ್ಟಾದಂತಹ ಒಂದು ವಿವರಣೆಯನ್ನು ನೀಡಿದ್ದಾರೆ ಸಾಹಿತಿಗಳು ಇದರ ಬಗ್ಗೆ. ನಿಜವಾಗಿ ನಾವು ಪ್ರತಿದಿನ ನಮ್ಮ ಮನೆಗಳಲ್ಲಿ ಇದೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಪ್ರವೇಶ ಪಡೆದ್ಬಿಟ್ಟಿದೆ, ಮತ್ತೆ ಅದರತ್ತ ನಾವು ಮುಖ ಮಾಡದೆ ಬಿದಿರನತ್ತ ನಾವು ಮುಖ ಮಾಡೋಣ ಅಂತ ಹೇಳ್ತಾ ಗಿರಿಜಾ ಅವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ.
0: ಗಿರಿಜಾ ಅವರ ನೆಚ್ಚಿನ ಹಾಡು ಶರಪಂಜರ ಚಿತ್ರದಿಂದ, ಸಾಹಿತ್ಯ ಕಾನಗಲ್ ಪ್ರಭಾಕರ್ ಶಾಸ್ತ್ರಿ ಅವರದ್ದು, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ಸಂಗಡಿಗರು.

0: ಇನ್ನು ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ. ಒಂದು ಮಾಹಿತಿಯನ್ನು ಇಟ್ಕೊಂಡಿದ್ದೀರಿ, ಏನು ಅಂತ ಹೇಳಬಹುದಾ?
1: ಇವಾಗ ತಾನೇ ನಾವು ಕಾವೇರಿ ನದಿ ಬಗ್ಗೆ ಹಾಡನ್ನ ಕೇಳ್ತಾ ಬಂದ್ವಿ ಮೇಡಮ್. ಒಂದು ಖುಷಿಯ ಸಂಗತಿ ಏನು ಅಂದ್ರೆ, ಇವತ್ತು ಕಾರ್ಯಕ್ರಮದ ಆರಂಭದಲ್ಲಿ ನೀವು ಕಳೆದ ವರ್ಷದ ಕಾವೇರಿ ತೀರ್ಥೋದ್ಭವನ ಕೂಡ ನೆನೆಸ್ಕೊಂಡ್ರಿ.
0: ಸ್ಮರಿಸಬೇಕಲ್ವಾ?
1: ಅದಾಗಿ ನಾವು ಈ ವರ್ಷದ ತೀರ್ಥೋದ್ಭವದ ಮಾಹಿತಿಯನ್ನು ನೀಡಿದ್ವಿ. ಅಕ್ಟೋಬರ್ 17 ಶನಿವಾರದಂದು ರಾತ್ರಿ 7:50 ಮೇಷ ಲಗ್ನದಲ್ಲಿ ತಲಕಾವೇರಿಯಲ್ಲಿ ನಡೆಯಲಿದೆ ಅಂತ ಹೇಳಿದ್ವಿ.
0: ಇನ್ನು ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರೋತೃಗಳು ನನಗೆ ಕರೆ ಸಿಕ್ಕಿಲ್ಲ, ನಾನು ಎಷ್ಟು ಕರೆ ಮಾಡಿದೆ ಅಂತ. ಆದರೆ ಈ ಕಾರ್ಯಕ್ರಮ ಇರುವಂಥದ್ದು ಮಾಹಿತಿ ಮತ್ತು ಮನರಂಜನೆಗಾಗಿ ಅಂತ ಒಂದು ಮತ್ತೊಮ್ಮೆ ನಾವು ಹೇಳೋಕೆ ಇಷ್ಟಪಡೋಣ. ಮತ್ತೆ ಬರುವ ಭಾನುವಾರ ಕಾರ್ಯಕ್ರಮ ಇದೆ, ಅಂತ್ಯಾಕ್ಷರಿ ಕಾರ್ಯಕ್ರಮ, ಮತ್ತೆ 3 ಗೀತಾ ಮಾಧುರ್ಯ ಕಾರ್ಯಕ್ರಮ ಇರುವುದಿಲ್ಲ, ಯಕ್ಷಗಾನ ತಾಳಮದ್ದಲೇ ಪ್ರಸಾರ ಆಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೆ ಅಂತ ಪ್ರಯತ್ನ ಪಟ್ಟ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳೋಣ. ಮರಳಿ ಯತ್ನವ ಮಾಡುವಂತ ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಪ್ರಸಾರ ಆಗ್ತಾ ಇರುತ್ತೆ, ಪ್ರಯತ್ನ ಪಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ
1: ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ KP ಶಿವಾನಂದನ್, BK ಲೋಕೇಶ್ ಹಾಗೂ ಉದಯ್ ಕುಮಾರ್ ಅವರದ್ದು.
0: ಇನ್ನು ಕಾರ್ಯಕ್ರಮದ ಪ್ರಸ್ತುತಿ ಸೋನಿ ಅವರಿಗೆ ಕೂಡ ಧನ್ಯವಾದಗಳು. ಮತ್ತು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ ಹಾಗೂ ಶುಭ ಸಮಯ.
1: ನಿರ್ವಹಣೆ M ಶಕುಂತಲಾ ಅವರದ್ದು.
0: ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ
1: ಹಲೋ ಆಕಾಶವಾಣಿ
2: ನನ್ನದೇ ಹಾಡು,
1: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ M ಶಕುಂತಲಾ.
3: ಹಾಡಿಂದಲೇ ಕನಸಲೇ ನಲಿಯುತ್ತ.
1: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
1: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಮೂಡಿ ಬಂತು. ಈಗ ಸಮಯ 12 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಸುಧಾರ ದೇಶವಾಗಿ ಹೊರಹೊಮ್ಮಿದೆ. ವಿದ್ಯುತ್ ಚಾಲಿತ ವಾಹನಗಳ ಘಟಕ ನಿರ್ಮಾಣ, ಪುನರ್ಬಳಕೆ ಇಂಧನ ಶಕ್ತಿ, ಡ್ರೋನ್ ಹಾಗೂ ವೈದ್ಯಕೀಯ ಉಪಕರಣಗಳ ನಿರ್ಮಾಣದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಭಾವಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹಿನ್ನೆಲೆ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನವನ್ನು ಬೂತ್ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. ಅವರ ಜನಪರ ಆಡಳಿತ ಹಾಗೂ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡುವುದರೊಂದಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಬೆಳಗಾವಿ ದಕ್ಷಿಣ

0: ಕ್ಷೇತ್ರದ ಕಲಾಮಂದಿರದಲ್ಲಿ ಆಯೋಜಿತ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು.
1: September 17 October 17 ಇಡೀ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಬೆಳಗಾವಿಯಲ್ಲಿ ಇರಬಹುದು, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಮುಖಾಂತರ ವಿವಿಧ ರಚನಾತ್ಮಕ ಚಟುವಟಿಕೆಗಳನ್ನು ನಾವು ಮಾಡೋರಿದ್ದೇವೆ. ಒಂದು ತಿಂಗಳ ಆ ಕಾರ್ಯಕ್ರಮ ನಡೀತದೆ. ನಮ್ಮೆಲ್ಲ ಕಾರ್ಯಕರ್ತರು, ಜನಸಾಮಾನ್ಯರು, ಎಲ್ಲರೂ ಸಹಿತ ನಾಗರಿಕರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದೊಂದು ಬಹಳ ಬೃಹತ್ವಾದಂತಹ ಕಾರ್ಯಕ್ರಮ. ಇದರ ಮುಖಾಂತರ ಇಡೀ ದೇಶಕ್ಕೆ, ಇಡೀ ಜನತೆಗೆ ಒಂದು ಸಂದೇಶ ಕೊಡುವಂತದ್ದು. ಮೋದಿಯವರ ಜನಪ್ರಿಯತೆ, ಮೋದಿಯವರ ಒಂದು ಆಡಳಿತ ಮತ್ತು ಮೋದಿಯವರ ಪ್ರಭಾವ ಯಾವ ರೀತಿ ಇದೆ ಅನ್ನುವಂಥದ್ದು ಜನರಿಗೆ ತಿಳಿಸುವಂತದ್ದು, ಮತ್ತು ಬರುವಂತಹ ದಿವಸಗಳಲ್ಲಿ ದೇಶದ ಒಂದು ಪ್ರಗತಿಗೆ ಇದು ಕಾರಣೀಭೂತ ಆಗ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿಯವರು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
0: ಕರಾವಳಿಯ ಸರ್ವತೋಮುಖ ಬೆಳವಣಿಗೆ ಹಾಗೂ ಸ್ಥಳೀಯ ಜನರ ಆಶೋತ್ತರಗಳನ್ನು ಈಡೇರಿಸಲು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯ ಸಚಿವ ಸಂಪುಟ ಸಭೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿಯ ಅಭಿವೃದ್ಧಿಗೆ ಚೈತನ್ಯ ತುಂಬಿ ಹೊಸ ಮುನ್ನುಡಿ ಬರೆಯಲಿದೆ ಎಂದಿದ್ದಾರೆ. ಸಚಿವ ಸಂಪುಟ ಸಭೆ ಈ ಮಧ್ಯಾಹ್ನ 12:30 ಆರಂಭವಾಗಲಿದೆ. ಸಭೆಗೂ ಮುನ್ನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ತೆರಳಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವರ ದರ್ಶನ ಪಡೆದರು. ರಾಯಚೂರು ಜಿಲ್ಲೆಯ ಸಿರವಾರ, ಮಾನ್ವಿ, ಸಿಂಧನೂರು ಸೇರಿದಂತೆ ವಿವಿಧ ತಾಲೂಕುಗಳ ಬರ ಸಮೀಕ್ಷೆ ವರದಿ ಸಿದ್ಧಪಡಿಸಲಾಗಿದೆ. ಇಂದು ಮಂಗಳೂರಿನಲ್ಲಿ ಆಯೋಜಿತ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಅಭಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗ ಕೈಗೊಂಡ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಳೆ ಹಾಗೂ ನಾಡಿದ್ದು ಅರ್ಹ ಮತದಾರರ ನೋಂದಣಿ ವಿಶೇಷ ಆಂದೋಲನ ರಾಜ್ಯಾದ್ಯಂತ ನಡೆಯಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಮತಗಟ್ಟೆಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದು ನೋಂದಣಿ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶೇಕಡ 60% ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿದ್ದು ಸಕಾಲಿಕ ಅನುದಾನ ಲಭ್ಯವಾಗದೆ ಮುಚ್ಚುವ ಹಂತ ತಲುಪಿವೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕನ್ನಡ ಮಾಧ್ಯಮದ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಅನುದಾನದ ಕೊರತೆಯಾಗಿದೆ, ಶಿಕ್ಷಕರ ಸಮಸ್ಯೆ ಉಲ್ಬಣಿಸಿದೆ. November 2 ಧಾರವಾಡದಲ್ಲಿ ಶಿಕ್ಷಕರ ಪಾದಯಾತ್ರೆ ನಡೆಯಲಿದೆ ಎಂದರು. ರಾಯಚೂರು ಮಹಾನಗರ ಪಾಲಿಕೆಯ ಹಳೆ ಕಟ್ಟಡದಲ್ಲಿ ಪಾಲಿಕೆ ದಾಖಲೆ ಡಿಜಿಟಲೀಕರಣ ಕೊಠಡಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಚಾಲನೆ ನೀಡಿದರು. ಡಿಜಿಟಲೀಕರಣ ಕೊಠಡಿ ಸೌಲಭ್ಯಕ್ಕಾಗಿ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ದಾಖಲೆಗಳ ಸುರಕ್ಷಿತ ಸಂರಕ್ಷಣೆ ಮತ್ತು ಸುಲಭ ನಿರ್ವಹಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಆಯೋಜಿತ ಕಾರ್ಯಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ನಾಳೆ 19 ಉತ್ತರ ಕನ್ನಡ ಜಿಲ್ಲೆ ಕಾಸರಗೋಡ ಟೊಂಕಾ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜ ಕಾರಟಗಿ.
2: ಆತ್ಮೀಯ ಕೇಳುಗರೆ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಭರತನಾಟ್ಯ ಕಲಾವಿದೆ ರೂಪಾ ಸಂತೋಷ್ ಪತ್ತಾರ್ ಅವರು ನಮ್ಮೊಂದಿಗಿದ್ದಾರೆ. ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಧನ್ಯವಾದಗಳು.
2: ರೂಪಾ ಅವರೇ, ಮೊದಲಿಗೆ ನಿಮ್ಮ ಊರು ಮತ್ತೆ ನಿಮ್ಮ ಬಾಲ್ಯ ಇದ್ರ ಬಗ್ಗೆ ಹೇಳಿ.
4: ನನ್ನ ಹುಟ್ಟೂರು ರಾಯಚೂರು. ನಾನು ಮೂಲತಃ ರಾಯಚೂರಿಂದ ಬಂದಳು.

0: ನನ್ನ ಬಾಲ್ಯ ಎಲ್ಲ ರಾಯಚೂರಲ್ಲಿ ಆಗಿದ್ದು. ನಾನು ಬಾಲ್ಯದಿಂದಲೂ ಕೂಡ ಭರತನಾಟ್ಯ ಕಲಿಯೋದನ್ನ ಪ್ರಾರಂಭ ಮಾಡಿದೆ. 3 ವರ್ಷದ ಮಗು, ನನಗೆ ಗೊತ್ತಿಲ್ಲ ಭರತನಾಟ್ಯ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ತಾಯಿ ಆಸಕ್ತಿ ಮೇಲೆ ಪ್ರಾರಂಭ ಮಾಡಿದೆ.
1: ಅಂದ್ರೆ ನಿಮ್ಮ ತಾಯಿಗೆ ಭರತನಾಟ್ಯದ ಮೇಲೆ ಅಷ್ಟು ವಿಶೇಷ ಆಸಕ್ತಿ
0: ಇತ್ತು ಅನ್ಸುತ್ತೆ.
1: ಅದಕ್ಕಾಗಿ ತಮಗೆ 3 ವರ್ಷಕ್ಕೇನೆ ಭರತನಾಟ್ಯ ಕಲಿಯೋದಕ್ಕೆ.
0: ನನ್ಗೆ ಆಸಕ್ತಿ ಇರ್ಲಿಲ್ಲ, ನಿಜ ಹೇಳ್ಬೇಕಂದ್ರೆ ನನ್ಗಿರ್ಲಿಲ್ಲ. ನಮ್ ತಾಯಿಗೆ ತುಂಬಾ ಆಸಕ್ತಿ ಇತ್ತು, ಮಾಡ್ಬೇಕು, ಚೆನ್ನಾಗಿ ಪ್ರದರ್ಶನ ಕೂಡ ಕೊಡ್ಬೇಕು, ಅವರೇ ಒಂದ್ ಸ್ವಲ್ಪ ಮೇಕಪ್ ಎಲ್ಲ ಮಾಡೋದು, ಡ್ರೆಸ್ಸಿಂಗ್ ಮಾಡೋದು ಬಹಳ ಇಷ್ಟಪಟ್ಟು ಮಾಡ್ತಿದ್ರು, ಒತ್ತಾಯ ಕೂಡ ಮಾಡ್ತಿದ್ರು. ನನ್ಗೆ ಇಷ್ಟ ಇರ್ಲಿಲ್ಲ ಕಲಿಬೇಕು, ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಕಲಿಬೇಕು ಅಂತ ಅಷ್ಟು ಆಸಕ್ತಿ ಇರ್ಲಿಲ್ಲ. ಅವ್ರ ಆಸಕ್ತಿ ಮೇಲೆ, ಒಲವಿನ ಮೇಲೆ ನಾನು ಕಲಿತೆ, ಒತ್ತಾಯದ ಮೇಲೆ ಕಲಿತೆ. ಇವತ್ತು ಒಬ್ಬ ಕಲಾವಿದೆ ಅದೇ, ಅದಕ್ಕೆ ಅವರ ಆಶೀರ್ವಾದ ಮತ್ತೆ ಅವರ ಸತತ ಪ್ರಯತ್ನ ಅಂತ ಹೇಳ್ಬೋದು.
1: ನಿಮಗೆ ಆಸಕ್ತಿ ಯಾವಾಗ ಬಂತು ಇದಕ್ಕೆ?
0: ನನ್ಗೆ ನಾನು ಯಾವಾಗ ಹೈಸ್ಕೂಲ್ಗೆ ಬಂದೆ ಅವಾಗ ನನ್ಗೆ ಅದ್ರ ಮೇಲೆ ಒಲವು ಮೂಡೋಕ್ ಸ್ಟಾರ್ಟ್ ಆಯ್ತು. ಕಲಿಬೇಕು, ಅದ್ರೊಳಗೆ ನಾನು ನನ್ನ ಅಳವಡಿಸ್ಕೊಳ್ತಿದ್ದೆ, ನನ್ಗೊಂಥರ ಖುಷಿ ಸಿಗ್ತಿತ್ತು. ಸುಮಾರು ನಾನು 8ನೇ ತರಗತಿ ವಿದ್ಯಾರ್ಥಿ ಇದ್ದೆ ಅವಾಗೇ ನಾನು ಪಾಠ ಪ್ರಾರಂಭ ಮಾಡಿದೆ. ನನ್ಗೆ ಅವಾಗ ಅನ್ಸೋದಕ್ ಶುರು ಆಯ್ತು, ಒಂದು ಕಲೆ ಅಂದ್ರೆ ಏನು, ಭರತನಾಟ್ಯ ಅಂದ್ರೆ ಏನು, ನಾನು ಇದನ್ ಯಾಕೆ ಮೈಗೂಡ್ಸ್ಕೊಂಡು ಹೋಗ್ಬಾರ್ದು, ಇದ್ರಲ್ಲಿ ಯಾಕೆ ನನ್ನ ಬೆಳವಣಿಗೆ ಇರಬಾರ್ದು ಅಂತ ಹೇಳಿ ಅವಾಗ ನನ್ಗೆ ಸ್ವಲ್ಪ ತಿಳಿವಳಿ.
1: ಈಗ ನೀವು ಪ್ರೋಗ್ರಾಮ್ ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ?
0: ನನ್ ಫಸ್ಟ್ ಪ್ರೋಗ್ರಾಮ್ UKGಯಲ್ಲಿ ಇದ್ದಾಗೆ, ಬಾಲ್ವಾಡಿ ಅಂತ ಕರೀತಾರೆ ಅವಾಗೆ ನನ್ ಫಸ್ಟ್ ಪ್ರೋಗ್ರಾಮ್ ಆಗಿದ್ದು. ಅದು ಕೂಡ ನಮ್ ತಾಯಿ ಆಸಕ್ತಿ ಮೇಲೆ, ಅವ್ರ ಒಂದು ಪ್ರೀತಿ ಮೇಲೆ, ಅವರೇ ಎಲ್ಲ ಇದರಿಂದ ಸಂತೋಷದಿಂದ ಎಲ್ಲ ಮೇಕಪ್ ಮಾಡೋರು, ಕಾಸ್ಟ್ಯೂಮ್, ಅವಾಗೆಲ್ಲ ಕಾಸ್ಟ್ಯೂಮ್ ಸಿಗ್ತಿರ್ಲಿಲ್ಲ, ಸೀರೆನೇ ಕಚ್ಚೆ ತರ ಉಡ್ಸ್ಬಿಟ್ಟು ಅಲಂಕಾರ ಮಾಡೋರು ಸ್ಟೇಜ್ ಮೇಲೆ. ನನ್ ಗೊತ್ತಿಲ್ಲದೆ ಇರೋ ಹಂಗೆ ಒಂದ್ ಒಳ್ಳೆ ಅಭಿನಯ, ಒಂದ್ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದೆ, ಅದ್ ನನ್ ಗೊತ್ತಿರ್ಲಿಲ್ಲ. ಅದ್ ನೋಡ್ದವ್ರು ಸುಮಾರ್ ಜನ ಅಂದ್ರು, ಇವಾಗ್ನೂ ನೆನ್ಪಿಟ್ಕೊಂಡಿದ್ದಾರೆ, ನನ್ ಗುರುಗಳೆಲ್ಲ ನೆನ್ಪಿಟ್ಕೊಂಡಿದ್ದಾರೆ.
1: ನಿಮ್ಮ ಭರತನಾಟ್ಯದ ಮೊದಲ ಗುರು?
0: ನನ್ನ ಮೊದಲನೇ ಗುರು ರಾಯಚೂರಲ್ಲಿ ಶ್ರೀಮತಿ ಗೀತಾ ಕಟ್ಕಮ್ ಅಂತ ಹೇಳಿ, ಅವರಿಂದ ನಾನು ಭರತನಾಟ್ಯ ಕಲಿಯೋದಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ವರ್ಷಗಳ ಕಾಲ ಕಲಿತೆ, ಅವ್ರಿಗೆ ಗೊತ್ತಿರೋಷ್ಟು ವಿದ್ಯೆ ಎಲ್ಲಾನು ಕಲಿತೆ. ಅದ್ರ ನಂತರ ನಂಗೆ ಇನ್ನೂ ಹೆಚ್ಚಿನ ಒಂದು ಕಲಿಕೆ ಬೇಕು ಅಂತ ಅನ್ಸಿದ್ಮೇಲೆ ಮುಂದುವರೆದೆ.
1: ಮುಂದೆ ಎಲ್ಲಿ? ಅಲ್ಲ, ರಾಯಚೂರಲ್ಲೇ?
0: ಇಲ್ಲ, ರಾಯಚೂರಲ್ಲಿ ಆಗ್ಲಿಲ್ಲ. ಗುರುಗಳು ನನಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡ್ಬೇಕು ಅಂದ್ರೆ ನಾನು ಸಂಗೀತ್ ಕ್ಲಾಸಿಗೆ ಹೋಗ್ತಿದ್ದೆ. ಅಲ್ಲಿ ನನ್ ಗುರುಗಳನ್ನ ಕೇಳಿದಾಗ ಅವರು ಒಂದು ಮಾರ್ಗದರ್ಶನ ಆದ್ಮೇಲೆ ನಾನು ಮತ್ತೆ ಪಾಠ ಪ್ರಾರಂಭ ಮಾಡಿದೆ.
1: ಈಗ ನೀವು ಪ್ರಾಕ್ಟೀಸ್ಗೆ ಯಾವ ತರ ಟೈಮ್ ಕೊಟ್ಕೋತೀರ? ನೀವು
0: ಹೇಳ್ದಂಗೆ ನೋಡಿ, ಮದ್ವೆ ಆದ್ಮೇಲೆ ಕಷ್ಟ. ಮೊದಲೇದಾಗಿ ನಾವು ಮಹಿಳೆಯಾಗಿ ಮನೆಗೆ ಮೊದಲ ಆದ್ಯತೆ ಕೊಡ್ಬೇಕು. ಕುಟುಂಬಕ್ಕೆ ನಾನು ಕೊಟ್ಟಿದ್ದು ಸುಮಾರು 10 ವರ್ಷ, ನನ್ ಮದ್ವೆ ಆದ್ಮೇಲೆ 10 ವರ್ಷ ಕಾಲ ನನ್ ಕುಟುಂಬ ನೋಡ್ಕೋಬೇಕು. ಅದನ್ನ ಅವ್ರ ಮನೆ ಹೋದ್ಮೇಲೆ ಅವ್ರದ್ದು ಪದ್ಧತಿ ಆಚಾರ ವಿಚಾರ ಕಲ್ತ್ಕೊಂಡು ಅವ್ರು ಹೊಂದ್ಕೋಬೇಕು, ಅವರು ನನ್ಗ್ ಹೊಂದ್ಕೋಬೇಕು. 10 ವರ್ಷ ಕಾಲಾವಕಾಶ ತಗೊಂಡೆ. ಇವಾಗ ಮಕ್ಕಳು ಸ್ವಲ್ಪ ಅವ್ರಿಗೂ ಒಂದ್ ತಿಳುವಳಿಕೆ, ಹಿಂಗಾಗಿ ಅವ್ರ ಕೆಲ್ಸ ಅವ್ರು ಮಾಡ್ಕೋತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ ಅಂತಂದಾಗ ನಾನು ಮತ್ತೆ ಪುನಃ ಪಾಠ ಪ್ರಾರಂಭ ಮಾಡಿದೆ. ಅವಾಗ ನಂಗೆ ಟೈಮ್ ಕೊಡೋಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅದ್ರ ಜೊತೆಗೆ ನಾನು ಒಂದು ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ, ನನಗ್ ಜಾಸ್ತಿ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಮಧ್ಯದಲ್ಲಿ ಕಾಲೇಜ್ ಟೈಮ್ ಮುಗಿದ್ಮೇಲೆ ಸಾಯಂಕಾಲ 1 ಗಂಟೆ ಪ್ರಾಕ್ಟೀಸ್ ತಗೋತಿದ್ದೆ, ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಸ್ವಲ್ಪ ನಾನು ಕಲಿತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಿಕಾಸ್ ನನಗೆ ಸಮಯ ಕೊಟ್ಟು ಪ್ರಾಕ್ಟೀಸ್ ಮಾಡಕ್ ಆಗ್ತಿರ್ಲಿಲ್ಲ, ಮಕ್ಕಳ ಜೊತೆ ಪಾಠ ಹೇಳೋದ್ರ ಮೂಲಕ ಆದ್ರೂ ನನ್ಗೆ ಸ್ವಲ್ಪ ವಿದ್ಯೆ ಕಂಟಿನ್ಯೂ ಆಗ್ಬಹುದು, ನಾನೊಂದು ಟಚ್ ಅಲ್ಲಿ ಇರ್ತೀನಿ ಅನ್ನೋ ಕಾರಣಕ್ಕೆ ಶನಿವಾರ ಭಾನುವಾರ ಸ್ವಲ್ಪ ಮಕ್ಕಳ ಜೊತೆಗೆ 1 ಅವರ್ ಕ್ಲಾಸ್ ತಗೋತಿದ್ದೆ.
1: ನಿಮ್ಮ ಅತ್ತೆ ಮನೇಲಿ ಹೆಂಗೆ ಪ್ರೋತ್ಸಾಹ ಕೊಟ್ರು?
0: ಅತ್ತೆ ಮನೆಯಲ್ಲಿ ನಮ್ಮ ಯಜಮಾನ್ರು ಮೊದಲೇ ಪ್ರೋತ್ಸಾಹ, ಮದ್ವೆಕ್ಕಿಂತ ಮುಂಚೆನೆ ನಾನೊಬ್ಬ ಕಲಾವಿದೆ ಅಂತ ಅವ್ರು ಗೊತ್ತಿತ್ತು. ನನ್ನ ಸುಮಾರು ಕಾರ್ಯಕ್ರಮಗಳಿಗೆ ಅವ್ರು ಬಂದು ವೀಕ್ಷಣೆ ಮಾಡಿದ್ರು, ಖುಷಿ ಪಟ್ರು, ಒಳ್ಳೆ ಕಲಾವಿದೆ ಅಂತ ಹೇಳಿ. ಒಂದು ಒಳ್ಳೆ ಭವಿಷ್ಯದ ವಿಚಾರದಿಂದ ಅವ್ರ ಮನೆಗೆ ನಾನು ಸೊಸೆಯಾಗಿ ಹೋದೆ. ನಮ್ಮ ಅತ್ತೆ ಕೂಡ ಒಳ್ಳೆ ಪ್ರೋತ್ಸಾಹ, ಅವ್ರಿಗೂ ಇಷ್ಟ. ಮನೇಲಿ ಎಲ್ರೂ ಕೂಡ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡ್ತಾರೆ.
1: ಈಗ ಮಕ್ಕಳು ಕೂಡ ಇಂಟ್ರೆಸ್ಟ್ ಇದೆ?
0: ಮಕ್ಕಳು ಕೂಡ ಪ್ರೋತ್ಸಾಹ ಕೊಡ್ತಾರೆ, ಅವರು ಕೂಡ, ನನ್ ಮಗಳು ಕೂಡ ಒಳ್ಳೆ ಬರ್ತಾನ. ಹೌದೌದು, ಇವಾಗೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾಳೆ ಅವಳು.
1: ನಿಮ್ಮ ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವ್ದು?
0: ನಾನು ಹೇಳ್ದಂಗೆ ಅವಾಗ ಹೇಳ್ದೆ, ನನ್ನ ಬಾಲ್ವಾಡಿಯಲ್ಲೇ ಶಿಶು ವಿಹಾರ UKGಯಲ್ಲಿ.

0: ನನ್ ಫಸ್ಟ್ ಪ್ರೋಗ್ರಾಮ್ ಆಗಿದ್ದು. ಇನ್ನೊಂದ್ ನೆನಪಿದೆ, ನಮ್ ತಾಯಿ ಅದೆಲ್ಲ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದಾರೆ. ಗಂಜ್ ಕಲ್ಯಾಣ ಮಂಟಪ ರಾಯಚೂರಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ, ನನ್ನ ಗುರುಗಳು ಗೀತಾ ಕಟ್ಕಮ್ ಅವರು. ಅದ್ರ ನಂತರ ನಾನು ಸುಮಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದೆ.
1: ಹೀಗೆ ಎಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಟ್ಟಿದ್ದೀರಿ?
0: ಪ್ರೋಗ್ರಾಮ್ಸ್ ನಾನು ಯಾವ್ದು ಕೌಂಟ್ ಮಾಡಿಲ್ಲ. ಆದ್ರೆ ಸುಮಾರು ಜಿಲ್ಲೆಗಳಲ್ಲಿ, ರಾಯಚೂರಿಂದ ಪ್ರಾರಂಭ ಆಗಿದ್ದು ಕಲಬುರಗಿ, ಮಂಡ್ಯ, ಶಿವಮೊಗ್ಗ, ಹಾಸನ, ಮಂಗಳೂರಲ್ಲಿ, ಬೆಂಗಳೂರು ದೂರದರ್ಶನದಲ್ಲಿ, ಮೈಸೂರಲ್ಲಿ, ಅದರಲ್ಲದೇನೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಒರಿಸ್ಸಾ, ತಮಿಳ್ನಾಡು, ಆಂಧ್ರಪ್ರದೇಶ ಕಾರ್ಯಕ್ರಮಗಳಾಗಿದೆ.
1: ನಿಮ್ಗೆ ಯಾವ್ದಾದ್ರು ಪ್ರೋಗ್ರಾಮ್ ಕೊಡಬೇಕಾದಾಗ ಇದೊಂದು ಸವಾಲು ಅಂತ ಹಿಂಗೇನಾರ ಅನಿಸಿದ್ದೇನಾ ನಿಮಗೆ?
0: ಸವಾಲು ಅಂತ ಪ್ರಾರಂಭದಲ್ಲಿ ಅನಿಸ್ತಿತ್ತು. ಅದರ ನಂತರ ಇದು ಒಂದು ಇಷ್ಟ ಆಗಿ ತಗೊಂಡಿದ್ದು. ಇಷ್ಟ ಆದಾಗ ಕಷ್ಟ ಅಂತ
1: ಅನ್ಸೋದಿಲ್ಲ.
0: ನಾನು ಒಬ್ಳೆ ಕಾರ್ಯಕ್ರಮ ಕೊಡ್ತಿರ್ಲಿಲ್ಲ, ನನ್ ಸುಮಾರು ಶಿಷ್ಯಂದ್ರ ಜೊತೆಗೆ ಕಾರ್ಯಕ್ರಮ, ಹಲವಾರು ಸಾಹಿತ್ಯ ಸಮ್ಮೇಳನದಲ್ಲಿ ಕಾರ್ಯಕ್ರಮಗಳಾಗಿದೆ. ನನ್ನ ಶಿಷ್ಯಂದ್ರು ಕೂಡ ಇದರಲ್ಲಿ ವಾಹಿನಿಯಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ.
1: ನೀವು ಈಗ ಏನೇ ಒಂದು ಪ್ರದರ್ಶನ ನೀಡಬೇಕು ಅಂದಾಗ ಪ್ರದರ್ಶನ ಕೊಡೋಕ್ಕಿಂತ ಹಿಂದೆ ನಮ್ಗೆ ಒಂದು ಮಾನಸಿಕವಾಗಿ ನಾವು ರೆಡಿ ಆಗ್ಬೇಕು. ನೀವು ಯಾವ ತರ ಪ್ರಿಪೇರ್ ಆಗ್ತೀರಾ?
0: ಮಾನಸಿಕವಾಗಿ ಆಗ್ಬೇಕು, ದೈಹಿಕವಾಗಿ ಕೂಡ ಆಗ್ಬೇಕು.
1: ಹೌದು,
0: ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದೀವಿ, ಯಾವ ತರ ಆಡಿಯನ್ಸ್ ಇರ್ತಾರೆ, ನಾವು ಯಾವ ಒಂದು ಪ್ರದರ್ಶನ ಕೊಡ್ಬೇಕು, ದೇವಸ್ಥಾನದಲ್ಲಿ ಹೋದ್ರೆ ಯಾವ ತರ ಕಾರ್ಯಕ್ರಮ, ಇವಾಗ ಸಾಹಿತ್ಯ ಸಮ್ಮೇಳನ ಅಲ್ಲಿ ಯಾವ ತರ ಕಾರ್ಯಕ್ರಮ, ಈಗ ಒಂದು ದೇಶಭಕ್ತಿ ಗೀತೆಗೆ ನಾವು ಪರ್ಫಾರ್ಮ್ ಮಾಡೋದಿರತ್ತೆ, ದೇವರ ನಾಮ ಮಾಡೋದಿರತ್ತೆ, ಕೆಲವೊಂದ್ ಕಡೆ ತಿಲ್ಲಾನ ಮಾಡೋದಿರತ್ತೆ. ಸೊ ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ತಯಾರಿನ ಮಾಡ್ಕೋತೀವಿ.
1: ಈ ಭರತನಾಟ್ಯದಲ್ಲಿ ಪ್ರಕಾರಗಳು ಅಂತ ಏನಾರ ಇದೇನಾ ಹಿಂಗೆ?
0: ಹಾ, ಪ್ರಕಾರಗಳಿದಾವೆ.
1: ಏನೇನು ಅಂತ?
0: ಈಗ ಭರತನಾಟ್ಯದಲ್ಲಿ ಒಂದ್ ಬೇರೆ ಬೇರೆ ಸ್ಟೈಲ್ಸ್ ಅಂತ ನಾವು ಹೇಳ್ತೀವಿ.
1: ಹೇಳಿದ್ರಲ್ಲ ಸಾಹಿತ್ಯ ಕ್ಷೇತ್ರದೊಳಗ್ ಬೇರೆ, ಗುಡಿ ಒಳಗ್ ಹೋದ್ರೆ ಬೇರೆ. ಅದಕ್ಕೆ
0: ಪ್ರಕಾರಗಳು ಅಂತಂದ್ರೆ ಈಗ ನೋಡಿ, ದೇವರ ನಾಮ, ತಿಲಾನ, ವರ್ಣ, ಈ ತರ ಬಹಳಷ್ಟು ನಾವು ಐಟಮ್ ಅಂತ ಹೇಳ್ತೇವೆ, ಪ್ರಕಾರಗಳಂತ ಕೂಡ ನಾವು ಹೇಳ್ಬೋದು. ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈಗ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿರ್ತೀವಿ, ಕೆಲವೊಂದು ಜನಪದ ನೃತ್ಯ ಮಾಡ್ಬೇಕಾಗತ್ತೆ, ಅಲ್ಲದೇನೆ ವಚನ ಗಾಯನ ಇರತ್ತೆ, ಅದಕ್ಕೆ ಅನುಗುಣವಾಗಿ ನಾವು ಮಾಡ್ಬೇಕಾಗತ್ತೆ ಕಾರ್ಯಕ್ರಮ. ಇನ್ನು ಕೆಲವೊಂದ್ ಕಡೆ ದೇಶಭಕ್ತಿ ಗೀತೆ ಹಾಡುಗಳನ್ನ ತಗೋತೀವಿ. ಈಗ ದೇವರ ನಾಮ ತಗೊಂಡ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋದಾಗ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಗೆ ಆಹ್ವಾನ ಇರುತ್ತೆ, ಕೃಷ್ಣನ ಒಂದು ಕಾರ್ಯಕ್ರಮ. ಹೌದು, ಅವನ ಅವತಾರಗಳೆಲ್ಲ ತೋರಿಸುವಂತದ್ದು ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡ್ಕೋತೀವಿ.
1: ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಭರತನಾಟ್ಯ ಒಂದು ಪ್ರಮುಖವಾದ ಕಲೆ.
0: ಹೌದು,
1: ಇದು ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀರಿ?
0: ಭರತನಾಟ್ಯ ನಿಜವಾಗ್ಲೂ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನಾನು ಕಂಡಂತೆ ಮುಂಚಿತವಾಗಿ ನಾನು ಕಲಿಬೇಕಾದ್ರೆ ಅಷ್ಟೊಂದು ಪ್ರೋತ್ಸಾಹ ಇರ್ಲಿಲ್ಲ ಹೊರಗಡೆ ಸಮಾಜದಲ್ಲಿ. ಅದ್ರ ಉಪಯೋಗ ಏನು ಅಂತ ಕೇಳ್ತಿದ್ರು.
1: ಹೌದು,
0: ನಾನು ಪಾಠ ಪ್ರಾರಂಭ ಮಾಡಿದಾಗೂ ಕೂಡ ಯಾಕೆ ಮಾಡ್ತೀಯಾ ಅನ್ನೋ ಪ್ರಶ್ನೆ ಬಂತು. ನೀನು ಓದು ಅಥವಾ ಏನಾದ್ರೂ ಉದ್ಯೋಗ ಮಾಡ್ಕೋ, ಅದ್ ಬಿಟ್ಟು ಯಾಕೆ ಈ ತರ ಎಲ್ಲ ಕ್ಲಾಸ್ ತಗೊಳ್ಳೋದು, ಹೇಳೋದು ಏನ್ ಪ್ರಯೋಜನ ಅಂತ ಕೇಳ್ತಿದ್ರು. ಪ್ರಯೋಜನ ಸಾಕಷ್ಟಿದೆ. ಒಬ್ಬ ಕಲಾವಿದೆ ಕಲೆಯನ್ನು ಕಲಿಯೋದ್ರ ಮೂಲಕ ನಮ್ಮ ಆಧ್ಯಾತ್ಮ ಏನು ಅಂತ ತಿಳ್ಕೋತೀವಿ, ನಮ್ಮ ಸಂಸ್ಕೃತಿ ಏನು ಅಂತ ತಿಳ್ಕೋತೀವಿ, ಅದರಲ್ಲಿ ನಮ್ಮ ಪುರಾಣಗಳ ಬಗ್ಗೆ ಕೂಡ ನಾವು ತಿಳ್ಕೋತೀವಿ. ಪ್ರತಿಭಾವಂತಳಾಗ್ತಾಳೆ ಕಲಾವಿದೆ, ಬರೇ ಕಲೆ ಒಂದೇ ಅಲ್ಲ, ಅದರಿಂದ ಬಹಳಷ್ಟು ವಿಷಯಗಳನ್ನ ನಾವು ಕಲಿತೀವಿ. ಇತಿಹಾಸ ತಿಳ್ಕೋತೀವಿ, ಪುರಾಣ ತಿಳ್ಕೋತೀವಿ. ಇದರಿಂದ ನಮ್ಗೆ ಸಂಯಮ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ.
1: ಕಲಾವಿದೆಯಾಗಿ ಇಷ್ಟಪಟ್ಟು ಮಾಡದಂತಹ ಕಲೆ ನಮ್ಗ್ ಮನಸ್ಸಿಗೆ ತೃಪ್ತಿಯನ್ನ ಕೊಡುತ್ತೆ,
0: ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿಯನ್ನ ಕೊಡುತ್ತೆ.
1: ಹೌದು, ಇದರಿಂದ ನಾವು ಖುಷಿಯಾಗಿರ್ತೀವಿ, ಇದರಿಂದ ಬೇರೆಯವ್ರಿಗೂ ನಾವು ಖುಷಿ.
0: ಹೌದು ಹೌದು.
1: ಈಗ ಮೂರನೇ ವಯಸ್ಸಿಂದ ಕಲಿತಾ ಬಂದಿದ್ದೀವಿ, ಈಗ ಇನ್ನೂ ಏನ್ ಕಲಿಯೋದಿದೆಯಾ, ಮುಂದಿನ ಗುರಿ ಏನು ನಿಮ್ದು?
0: ಯಾವುದೇ ವಿದ್ಯೆಗೆ ಕಲೆಗೆ ಕೊನೆ ಇಲ್ಲ.
1: ಹೌದು,
0: ನನಗೆ ತಿಳಿದ ಮಟ್ಟಿದೆ ಕಲಿಬೇಕು, ಇನ್ನೂ ಕಲಿಬೇಕು, ಕಲಿತೀನಿ, ಕಲಿತಾ ಇದ್ದೇನೆ, ಜೊತೆಗೆ ಕಲಿಸ್ತಿದ್ದೀನಿ. ನನ್ಗೆ ನನ್ ಗುರುಗಳು ಎಷ್ಟು ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಮಕ್ಳಿಗೆ ಅದನ್ನೇ ಹೇಳ್ಕೊಡ್ತೇನೆ. ನಾನು ಇನ್ನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೇನೆ.
1: ಅಂದ್ರೆ ಈಗ ನೀವು ನಿಮ್ಮದೇ ಆದ ಸ್ವಂತ ಏನಾದ್ರು ಮತ್ತೆ ಇಂಪ್ರೂವೈಸೇಷನ್ ಅಂತ ಅಂತಾರಲ್ಲ, ಆ ತರ ಏನಾರ ಮಾಡಿದ್ದೀರಾ?
0: ಇಂಪ್ರೂವೈಸೇಷನ್ ಅನ್ನೋದಕ್ಕಿಂತ ಒಂದು ಸಂಸ್ಥೆ ನಾನು ಸ್ಥಾಪನೆ ಮಾಡಿದ್ದೇನೆ.

0: ಸುಮಾರು ವರ್ಷಗಳಿಂದ ಈ ಭರತನಾಟ್ಯ ತರಗತಿನ ಮಕ್ಕಳಿಗೆ
1: ಹೇಳ್ಕೊಡ್ತಾರೆ.
0: ಪ್ರಾರಂಭ ಮಾಡಿದ್ದು ರಾಯಚೂರಲ್ಲಿ, ನಂತರ ನನ್ನ ಮದುವೆ ಆದ್ಮೇಲೆ ಸುಮಾರು ವರ್ಷ ಗ್ಯಾಪ್ ಆದ್ಮೇಲೆ ಇವಾಗ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ.
1: ಈಗ ಮಕ್ಕಳಲ್ಲಿ ಭರತನಾಟ್ಯ ಕಲಿಯಬೇಕು ಅನ್ನೋದು ಎಷ್ಟು ಉತ್ಸಾಹ ಇದೆ ಅಂತ ಹೇಳ್ತೀರಿ ನೀವು?
0: ನಾನು ಪ್ರಾರಂಭ ಮಾಡಿದಾಗ ಮಕ್ಕಳಲ್ಲಿ ಎಷ್ಟು ಉತ್ಸಾಹ ಇತ್ತು ಅದಕ್ಕಿಂತ ಹೆಚ್ಚು ಉತ್ಸಾಹ ನಾನು ಇವಾಗ ನೋಡ್ತಿದ್ದೇನೆ.
1: ಹೌದಲ್ಲ, ಯಾಕಂದ್ರೆ ಈಗ ಮೊಬೈಲ್ ಪ್ರಪಂಚನೇ ಅಂತ ಹೇಳ್ಬೋದು. ಮೊಬೈಲ್ ಇಲ್ಲ,
0: ಮಾಧ್ಯಮದಿಂದ ಮಕ್ಕಳಲ್ಲಿ ಮಾತ್ರ ಅಲ್ಲದೆ ಪೋಷಕರಲ್ಲಿ ಕೂಡ ಇದರ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ. ಮಕ್ಕಳಿಗೆ ನಾವು ಕಲಿಸ್ಬೇಕು, ಇದನ್ನು ಕಲಿಬೇಕು ಮಕ್ಕಳು. ನಾನು ಎಷ್ಟೊಂದ್ ಜನ ಪೋಷಕರಿಗೆ ಅದೇ ಹೇಳ್ತೇನೆ, ಪೇರೆಂಟ್ಸ್ಗೆಲ್ಲ ಹೇಳೋದೇನಂದ್ರೆ ಎಲ್ಲಾ ಹೇಳ್ಕೊಡ್ಬೇಕು, ಕಲೆನೂ ಇರ್ಬೇಕು ವಿದ್ಯೆನೂ ಇರ್ಬೇಕು. ಮಕ್ಕಳು ಮುಂದೆ ಕಲಾವಿದ್ರು ಆಗ್ಬಹುದು, ವಿದ್ಯಾವಂತರ ಜೊತೆಗೆ ಕಲೆನೂ ಕೂಡ ಇರ್ಬೇಕು. ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಯಾವ ಕ್ಷೇತ್ರದಲ್ಲಿ ಬೆಳೀತಾರೆ ನಮ್ಗೆ ಗೊತ್ತಾಗೋದೇ.

0: ಪೇರೆಂಟ್ಸ್ ಗೆಲ್ಲ ಹೇಳೋದೇನಂದ್ರೆ ಎಲ್ಲಾ ಹೇಳ್ಕೊಡ್ಬೇಕು, ಕಲೆನೂ ಇರ್ಬೇಕು ವಿದ್ಯೆನೂ ಇರ್ಬೇಕು. ಮಕ್ಕಳು ಮುಂದೆ ಕಲಾವಿದ್ರು ಆಗ್ಬಹುದು, ವಿದ್ಯಾವಂತರ ಜೊತೆಗೆ ಕಲೆನೂ ಕೂಡ ಇರ್ಬೇಕು. ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಯಾವ ಕ್ಷೇತ್ರದಲ್ಲಿ ಬೆಳೀತಾರೆ ನಮ್ಗೆ ಗೊತ್ತಾಗೋದೆ. ಇವಾಗ ಅದು ಒಂದು ಅವೇರ್ನೆಸ್ ಜಾಸ್ತಿ ಇದೆ ಮಕ್ಕಳಲ್ಲಿ. ನಾನ್ ನೋಡ್ತೀನಿ, ಪಾಠ ಪ್ರಾರಂಭ ಮಾಡ್ತೀನಿ, 3.5-4 ವರ್ಷಕ್ಕೆ ಒಂದು ಒಳ್ಳೆ ಆಸಕ್ತಿಯಿಂದ ಬರ್ತಾರೆ. ನಾನು ಅಡ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಮಗುಗ್ ಮಾತಾಡ್ತೀನಿ, ನಿನ್ಗೆ ಇಷ್ಟ ಇದೆನಾ ಕಲೀಲಿಕ್ಕೆ? ಆ ಮಗು ಹಾ ಅಂದ್ರೆ ಪೇರೆಂಟ್ಸ್ ಗೆ ಮಾತಾಡ್ತೇನೆ, ನಿಮ್ಗೂ ಇಷ್ಟ ಇದೆನಾ, ಆಸಕ್ತಿ ಇದೆನಾ, ಇದ್ರ ಬಗ್ಗೆ ಏನು ಅಂತ ಗೊತ್ತಿದೆನಾ? ಗೊತ್ತಿದ್ರೆ ಮಾತ್ರ ಅದು ಒಂದು ರೆಸ್ಪೆಕ್ಟ್ ಗೌರವ ಬರೋದಕ್ಕೆ ಸಾಧ್ಯ, ಕಲಿಬೇಕು ಅನ್ನೋ ಶ್ರದ್ಧೆ ಬರೋದಕ್ಕೆ ಸಾಧ್ಯ. ಮಾಧ್ಯಮಗಳಲ್ಲಿ ನೋಡ್ಕೊಂಡು ಮಕ್ಕಳನ್ನ ಅವರು ಬೆಳೆಸ್ಬೇಕು, ನಮ್ಮ ಮಕ್ಕಳು ಕೂಡ ಕಾರ್ಯಕ್ರಮ ಕೊಡ್ಬೇಕು. ಅವರು ಕೂಡ ಒಂದು ಈಗ ನೋಡಿ, ಒಂದು ಕಲೆ ಪ್ರದರ್ಶನ ಮಾಡೋದ್ರಿಂದ ನಮ್ಮಲ್ಲಿ ಧೈರ್ಯ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಕಲೆಯಿಂದ ಒಳ್ಳೆ ಭಾಷಣಕಾರರಾಗ್ತಾರೆ.
1: ಭರತನಾಟ್ಯ ಕಲಾವಿದೆಯಾಗಿ ನಿಮ್ಮ ಮುಂದಿನ ಗುರಿ ಏನು?
0: ಭರತನಾಟ್ಯ ಕಲಾವಿದೆಯಾಗಿ ನನ್ನ ಗುರಿ ಒಂದೇ, ಹಲವಾರು ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ಬೇಕು, ನನ್ನ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಒಳ್ಳೆ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ.
1: ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದೆನಾ?
0: ಸುಮಾರು ಪ್ರಶಸ್ತಿ ಗೌರವ ಸನ್ಮಾನಗಳು.
1: ಹೌದಾ, ಯಾವ್ಯಾವ್ದು ಬಂದಿರುತ್ತೆ?
0: ಕರ್ನಾಟಕ ಭೂಷಣ ಪ್ರಶಸ್ತಿ ನೃಪತುಂಗ ಕಲಾನಿಕೇತನ ಸಂಸ್ಥೆ ಮೈಸೂರು ವತಿಯಿಂದ, ನಂತರ ಗದಗ ಜಿಲ್ಲೆಯಿಂದ ಒಂದು ಸಂಸ್ಥೆಯವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ತದನಂತರ ಯುವ ಕಲಾಗುರು ಅಂತ ಹೇಳಿ ಒಂದು ಬೆಂಗಳೂರಲ್ಲಿ ಒಂದು ಪ್ರಶಸ್ತಿಯನ್ನ ನೀಡಿದ್ರು. ಸುಮಾರು ಕಡೆ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಎಲ್ಲ ನಡೀತಾರೆ.
1: ನೀವು ಇಷ್ಟೆಲ್ಲ ರಾಷ್ಟ್ರೀಯವಾಗಿ ಎಲ್ಲಾನು ನೀವು ಪ್ರದರ್ಶನಗಳನ್ನ ಮಾಡಿದ್ರಿ, ಯಾವ್ದ ಒಂದು ಪ್ರದರ್ಶನ ನಿಮಗೆ ತುಂಬಾ ಇಷ್ಟ ಆಗಿರ್ತದೆ?
0: ನನಗೆ ಒಂದೊಂದು ಪ್ರದರ್ಶನ ಕೂಡ ಒಂದೊಂದು ವೈಶಿಷ್ಟ್ಯತೆ, ವಿಭಿನ್ನತೆ ಮತ್ತೆ ಕಲಿಕೆ ಕೂಡ ಚಾಲೆಂಜ್. ನೀವು ಅವಾಗ ಹೇಳಿದ್ರಲ್ಲ, ನನಗೆ ಪ್ರದರ್ಶನ ಕೊಡೋದು ಚಾಲೆಂಜ್ ಆಗಿರ್ಲಿಲ್ಲ, ಸ್ಟೇಜ್ ಮೇಲೆ ನಾನು ಹೇಗೆ ಅದನ್ನ ಎದುರಿಸ್ತೀನಿ. ಕಾರ್ಯಕ್ರಮ ಕಲಾವಿದ್ರು ಅಂದ ತಕ್ಷಣ ಎಲ್ಲಾ ಕಡೆನೂ ಒಂದೇ ರೀತಿ ಗೌರವ ಇರೋದಿಲ್ಲ, ಆಡಿಯನ್ಸ್ ಒಂದೇ ರೀತಿ ಇರೋದಿಲ್ಲ, ಆರ್ಗನೈಸಿಂಗ್ ಒಂದೇ ರೀತಿ ಇರೋದಿಲ್ಲ, ವಿಭಿನ್ನವಾಗಿರತ್ತೆ. ಅಲ್ಲಿ ಸುಮಾರು ಕಲಿಕೆ ಆಗಿದೆ, ಬಹಳಷ್ಟು ಚಾಲೆಂಜ್ ಫೇಸ್ ಮಾಡಿದ್ದೀನಿ. ನನ್ಗೆ ಒಂದೊಂದು ಕಾರ್ಯಕ್ರಮ ಕೂಡ ಒಂದೊಂದು ವಿಭಿನ್ನತೆ ವೈಶಿಷ್ಟ್ಯತೆ ಇದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಕಾಂಪಿಟೇಷನ್ ಗೆ ಹೋಗಿದೆ. ನಾನು ಟ್ರೈನ್ ಇಂದ ಪ್ರಯಾಣ ಮಾಡ್ಕೊಂಡು ಹೋಗೋ ಸ್ವಲ್ಪ ತಡ ಆಯ್ತು, ನನ್ನ ತಲುಪೋದು ತಡ ಆಯ್ತು. ತಡ ಆದಾಗ ಅದ ಆಕ್ಚುಲಿ ಕಾಂಪಿಟೇಷನ್ ಮುಗ್ದಿತ್ತು, ನಾನೊಬ್ಳೆ ಲಾಸ್ಟ್ ಅಲ್ಲಿದ್ದೆ. ಹೋದ ತಕ್ಷಣ ಕಾಂಪಿಟೇಷನ್ ಅದೇ ಮುಗ್ದಿತ್ತು. ಅಲ್ಲಿ ಜಡ್ಜಸ್ ಹೇಳಿದ್ರು, ಆಯ್ತಮ್ಮ ಒಂದ್ 10 ನಿಮಿಷ ಟೈಮ್ ಕೊಡ್ತೀವಿ, ಬೇಗ ನೀನು ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರು. ಸರಿ, 10 ನಿಮಿಷ ಕಾಲಾವಕಾಶ, ಅದಲ್ಲಿ ಬೇಗ ಬೇಗ ರೆಡಿ ಆಗಿ ಪ್ರದರ್ಶನ. ಅದ್ ಹೆಂಗ್ ಪ್ರದರ್ಶನ ಕೊಟ್ನು ಏನ್ ಕೊಟ್ನು ನನ್ ಗೊತ್ತಿಲ್ಲ. ಪ್ರದರ್ಶನಕ್ಕಿಂತ ಮುಂಚೆ ಒಂದು ಮೆಡಿಟೇಷನ್, ಒಂದು ಧ್ಯಾನ ಮಾಡ್ಕೊಂಡು ನಂದ ಒಂದು ಮನಸ್ಸನ್ನ ಏಕಾಗ್ರ ಮಾಡ್ಕೊಂಡು 100% ಆಗಿ ಇನ್ವಾಲ್ವ್ ಆಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅವ್ರು ಇಮಿಡಿಯೇಟ್ ನನ್ನ ಮುಗಿದ ತಕ್ಷಣ ಸ್ಟೇಜ್ ಇಂದ ಕೆಳಗಿಳ ತಕ್ಷಣ ಜಡ್ಜಸ್ ಬಂದ್ರು, ಬಂದು ಸರ್ಟಿಫಿಕೇಟ್ ಅಲ್ಲಿ ಬರ್ದು ಕೊಟ್ರು, ನಿನ್ಗೋಸ್ಕರ ಕಾಯ್ತಿದ್ವೇನಮ್ಮ ಇಷ್ಟೊತ್ತವರೆಗೂ, ನಿನ್ಗೋಸ್ಕರ ಕಾಯ್ತಿದ್ವೋ ಏನೋ ಗೊತ್ತಿಲ್ಲ, ಆದ್ರೆ ಯಾರು ನಿನಗೆ ಗುರುಗಳು ಅಂತ ಗೊತ್ತಿಲ್ಲ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ನೀನೊಂದು ಹಿಮಾಲಯ ಪರ್ವತ ಏರ್ಬೇಕು ಅಂದ್ರು. ಫಿಸಿಕಲಿ ಏರೋದಲ್ಲ, ಹಿಮಾಲಯ ಪರ್ವತ ಸಾಧನೆಯಲ್ಲಿ ಏರ್ಬೇಕು ಅಂತ ಹೇಳಿ. ಭರತನಾಟ್ಯದಲ್ಲಿ ಸಾಧನೆ ಹೆಂಗಿರ್ಬೇಕು ಅಂದ್ರೆ ಹಿಮಾಲಯ ಪರ್ವತ ಏರಿದಂತಿರ್ಬೇಕು, ಹಂಗಿದ್ರೆ ನೋಡಮ್ಮ ನಿನ್ಗೆ ಮುಂದೆ ಲೆವೆಲ್ ಕಳಿಸ್ತೀನಿ ಅಂತ ಹೇಳಿದ್ರು. ನೀವ್ ಇಷ್ಟೊಂದು ಆಶೀರ್ವಾದದ ಮಾತುಗಳು ಹೇಳ್ತಿದ್ದೀರಿ, ಸ್ಫೂರ್ತಿದಾಯಕ ಮಾತುಗಳು ಹೇಳ್ತಿದ್ದೀರಿ, ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ನನ್ನ ಜೀವನದಲ್ಲಿ ಮರೆಯೋದಿಲ್ಲ, ನಿಜವಾಗ್ಲು ಅದು ಒಂದು ಸಾಧನೆ ಮಾಡ್ಬೇಕು ಅಂತ ನನ್ನ ಆಸೆ.
1: ಗುರುಗಳ ಪಾತ್ರ ಎಷ್ಟು ಮಹತ್ವದ್ದು? ಈಗ ನೀವು ಭರತನಾಟ್ಯವನ್ನ ಕಲಿತ್ರಿ, ನಿಮ್ಮ ಗುರುಗಳು ಯಾವ ರೀತಿ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರಿದ್ರು?
0: ಗುರುಗಳು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ನಾವ್ ಎಷ್ಟೇ ಕಲ್ತರು ಏನೇ ಕಲ್ತರು ಮೊಬೈಲ್ ನೋಡಿ ಸುಮಾರು ಜನ ಕಲಿತಿರ್ತಾರೆ, ಆದ್ರೆ ಒಂದು ಕರೆಕ್ಟ್ ದಾರಿಯಲ್ಲಿ ನಾವು ಹೋಗ್ಬೇಕು, ನಮ್ ಕರೆಕ್ಟ್ ಮಾರ್ಗದರ್ಶನ ಸಿಗ್ಬೇಕು ಅಂದ್ರೆ ಗುರುಗಳು ಬೇಕೇ ಬೇಕು. ನಮಗೆ ಗುರುಗಳು ಬರೀ ಕಲಿಕೆ ಅಲ್ಲ, ಅನುಭವಗಳನ್ನ ಹೇಳ್ಕೊಳ್ತಾರೆ. ಒಬ್ಬ ಕಲಾವಿದೆ ಜೀವನದಲ್ಲಿ ಹೇಗಿರ್ಬೇಕು, ಯಾವ ತರದ ಚಾಲೆಂಜಸ್ ಲೈಫ್ ಅಲ್ಲಿ ಬರ್ತದೆ, ಯಾವ ತರ ನಾವು ತಯಾರಿ ಮಾಡ್ಕೋಬೇಕು.

0: ಬೇಕು ಅನ್ನೋದು ಬಹಳಷ್ಟು ವಿಷಯಗಳನ್ನ ನಾವು ಗುರುಗಳು ಹೇಳಿದ್ರು ಕಲಿಬಹುದು, ಹೇಳದೇ ಇದ್ರು ನೋಡಿ ಕೂಡ ನಾವು ಬಹಳಷ್ಟು ವಿಷಯನ ತಿಳ್ಕೋಬಹುದು.
1: ಈಗ ನಿಮ್ಮ ಮುಂದಿನ ಯೋಜನೆಗಳೇನು?
0: ನನ್ನ ಸಂಸ್ಥೆ ನಾಟ್ಯಾಮೃತ ಕಲಾನಿಕೇತನ ಕೇವಲ ಭರತನಾಟ್ಯ ಮಾತ್ರ ನಾನು ಮಾಡ್ಕೊಂಡು ಬಂದಿದ್ದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಲೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಅಂದ್ರೆ ನಮ್ಮಲ್ಲಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕೊಳಲು ವಾದನ, ಸಿತಾರ್ ವಾದನ, ಈ ತರ ಹಲವಾರು ಒಂದು ತರಬೇತಿಗಳನ್ನ ನಮ್ಮಲ್ಲಿ ಮಾಡಿದ್ದೇವೆ. ಎಲ್ಲೂ ಬೇರೆ ಕಡೆ ಹೋಗೋದ್ರ ಬದಲು ಇವಾಗ ನೋಡಿ ನನ್ನ ಹತ್ರ ಬಂದಿರುವಂತ ಮಕ್ಕಳು ಭರತನಾಟ್ಯ ಜೊತೆಗೆ ಹಿಂದೂಸ್ತಾನಿ ಸಂಗೀತ, ಅದರ ನಂತರ ಕೊಳಲು ವಾದನ, ಒಂದು ಕಡೆ ಅವ್ರಿಗೆ ಒಂದು ಸಮಯ ಉಳಿಯುತ್ತೆ, ಒಂದೇ ಕಡೆ ಸಿಗ್ತಾರೆ ಅನ್ನೋ ಒಂದು ಮಕ್ಕಳಿಗೆ ಅದು ಹೆಲ್ಪ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನನ್ನದೇ ಒಂದು ಸಂಸ್ಥೆಯಲ್ಲಿ ಈ ತರ ಬೇರೆ ಬೇರೆ ತರಬೇತಿಗಳನ್ನ ಮಾಡ್ತೀವಿ.
1: ಈಗ ಕಲೆ ಕಡೆ ಅಂದ್ರೆ ಈಗ ಭರತನಾಟ್ಯನೇ ತಗೋಣ. ಈಗ ನಮ್ಮ ಮಕ್ಕಳು ಭರತನಾಟ್ಯ ಕಲೀಲಿಕ್ಕೆ ಹೋದ್ರು ಅವರು ಓದ್ಲಿಂದ ಸ್ವಲ್ಪ ಹಿಂದೆ ಬೀಳ್ಬಹುದು, ಓದಿನ ಕಡೆ ಜಾಸ್ತಿ ಗಮನ ಕೊಡ್ಲಿಕ್ಕಿಲ್ಲ, ಟೈಮ್ ಸಿಗ್ಲಿಕ್ಕಿಲ್ಲ, ಈ ತರ ವಿಚಾರ ಮಾಡುವಂತಹ ಪೇರೆಂಟ್ಸ್ ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ನೀವು?
0: ನಾವು ಇದನ್ನ ಓದು ಜೊತೆಗೆ ಹವ್ಯಾಸಗಳು ಮಕ್ಕಳಿಗೆ ಸಹಜವಾಗಿ ಇರಬೇಕು. ಓದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಕೆಲವೊಂದ್ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತೆ, ಇನ್ ಕೆಲವೊಂದ್ ಮಕ್ಕಳಿಗೆ ನೃತ್ಯದಲ್ಲಿ, ಇನ್ ಕೆಲವೊಂದ್ ಮಕ್ಕಳಿಗೆ ಸುಮ್ನೆ ತಮ್ ತಾವೇ ಹಾಡ್ತಿರ್ತಾರೆ. ಎಷ್ಟೊಂದ್ ಜನ ಮಕ್ಳು ಹೆಂಗಂದ್ರೆ ನೋಡ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಕಲಿತಾರೆ. ನಾವು ಇದರಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ಈಗ ಸ್ಕೂಲಲ್ಲೂ ಕೂಡ ಮಕ್ಕಳಿಗೆ ವಿದ್ಯೆ ಜೊತೆಗೆ ಕಲೆಗಳನ್ನು ಕೂಡ ಹೇಳ್ಕೊಡ್ತಿದ್ದಾರೆ. ಅದು ಅಲ್ಲದೇನೆ ಮತ್ತೆ ಪೇರೆಂಟ್ಸ್ ನಮ್ಗೆ ಎಕ್ಸ್ಟ್ರಾ ಟೈಮ್ ತಗೊಂಡು ಮಕ್ಳಿಗೆ ಹೇಳ್ಬೇಕು. ಇದರಿಂದ ನೀವು ಕೇಳಿದ್ರಿ ಹೆಂಗ್ ಉಪಯೋಗ ಆಗತ್ತೆ ಓದೋ ಮಕ್ಳಿಗೆ ಅಂತ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ. ನಾನು ಸ್ಪೆಷಲಿ ಹುಡುಗಿಯರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ನಮ್ ದೇಹಕ್ಕೆ ವ್ಯಾಯಾಮ ಮುಖ್ಯ. ವ್ಯಾಯಾಮ ಮಾಡಕ್ಕಾಗಲ್ಲ, ಅದನ್ನ ನಾವು ಕಲೆ ಮೂಲಕ ಭರತನಾಟ್ಯದ ಮೂಲಕ ನಮ್ಮ ದೇಹಕ್ಕೆ ವ್ಯಾಯಾಮ ಸಿಗತ್ತೆ. ದೇಹ ದೃಢವಾಗಿ ನಿಲ್ಲೋದಕ್ಕೆ, ನಾವು ನಿಂತ್ಕೊಂಡ್ರೆ ನಮ್ದು ಪೊಸಿಷನ್ ಬೇರೆ ಇರುತ್ತೆ, ಕೂತ್ರೆ ನಮ್ ಪೊಸಿಷನ್ ಬೇರೆ ಇರುತ್ತೆ, ನಾವು ಮಾತಾಡುವಾಗ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ, ಅಭಿನಯ ಇರುತ್ತೆ. ಇದರಿಂದ ನಮ್ಮ ಮನಸ್ಸಿಗೂ ಕೂಡ ಒಂದು ಖುಷಿ ಸಿಗತ್ತೆ, ದೈಹಿಕವಾಗಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ.
1: ಈಗ ಮಕ್ಕಳಿಗೆ ನೀವು ಏನ್ ಟಿಪ್ಸ್ ಕೊಡ್ತೀರಿ? ನೀವು ಓದಬೇಕು ಪ್ಲಸ್ ಕಲಿಬೇಕು.
0: ನೋಡಿ, ನಾನು ಚಿಕ್ಕವಳಿದ್ದಾಗ ಹೆಂಗ್ ಮಾಡ್ತಿದ್ದೆ ಅಂದ್ರೆ, ಸ್ಕೂಲ್ ಅವರ್ಸ್ 4:30 ಸ್ಕೂಲ್ ಮುಗಿತಿತ್ತು. ವಾರದಲ್ಲಿ 3 ದಿನ ನಮ್ಗೆ ಡಾನ್ಸ್ ಕ್ಲಾಸ್. 5:30 ಮನೆಗೆ ಹೋಗ್ತಿರ್ಲಿಲ್ಲ ನಾನು, ಮನೆ ದೂರ ಇತ್ತು. ನಾನು ಸ್ಕೂಲ್ ಒಂದ್ ಕಡೆ, ಕ್ಲಾಸ್ ಒಂದ್ ಕಡೆ, ಮನೆ ಒಂದ್ ಕಡೆ. ಸ್ಕೂಲ್ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಡಾನ್ಸ್ ಕ್ಲಾಸ್ 1 ಅವರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಆಗಿ ಹೋಮ್ವರ್ಕ್ ಮುಗಿಸ್ಕೊಂಡು ರಾತ್ರಿ ಬೇಗ ಮಲ್ಕೊಂಡ್ ಬಿಡ್ತಿದ್ದೆ. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು. ಇದರ ಜೊತೆ ನಾನು ಕರಾಟೆ ಕ್ಲಾಸ್ ಕೂಡ ಕಲ್ತಿದ್ದೀನಿ. ಸಂಗೀತ, ಕರಾಟೆ, ಸ್ವಿಮ್ಮಿಂಗ್, ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಮೊದ್ಲಿದ್ದು ಪೇರೆಂಟ್ಸ್ ಗೊತ್ತಿರ್ಬೇಕು. ಮಕ್ಕಳಿಗೆ ಅದ ತಿಳುವಳಿಕೆ ನಾವು ಹೇಳ್ಬೇಕು. ಈ ತರ ಮಕ್ಕಳು ಬ್ಯುಸಿ ಆಗೋದ್ರಿಂದ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಎಷ್ಟು ನಾವು ವಿದ್ಯೆಯನ್ನ ಕಲಿತೀವಿ, ಕಲೆಯನ್ನ ಕಲಿತೀವಿ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ
1: ಆಗುತ್ತೆ. ಇಷ್ಟೆಲ್ಲ ನೀವು ಕಲೆ ಕಲ್ತ್ರಿ ಅಂತ ಹೇಳಿದ್ರಿ, ಕರಾಟೆ ಕಲ್ತ್ರಿ, ಸಂಗೀತ ಕಲ್ತ್ರಿ, ಭರತನಾಟ್ಯ ಕಲ್ತ್ರಿ, ಸ್ವಿಮ್ಮಿಂಗ್ ಕಲ್ತ್ರಿ, ನೀವು ಟೈಮ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ?
0: ಮೇಡಮ್, ರಜೆಯಲ್ಲಿ ನಮ್ಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕ್ತಿದ್ರು, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಿದ್ವಿ. ಇನ್ನು ಬೆಳಗ್ಗೆ ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ 7-8 ಗಂಟೆಗೆ 7 ಗಂಟೆ ಕರಾಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 7-8 ಗಂಟೆವರೆಗೂ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಮನೆಗ್ ಬಂದು ಫ್ರೆಶ್ ಆಗಿ ಸ್ಕೂಲ್ಗೆ ಹೋಗೋದು. 9:30 ಸ್ಕೂಲ್ ಅಲ್ಲಿ ಇರ್ಬೇಕು. 4:30 ಮುಗಿತಿತ್ತು. 5:30 ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗ್ ಬರೋದ್ರಲ್ಲಿ 7:30. 8 ಗಂಟೆಯಿಂದ 9:00-9:30 ಹೋಮ್ ವರ್ಕ್ ಮಾಡ್ಕೋತಿದ್ವಿ, ನಂತರ ಮಲ್ಕೊಳ್ಳೋದು.
1: ಅಷ್ಟು ಟೈಮ್ ಟು ಟೈಮ್ ಬ್ಯುಸಿ ಶೆಡ್ಯೂಲ್.
0: ಹೌದು, ನನ್ಗಿನ್ನೂ ನೆನಪಿದೆ, ನಾನ್ ಕರಾಟೆ ಕ್ಲಾಸ್ಗೂ ಹೋಗ್ತಿದ್ದೆ, ಸ್ಕೂಲ್ಗೂ ಹೋಗ್ತಿದ್ದೆ. ಸ್ಕೂಲ್ ಅಲ್ಲಿ CCA ಪಿರಿಯಡ್ ಅಂತ ಇರ್ತಿತ್ತು, ಅದರಲ್ಲಿ ಹಾಡದ್ರಲ್ಲೂ ಮುಂದಿರ್ತಿದ್ದೆ, ಸ್ಪೋರ್ಟ್ಸ್ ಅಲ್ಲೂ ಮುಂದಿರ್ತಿದ್ದೆ, ಸಂಗೀತ, ನೃತ್ಯ, ಯಾವುದೇ ಕಾಂಪಿಟೇಷನ್ ಇದ್ರು ಪ್ರಬಂಧ ಸ್ಪರ್ಧೆ ಇರ್ತಿತ್ತು, ಅದರಲ್ಲೂ ಕೂಡ ಭಾಗವಹಿಸ್ತಿದ್ದೆ. ನಾವು ಚಿಕ್ಕಂದಿರ್ತಾ ಮಕ್ಕಳಿಗೆ ಬ್ಯುಸಿ ಆಗಿರೋದು, ಸಮಯ ಪ್ರಜ್ಞೆ ಎಲ್ಲ ಹೇಳ್ಕೊಟ್ರೆ ಮುಂದೆ ಅದನ್ನ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ತಾರೆ.
1: ಅಂದ್ರೆ ನೀವು ಭರತನಾಟ್ಯ ಕಲಾವಿದೆ ಒಂದೇ ಅಲ್ಲ, ಎಲ್ಲ ಅನೇಕ ಕಲೆಗಳ ಪ್ರವೀಣೆ ನೀವು.
0: ಅದು ಎಲ್ಲ ನನ್ನ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಅವರ ಆಸಕ್ತಿಯಿಂದಾನೆ ಸಂಗೀತ ಕ್ಲಾಸ್ಗೂ ಹಾಕಿದ್ರು, ಡಾನ್ಸ್

0: ಕ್ಲಾಸಿಗೂ ಹಾಕಿದ್ರು, ಕರಾಟೆ ಕಲಿ ಅಂತ ಹೇಳಿದ್ರು. ಸುಮಾರು ಜನ ಇವ್ಳು ಡಾನ್ಸ್ ಪ್ರೋಗ್ರಾಮ್ ಕೊಡ್ತಾಳೆ, ಡಾನ್ಸ್ ಕಲ್ಸಿರಿ, ಕರಾಟೆಯ ಕಲಿಸ್ತೀರಿ, ರಫ್ ಆಗ್ಬಿಡ್ತದೆ ಬಾಡಿ ಅಂತ ಹೇಳಿ ಹೇಳೋರು. ಇಲ್ಲ, ನಾನು ಸರ್ ಜೊತೆ ಮಾತಾಡಿದಾಗ ಅವ್ರ ಜೊತೆ, ಅವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಒಂದು ಕಲಾವಿದೆಯೋಳು ಅಂತ ಹೇಳಿ ನನ್ಗೆ ಒಂದು ವಿಶೇಷವಾದ ಒಲವು ತೋರಿಸ್ತಿದ್ರು. ನನ್ಗೇನ್ ಕಲ್ತಿದ್ದು ಅಂದ್ರೆ, ಒಬ್ಬ ಡಾನ್ಸರ್ ಆಗಿ ನಾವೆಲ್ಲೋ ಕಾರ್ಯಕ್ರಮ ಕೊಟ್ಟಾಗೆ ಹೆದರಿಕೆ ಅದು ಎಲ್ಲ ಹೋಗ್ಬೇಕು ಅಂದ್ರೆ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು.
1: ಹೌದು,
0: ಅಂದ್ರೆ ನನ್ನಲ್ಲೂ ಕೂಡ ದೈಹಿಕವಾದ ಶಕ್ತಿ ಇದೆ, ಎದುರಿಸಬಹುದು ಅಂತನ್ನೋ ಒಂದ್ ಧೈರ್ಯ ನಮಗ್ ಬರ್ಬೇಕು ಅನ್ನೋ ಕಾರಣಕ್ಕೆ ನನ್ನ ತಾಯಿ ಕರಾಟೆ ಕ್ಲಾಸಿಗೆ ಹಾಕಿದ್ರು. ಒಳ್ಳೆ ಗುರುಗಳು ಕೂಡ ಸಿಕ್ಕಿದ್ರು ನನ್ಗೆ. ನಾವು ಮಕ್ಕಳಿಗೆ ಎಲ್ಲಾ ವಿದ್ಯೆಗಳನ್ನ ಹೇಳ್ಕೊಡ್ಬೇಕು, ಕಲಿಯೋಕೆ ಅವಕಾಶ ಕೊಡ್ಬೇಕು. ಇವಾಗಿನವ್ರು ಇಲ್ಲ, ಮಕ್ಕಳ ಆಸಕ್ತಿ ಇದೆ, ಆದ್ರೂ ಪ್ರೋತ್ಸಾಹ ಅನ್ನೋದು ಮುಖ್ಯ. ಯಾಕಂದ್ರೆ ಭವಿಷ್ಯದಲ್ಲಿ ಮಗು ಕಲಾವಿದೆ ಕೂಡ ಆಗಬಹುದು, ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು. ಇವಾಗ ಡಾಕ್ಟರ್ಸ್ ಕೂಡ ಒಳ್ಳೆ ಡಾನ್ಸರ್ಸ್ ಇದ್ದಾರೆ. ಈಗ ಸುಮಾರು ಜನ ಮಕ್ಳು ನನ್ನ ಹತ್ರ ಬಂದಿರ್ತಾರೆ, ಅವ್ರಿಗೆ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ. ನಾವು ಡಾನ್ಸ್ ಮಾಡೋದ್ರ ಮೂಲಕ ಒಂದ್ ಮೈಂಡ್ ಕಾನ್ಸಂಟ್ರೇಟ್ ಆಗತ್ತೆ, ಮನಸ್ಸು ಉಲ್ಲಾಸದಿಂದ ಇರುತ್ತೆ. ಮನೆ ಹೋದ್ಮೇಲೆ ನಾವು ಮತ್ತೇನೋ ಬೇರೆ ಕೆಲಸ ಮಾಡ್ಬೇಕು, ಓದ್ಬೇಕು, ಹೌದು, ಉತ್ಸಾಹ ಹೆಚ್ಚಿಗಾಗತ್ತೆ. ಆಮೇಲೆ ಕೆಲವೊಂದ್ ಪೇರೆಂಟ್ಸ್ ಕಂಪ್ಲೇಂಟ್ ಹೇಳ್ತಿರು, ಇವಳು ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಮೇಡಮ್, ಕಡಿಮೆ ಇದೆ ಅಂತ ಹೇಳಿ. ಯಾಕಂದ್ರೆ ನಾನು ಒಬ್ಬ ಶಿಕ್ಷಕಿ, ನನಗೆ ಶಿಕ್ಷಣದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಭವ ಇದೆ, ಆ ತರ ಮಕ್ಕಳನ್ನ ಕೂಡ ನೋಡಿದ್ದೇನೆ. ಡಾನ್ಸ್ ಕ್ಲಾಸ್ಗೆ ಹಾಕಿದ್ಮೇಲೆ ಅವರಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ, ದೈಹಿಕವಾಗಿ ಕೂಡ ಆಗತ್ತೆ, ಮಾನಸಿಕವಾಗಿ ಕೂಡ ಆಗತ್ತೆ. ಯಾಕಂದ್ರೆ ಇದು ಒಂದು ಯೋಗ.
1: ಓ ಹೌದು,
0: ಹಲವಾರು ಆಸನಗಳನ್ನ ನಾವು ಭರತನಾಟ್ಯದಲ್ಲಿ ನೋಡ್ತೀವಿ. ಇದು ನನಗೆ ಇದ್ಯಾ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರೆ, ಕಾರ್ಯಕ್ರಮ ಕೊಡ್ಬೇಕಾದ್ರೆ ಒಬ್ಬ ಯೋಗ ಟೀಚರ್ ಎದುರುಗಡೆ ಕೂತಿದ್ರು, ನನ್ಗೆ ಗೊತ್ತಿಲ್ಲ, ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೆ. ಅದ ನಂತರ ಬಂದು ಹೇಳಿದ್ರು, ನಾನ್ ಮಾಡಿಸೋ ಆಸನಗಳೆಲ್ಲ ನೀನ್ ಮಾಡ್ಬಿಟ್ಟಿಯಲ್ಲಮ್ಮ ಅಂತ ಹೇಳಿದ್ರು. ಹಂಗೆ ಒಂದು ನಾಟ್ಯ ಎಲ್ಲವನ್ನೂ ಕಲಿಸುತ್ತೆ ನಮ್ಗೆ.
1: ಬಟ್ ಜೀವನದಲ್ಲಿ ಸ್ಥಿರವಾಗಿರ್ಬೇಕಂದ್ರೆ ಮೆಂಟಲಿ,
0: ಹೌದು,
1: ಫಿಸಿಕಲಿ,
0: ಹೌದು,
1: ಧೈರ್ಯವಾಗಿ.
0: ನೀವೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ ಕೇಳಿದ್ರಲ್ಲ,
1: ಹೌದು,
0: ನನ್ಗನ್ಸುತ್ತೆ ನನ್ನ ಅನುಭವದ ಪ್ರಕಾರ ಮುಂದೆ ಬರುವಂತ ಚಾಲೆಂಜ್ ಗಳನ್ನ ಫೇಸ್ ಮಾಡುವಷ್ಟು ಶಕ್ತಿ ಒಬ್ಬ ಕಲಾವಿದೆಗ್
1: ಬರುತ್ತಲ್ಲ. ಈಗ ಒಟ್ಟಾರೆಯಾಗಿ ನೀವು ಎಲ್ಲರಿಗೂ ಏನ್ ಹೇಳಕ್ ಬಯಸ್ತೀರ ಒಬ್ಬ ಕಲಾವಿದೆಯಾಗಿ?
0: ಕಲಾವಿದೆಯಾಗಿ ಹೇಳ್ಬೇಕು ಅಂದ್ರೆ, ಕಲೆಯನ್ನ ಗೌರವಿಸಿ, ಕಲೆಯನ್ನ ಮೈಗೂಡಿಸ್ಕೊಳ್ರಿ, ಕಲೆಯನ್ನ ಪ್ರಸರಿಸಿ, ಅದರಲ್ಲಿ ಒಳ್ಳೆ ಉದ್ದೇಶ ಇರಲಿ, ಎಲ್ಲರೂ ಸಾಧಕರಾಗೋಣ. ಕಲೆ ಭರತನಾಟ್ಯ ಒಂದೇ ಅಂತಲ್ಲ, ಹಲವಾರು ಇದಾವೆ. ಎಲ್ಲವನ್ನು ನಾವು ಕಲಿತು ಅರಿತು ನಮ್ಮ ಸಂಸ್ಕೃತಿಯನ್ನ ನಾವು ಬೆಳೆಸ್ಬೇಕು.
1: ಹೌದು, ನಮ್ಮ ಶ್ರದ್ಧೆ ಮತ್ತೆ ನಿಷ್ಠೆಯನ್ನ ಅದಕ್ಕೆ ಧಾರೆ ಎರಿಬೇಕು,
0: ಧಾರೆ ಎರಿಲೇಬೇಕು.
1: ಓಕೆ ರೂಪಾ ಅವರೇ, ಇದುವರೆಗೂ ತಮ್ಮ ಭರತನಾಟ್ಯ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ತಮಗೂ ಕೂಡ, ನಮಸ್ಕಾರ.
2: ಇದುವರೆಗೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:31:35.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: The number you've dialed is currently busy. Kindly
1: try after some time. ಇಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟು ಬಿಜಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
3: ಒಂದೆರಡು ಪ್ರಕಟಣೆಗಳನ್ನು ಕೇಳೋಣ. 2026-27 ಸಾಲಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ ವಿದೇಶಿ ವಿದ್ಯಾರ್ಥಿ ವೇತನ ಯೋಜನೆಯಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಶೈಕ್ಷಣಿಕ ವರ್ಷಕ್ಕೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಪದವಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ನ ಲಿಂಕ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಲಿಂಕ್ ಹೀಗಿದೆ: https://sevasindhu.karnataka.gov.in/sevasindhu/department-services. ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 31. 2025-26 ಸಾಲಿಗಾಗಿ SSLC ಮತ್ತು 2ನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಪ್ರಶಸ್ತಿ ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇವರಿಂದ ಪಡೆದು ನವೆಂಬರ್ 15 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ತಿಳಿಸಿರುತ್ತಾರೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: आकाशवाणी ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಆಯುರ್ವೇದದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕನ್ನ ರಾಷ್ಟ್ರೀಯ ಆಯುರ್ವೇದ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಾಂಶುಪಾಲರು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಸರ್. ಆಯುರ್ವೇದ ದಿವಸವನ್ನ ಯಾವತ್ತು ಆಚರಣೆಯನ್ನ ಮಾಡಲಾಗುತ್ತೆ ಮತ್ತು ಇದರ ಮಹತ್ವ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
2: ಎಲ್ರಿಗೂ ಮೊದಲನೇದಾಗಿ ರಾಷ್ಟ್ರೀಯ ಆಯುರ್ವೇದ ದಿನದ ಶುಭಾಶಯಗಳು. ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕನ್ನ ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಆಚರಿಸಲಾಗ್ತಾ ಇದೆ. 2026 ಸೆಪ್ಟೆಂಬರ್ 23ನೇ ತಾರೀಕನ್ನ ಈ ಸರಿ ನಾವು 11ನೆಯ ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಆಚರಿಸ್ತಾ ಇದ್ದೇವೆ. ಅಂದ್ರೆ ಆ ದಿನದಂದು ಧನ್ವಂತರಿ ಜಯಂತಿಯೂ ಬರೋದ್ರಿಂದ ಧನ್ವಂತರಿ ಜಯಂತಿಯನ್ನ ನಾವು ಆಯುರ್ವೇದ ದಿನವಾಗಿ ಆಚರಿಸಲಾಗ್ತಾ ಇದೆ. ಅಂದ್ರೆ ಧನ್ವಂತರಿ ಗೊತ್ತು ನಮಗೆ, ಆಯುರ್ವೇದದ ಅಧಿದೇವತೆ ಅಂತ ಕರಿತೀವಿ. ಸೊ ಹಾಗಾಗಿ ಆ ದಿನವನ್ನ ಒಂದು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರವಾಗಿ ಆ ದಿನವನ್ನ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಇದನ್ನ ಘೋಷಣೆ ಮಾಡಿದೆ. ಅದಕ್ಕಾಗಿ ಈಗಾಗಲೇ ಆಯುಷ್ ಮಂತ್ರಾಲಯ ಕೂಡ ಒಂದು ಸ್ಥಾಪನೆಯಾಗಿದ್ದು ಈ ಆಯುಷ್ ಮಂತ್ರಾಲಯದ ಮುಖೇನ ಈ ಆಯುರ್ವೇದ ದಿನವನ್ನ ಆಚರಿಸಲಾಗ್ತಾ ಇದೆ. ಈ ವರ್ಷದ ಒಂದು ಘೋಷವಾಕ್ಯ ಅಂತ ಹೇಳಿದ್ರೆ ಆಯುರ್ವೇದ ಫಾರ್ ಹೆಲ್ತಿ ಟುಮಾರೋ ಅಂತ. ಅಂದ್ರೆ ನಾಳಿನ ನಮ್ಮ ಆರೋಗ್ಯಕ್ಕಾಗಿ ಆಯುರ್ವೇದ ಅಂತ. ಅಂದ್ರೆ ಆಯುರ್ವೇದನ್ನ ಬಳಸ್ಕೊಂಡು ಹೇಗೆ ನಾವು ನಮ್ಮ ಆಯುಷ್ಯವನ್ನ ವೃದ್ಧಿ ಮಾಡ್ಕೊಳ್ಬಹುದು, ಹೇಗೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಈ ದಿನದ ಉದ್ದೇಶ. ಮುಖ್ಯವಾಗಿ ಏನಂತ ಹೇಳಿದ್ರೆ ಅನೇಕ ಕಾರ್ಯಕ್ರಮಗಳನ್ನ ಈ ಟೈಮಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಮುಖೇನ ಜನರಿಗೆ

0: ನಾವು ಆರೋಗ್ಯವನ್ನು ಹೇಗೆ ಪಡ್ಕೊಳ್ಬೇಕು, ಆಯುರ್ವೇದದಲ್ಲಿ ಇರುವಂತಹ ತತ್ವಗಳನ್ನ ಹೇಗೆ ಅಳವಡಿಸಿಕೊಳ್ಬೇಕು, ಇದರ ಮುಖೇನ ಹೇಗೆ ನಾವು ಆರೋಗ್ಯವಂತರಾಗಿ ಇರಬಹುದು ಅನ್ನೋ ವಿಚಾರಗಳನ್ನ ತಿಳಿಸುವಂತ ವಿಚಾರಕ್ಕೆ ಇದು ಆಯುರ್ವೇದ ದಿನವನ್ನ ಆಚರಿಸಲಾಗ್ತಾ ಇದೆ. ಇದನ್ನ ನಾವು ಆಗ್ಲೇ ಹೇಳಿದಾಗೆ ಆಯುಷ್ ಮಂತ್ರಾಲಯದ ಮುಖೇನ ಸುಮಾರು 700 ಆಯುರ್ವೇದ ಕಾಲೇಜುಗಳಿದೆ ನಮ್ಮ ಭಾರತದಲ್ಲಿ. ಕರ್ನಾಟಕದಲ್ಲಿ ಸುಮಾರು 100 ಆಯುರ್ವೇದ ಕಾಲೇಜುಗಳಿದೆ. ಈ ಕಾಲೇಜುಗಳನ್ನ ಉಪಯೋಗಿಸಿಕೊಂಡು ಆ ಕಾಲೇಜುಗಳ ಮುಖೇನ ಅನೇಕ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಆಯುರ್ವೇದ ದಿನವನ್ನ ಆಚರಿಸಲಾಗ್ತಾ ಇದೆ.
1: ಸರ್, ಆಯುರ್ವೇದದ ಬಗ್ಗೆ ಇವತ್ತಿನ ದಿನಮಾನದಲ್ಲಿ ಯಾಕೆ ಜಾಗೃತಿ ಬೇಕು ಅಂತ ಹೇಳಿ ಹೇಳ್ತೀರಿ?
0: ಆಯುರ್ವೇದ ಅನ್ನುವಂಥದ್ದು ನಮ್ಮ ಪುರಾತನವಾದಂತಹ ಒಂದು ಚಿಕಿತ್ಸಾ ಪದ್ಧತಿ. ಇದು ತುಂಬಾ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾನೆ ಕರಿಬಹುದು. ಯಾಕೆಂದ್ರೆ ಯಾವುದೇ ಒಂದು ಮೈಕ್ರೋಸ್ಕೋಪ್ ಇಲ್ಲದೆ ಇರುವ ಟೈಮಲ್ಲಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇರುವ ಟೈಮಲ್ಲಿ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ನಾವೀಗೊಂದು ಯಾವುದೇ ಒಂದು ಸಂಶೋಧನೆಗಳನ್ನು ನಾವು ಮೆಡಿಕಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಸ್ಯಾಂಪಲ್ ಸೈಜ್ ಅಂತ ಕರೀತಾರೆ. ಅಂದ್ರೆ ನಾವು ಎಷ್ಟು ಜನ ರೋಗಿಗಳನ್ನ ಆ ಒಂದು ಸಂಶೋಧನೆಗಾಗಿ ಒಳಪಡಿಸ್ತಾ ಇದೀವಿ ಅಂತ. ಅತಿ ಹೆಚ್ಚು ರೋಗಿಗಳನ್ನ ನಾವು ಒಳಪಡಿಸಿದಷ್ಟು ಆ ಸಂಶೋಧನೆಗೆ ಬೆಲೆ ಜಾಸ್ತಿ. ಅಂದ್ರೆ ಈಗ 30, 40, 50ಕ್ಕಿಂತ 100 ಜನ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬೆಲೆ ಜಾಸ್ತಿ ಇರ್ತದೆ. ಹಾಗೆಯೇ 100 ಪೇಷಂಟ್ಗಳನ್ನ, 1000 ಪೇಷಂಟ್ಗಳನ್ನ ನೋಡಿ ಅದನ್ನ ದಾಖಲೆ ಮಾಡಿರುವಂತಹ ಒಂದು ಪದ್ಧತಿ ನಮ್ಗಾಗೆ ಗೊತ್ತು. ಚರಕ ಇದಾರೆ, ಶುಶ್ರುತ ಇದಾರೆ, ವಾಗ್ಭಟ ಇದಾರೆ, ಶಾರಂಗಧಾರ ಇದಾರೆ, ಹಾರೀತ ಇದಾರೆ, ಕಾಶ್ಯಪ ಇದಾರೆ, ಭಾವಪ್ರಕಾಶ ಅಂತಿದ್ದಾರೆ. ಇವರೆಲ್ಲರೂ ನಮ್ಮ ಆಯುರ್ವೇದ ಗ್ರಂಥಗಳನ್ನ ಬರೆದು ಏನು ಅವರು ನೋಡಿದ್ರು ಅದನ್ನೆಲ್ಲ ದಾಖಲೆಗಳನ್ನ ಮಾಡಿ ಈ ನಮ್ಮ ಆಯುರ್ವೇದ ಪದ್ಧತಿಗೆ ಕೊಡುಗೆಯನ್ನ ನೀಡಿದ್ದಾರೆ. ನಮಗೆ ಗೊತ್ತು ಈಗಾಗಲೇ ಸರ್ಜರಿ ಅಂತ ಹೇಳಿದ್ರೆ ಅದು ಶುಶ್ರುತ ಅವರು ಅದನ್ನ ಇವತ್ತು ಸಹ ಸರ್ಜರಿಯ ಪಿತಾಮಹ ಅಂತ ಹೇಳಿ ಅವ್ರನ್ನ ಕರೀತಾರೆ. ಯಾಕೆಂತ ಹೇಳಿದ್ರೆ ಸರ್ಜರಿಯಲ್ಲಿ ಅವರು ಅಷ್ಟೊಂದು ಗಮನಾರ್ಹವಾದಂತಹ ವಿಚಾರಗಳನ್ನ ಉಲ್ಲೇಖ ಮಾಡಿ ಅದನ್ನ ಬರೆದಿಟ್ಟಿದ್ದಾರೆ. ಸೊ ಹಾಗೆ ಆಯುರ್ವೇದ ಅಂತಿದ್ದಂಗೆ ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಸರ್ಜರಿಗೂ ಸಮೇತ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಈ ಆಯುರ್ವೇದ ಒಳಗೊಂಡಿದೆ. ಪ್ರಕೃತಿಯ ಜೊತೆ ಜೊತೆಗೆ ಮಾನವ ಯಾವತ್ತು ಹೋಗ್ಬೇಕು, ನಾವು ಯಾವಾಗ ಪ್ರಕೃತಿಯ ವಿರುದ್ಧವಾಗಿ ಹೋಗಕ್ ಶುರು ಮಾಡ್ತೀವಿ ಅಲ್ಲಿ ನಮಗೆ ತೊಂದರೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಕೃತಿಯ ಜೊತೆ ಜೊತೆಗೆ ನಾವು ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಂಡು ಹೋಗುವಂತ ವಿಚಾರವನ್ನ ನಮ್ಮ ಆಯುರ್ವೇದ ತಿಳಿಸ್ಕೊಡುತ್ತೆ. ಮುಖ್ಯವಾಗಿ ಪಂಚಮಹಾಭೂತಗಳು. ಈಗ ನಮಗೆ ಗೊತ್ತು ಇಡೀ ದೇಹ ಸಮೇತ ಪಂಚಮಹಾಭೂತದಿಂದ ಆಗಿದೆ, ಪ್ರಕೃತಿಯು ಸಮೇತ ಪಂಚಮಹಾಭೂತದಿಂದ ಆಗಿದೆ. ಸೊ ಹಾಗಾಗಿ ಈ ಪಂಚಮಹಾಭೂತಗಳು ನಮ್ಮಲ್ಲಿರುವಂತಹ ವಾತ ಪಿತ್ತ ಮತ್ತೆ ಕಫ ಅನ್ನುವಂಥ ದೋಷಗಳು, ಸಪ್ತ ಧಾತುಗಳು, ಮಲ ಹಾಗೆ ಅಗ್ನಿ, ಈ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ನಮ್ಮ ಆಯುರ್ವೇದ ಪದ್ಧತಿಯನ್ನ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡಲಾಗಿದೆ. ಹಾಗಾಗಿ ಪ್ರತಿನಿತ್ಯ ಜೀವನದಲ್ಲಿ ಹೇಗೆ ಹೊಂದ್ಕೊಂಡು ಹೋಗಬೇಕು, ಅವನು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋ ವಿಚಾರಗಳನ್ನ ತಿಳಿಸುವಂಥದ್ದೇ ಆಯುರ್ವೇದ ಚಿಕಿತ್ಸಾ ಪದ್ಧತಿ. ಒಂದು ಪ್ರಿವೆನ್ಷನ್ ಅಂದ್ರೆ ಕಾಯಿಲೆಗಳು ಬರದ ಹಾಗೆ ತಡೆಯುವಂತಹ ವಿಚಾರಗಳಿಂದ ಹಿಡಿದು ಕಾಯಿಲೆ ಬಂದ್ರೆ ಮೆಡಿಸಿನ್ ಇಂದ ಕ್ಯೂರ್ ಮಾಡೋದಾಗ್ಬೋದು ಅಥವಾ ಸರ್ಜರಿ ಮುಖೇನ ಕ್ಯೂರ್ ಮಾಡುವಂತಾಗಬಹುದು, ಎಲ್ಲ ವಿಚಾರಗಳನ್ನ ಆಯುರ್ವೇದ ಚಿಕಿತ್ಸಾ ಪದ್ಧತಿ ತಿಳಿಸ್ಕೊಡ್ತಾ ಇದೆ.
1: ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅದೊಂದು ಪರಿಪೂರ್ಣವಾದಂತಹ ಚಿಕಿತ್ಸಾ ಪದ್ಧತಿಯ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆಂದ್ರೆ ಇದು ತುಂಬಾ ಹಳೆಯ ಒಂದು ಪುರಾತನವಾದಂತಹ ಆಯುರ್ವೇದ ಚಿಕಿತ್ಸಾ ಪದ್ಧತಿ, ಆದ್ರೂ ಸಹ ಇದರಲ್ಲಿ ಎಲ್ಲ ವಿಚಾರಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ಇದರಲ್ಲಿ ಯಾವ್ದು ಬಿಟ್ಟಿದ್ದಾರೆ ಅಂತಾನೆ ಇಲ್ಲ. ಇವತ್ತು ನಾವು ಏನು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪ್ರತಿಯೊಂದು ಮೆಡಿಸಿನ್ಸ್ ಅಲ್ಲಿ ಏನು ಸಬ್ ಡಿವಿಷನ್ಸ್ ಗಳನ್ನ ನೋಡ್ತಾ ಇದೀವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳನ್ನ ನೋಡ್ತಾ ಇದೀವಿ, ಅದು ಎಲ್ಲರ ಉಲ್ಲೇಖವು ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ನಾವು ಶರೀರ ಶಾಸ್ತ್ರ ತಗೊಳ್ಬಹುದು. ಈಗ ಅನಾಟಮಿ ಅಂದ್ರೆ ಪ್ರತಿಯೊಂದು ಮಾನವನ ಶರೀರವನ್ನ ಡಿಸೆಕ್ಷನ್ ಮಾಡಿ ಪ್ರತಿಯೊಂದರ ಉಲ್ಲೇಖವನ್ನ ಮಾಡಿಟ್ಟಿದ್ದಾರೆ. ಈಗ ನಾವು ಚರ್ಮದಲ್ಲಿ 7 ಲೇಯರ್ ಇದೆ ಅಂತ ಹೇಳಿ ಇವತ್ತು ಸಹ ಏನು ಮೈಕ್ರೋಸ್ಕೋಪ್ ಅನ್ನ ನೋಡಿ ಒಪ್ಕೊಂಡಿದೀವಿ, ಅದನ್ನ ಅವತ್ತಿನ ಕಾಲದಲ್ಲಿಯೇ ಶುಶ್ರುತರು ಬರೆದಿಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಅಂದ್ರೆ ಒಂದು ಮೆಡಿಕಲ್ ಸೈನ್ಸ್ ಪೂರ್ಣ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ನಮ್ಮ ಅಂಗರಚನೆ ತುಂಬಾ ಇಂಪಾರ್ಟೆಂಟ್. ಮಾನವ ಶರೀರ ಹೇಗಾಗಿದೆ ಅನ್ನೋದು ಇಂಪಾರ್ಟೆಂಟ್, ಅದ್ರದ್ದು ಬಗ್ಗೆನೂ ನಾಲೆಡ್ಜ್ ಇದೆ. ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಫಿಸಿಯಾಲಜಿಯಲ್ಲಿ ಬರುತ್ತೆ, ಅದು ಸಮೇತ ಆಯುರ್ವೇದದಲ್ಲಿ ಇದೆ. ಹಾಗೆ ಯಾವ್ದಾದ್ರು ತೊಂದರೆ ಆದ್ರೆ ಹೇಗೆ ರೋಗಗಳು ಉತ್ಪತ್ತಿ ಆಗತ್ತೆ ಅನ್ನುವಂತಹ ರೋಗ ಶಾಸ್ತ್ರ ಏನ್ ಬರುತ್ತೆ ಅದು ಸಹ ಆಯುರ್ವೇದದಲ್ಲಿ ಇದೆ. ಹಾಗೆ ಈಗ ಒಂದು ಕಾಯಿಲೆ ಬಂದ್ರೆ ಅದನ್ನು ಹುಷಾರು ಮಾಡ್ಲಿಕ್ಕೆ ನಾವು ಒಂದು ಗಿಡ ಮೂಲಿಕೆಗಳನ್ನು ಉಪಯೋಗಿಸಬಹುದು, ಅದನ್ನ ಹೇಳ್ಕೊಡ್ಲಿಕ್ಕೆ ದ್ರವ್ಯ ಗುಣ ಅಂತ ಹೇಳಿ ಒಂದು ವಿಭಾಗ ಇದೆ. ಹಾಗೆ ಮಿನರಲ್ ಡ್ರಗ್ಸ್ ನ ಯೂಸ್ ಮಾಡಬಹುದು, ಅದಕ್ಕೆ ನಮ್ದೊಂದು ರಸಶಾಸ್ತ್ರ ಮತ್ತೆ ಭೈಷಜ್ಯ ಕಲ್ಪನಾ ಅಂತ ಹೇಳುವಂತ ಒಂದು ವಿಭಾಗ ಇದೆ. ಈ ಎರಡೂ ವಿಚಾರಗಳನ್ನ ಅಂದ್ರೆ ಈಗ ನಮ್ಮಲ್ಲಿ ಮೆಡಿಸಿನ್ಸ್ ರೆಡಿ ಇದೆ ಅಂದ್ಮೇಲೆ ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಲಿಕ್ಕೆ ವಿಧ ವಿಧವಾದಂತಹ ಭಾಗಗಳಿದೆ. ಅಂದ್ರೆ ಈಗ ನಮ್ಮಲ್ಲಿ ಕಾಯ ಚಿಕಿತ್ಸಾ ಅಂತ ಹೇಳಿ ಬರ್ತದೆ, ಅಂದ್ರೆ ಜನರಲ್ ಮೆಡಿಸಿನ್ ವಿಭಾಗ ಬರುತ್ತೆ, ಅದೇ ರೀತಿ ಪಂಚಕರ್ಮ ವಿಭಾಗ ಬರುತ್ತೆ, ಅದೇ ರೀತಿ ಮಕ್ಕಳ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಕಿವಿ ಗಂಟಲು ಮೂಗು ವಿಭಾಗ, ಕಣ್ಣಿಗೆ ಬೇರೆ ವಿಭಾಗ, ಜೊತೆಗೆ ಪ್ರಿವೆನ್ಷನ್ ಆಸ್ಪೆಕ್ಟ್, ಅದಕ್ಕೆ ಸ್ವಸ್ಥ ವೃತ್ತ ವಿಭಾಗ ಅಂತ ಹೇಳಿ ಕರಿತೀವಿ. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಸಹ ಅಂತ ನಮ್ಮ ಆಯುರ್ವೇದದಲ್ಲಿ ಇದೆ. ಅಂದಮೇಲೆ ಇದು ಪರಿಪೂರ್ಣವಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇದ್ರ ಜೊತೆ ಜೊತೆಗೆ ಹೇಗೆ ಅಂತ ಹೇಳಿದ್ರೆ ದಿನಚರಿ ಆಗಿರ್ಬೋದು, ಋತುಚರ್ಯ ಆಗಿರ್ಬೋದು, ಅಂದ್ರೆ ಮನುಷ್ಯ ಪ್ರತಿನಿತ್ಯ ಹೇಗಿರ್ಬೇಕು, ಋತುಗೆ ಅನುಸಾರವಾಗಿ ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವ ವಿಚಾರಗಳನ್ನು, ಜೊತೆಗೆ ರೋಗ ಬಂದ್ರೆ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನೋ ವಿಚಾರನೂ ಸಮೇತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಜೊತೆಗೆ ರಸಾಯನ ವಾಜೀಕರಣ ಅಂತ ಹೇಳಿ ಒಂದು ವಿಶೇಷವಾದಂತಹ ಒಂದು ಒತ್ತನ್ನ ನೀಡುವಂತ ವಿಚಾರ. ಅಂದ್ರೆ ಯಾರಿಗೆ ವಯಸ್ಸಾಗ್ತಾ ಇರ್ತದೆ

0: ಅಥವಾ ಧಾತುಗಳ ಕ್ಷಯ ಆಗ್ತಾ ಇರ್ತದೆ. ಅಂತ ಕಂಡೀಷನ್ ಗಳಲ್ಲಿ ಕೊಡುವಂತ ಔಷಧಿಗಳಿಗೆ ನಾವು ರಸಾಯನ ಮತ್ತೆ ವಾಜೀಕರಣ ಅಂತ ಕರಿತೀವಿ. ಹಾಗೆ ಯಾವ ಆಹಾರವನ್ನ ಸೇವಿಸಬೇಕು, ಯಾವ ಆಹಾರವನ್ನ ತಗೊಳ್ಬಾರ್ದು, ಅಪತ್ಯ ಮತ್ತೆ ಅಪತ್ಯ ವಿಚಾರಗಳನ್ನು ಸಹ ನಮ್ಮ ಆಯುರ್ವೇದ ತಿಳಿಸುತ್ತೆ. ಹಾಗಾಗಿ ಇದು ಒಂದು ಸಂಪೂರ್ಣವಾದಂತಹ ಒಂದು ಚಿಕಿತ್ಸಾ ವಿಭಾಗ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಲ್ಲಿ ಅವತ್ತಿನ ಕಾಲದಲ್ಲಿ ಮಾಸಾನುಮಾಸಿಕ ಗರ್ಭವೃದ್ಧಿಯನ್ನು ಹೇಳಿದ್ದಾರೆ. ಅಂದ್ರೆ ಮಗು ತಾಯಿಯ ಹೊಟ್ಟೆ ಒಳಗಡೆ ಹೇಗೆ ಶುರುವಾಗುತ್ತೆ ಅಂದ್ರೆ ಶುಕ್ರಶೋಣಿತ ಸಂಯೋಗ ಅಂತ ಕರೀತಾರೆ. ಅಂದ್ರೆ ಸ್ಪರ್ಮ್ ಮತ್ತೆ ಓವಂ ಸೇರಿ ಅಲ್ಲಿಂದ ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನ 9 ತಿಂಗಳವರೆಗೆ ತಿಳಿಸಿ ಹೇಗೆ ಡೆಲಿವರಿ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಬೀಜ ಬೀಜ ಭಾಗ ಅವಯವ ವಿಕಾರಗಳು ಅಂತ ಹೇಳ್ತಾರೆ. ಅಂದ್ರೆ ಜೀನ್ಸ್ ಇಂದ ಯಾವ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನು ಸಹ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಯುರ್ವೇದ ಸಂಪೂರ್ಣವಾದ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಈ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿ ಬರುತ್ತೆ ಸರ್, ಸಾಮಾನ್ಯವಾಗಿ ಎಲ್ರಿಗೂ ಇದು ಪರಿಚಯ ಇರತಕ್ಕಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ.
0: ಪಂಚಕರ್ಮ ಅಂತ ಹೇಳ್ತಿದ್ದಂಗೆನೆ ಜನರಿಗೆ ಸಾಮಾನ್ಯವಾಗಿ ಬರುವಂತದ್ದು ಮಸಾಜ್ ಅಂತ. ಇದು ಕೇವಲ ಮಸಾಜ್ ಅಲ್ಲಿ ಮಾತ್ರ ಇಲ್ಲ. ಈಗ ನಮ್ಮ ಹತ್ರ ಬರುವಂತ ಪೇಷಂಟ್ ಗಳು ಕೇಳ್ತಿರ್ತಾರೆ, ಸರ್ ಪಂಚಕರ್ಮ ಮಾಡಿಸಿ. ಪಂಚಕರ್ಮ ಅಂತ ಕೇಳ್ತಿದ್ದಂಗೆ ಏನ್ ಪಂಚಕರ್ಮ ಬೇಕಂದ್ರೆ ಸರ್ ಮಸಾಜ್ ಮಾಡ್ತಾರಂತಲ್ಲ ಮಾಡಿಸಿ. ಮಸಾಜ್ ಅನ್ನುವಂಥದ್ದು ಒಂದು ಪ್ರಕ್ರಿಯೆ, ಅದರಲ್ಲಿ ಬರುವಂತದ್ದು ಒಂದು ಪ್ರಕ್ರಿಯೆ. ಪಂಚಕರ್ಮ ಅಂತ ಹೇಳಿದ್ರೆ 5 ವಿಧವಾದಂತಹ ಚಿಕಿತ್ಸಾ ಪದ್ಧತಿಯನ್ನ ಅದು ಒಳಗೊಂಡಿದೆ. ಅಂದ್ರೆ ಒಂದು ವಮನ ಅಂದ್ರೆ ವಾಂತಿ ಮಾಡಿಸುವಂತದ್ದು, ವಿರೇಚನ ಅಂದ್ರೆ ನಮ್ಮ ದೇಹದಲ್ಲಿರುವ ದೋಷಗಳನ್ನ ಬೇದಿಯ ಮುಖೇನ ನಾವು ನಿರ್ವಹಣೆ ಮಾಡುವಂತದ್ದು, ಬಸ್ತಿ ಅಂದ್ರೆ ಇದರಲ್ಲಿ ಮೆಡಿಕೇಟೆಡ್ ಔಷಧಿಗಳನ್ನ ಗುದದ್ವಾರದ ಮೂಲಕ ನಾವು ದೇಹಕ್ಕೆ ನೀಡುವಂತದ್ದು, ರಕ್ತಮೋಕ್ಷಣ ಅಂತ ಹೇಳಿದ್ರೆ ರಕ್ತವನ್ನ ಅಂದ್ರೆ ದೇಹದಲ್ಲಿರುವಂತಹ ಕಲ್ಮಶಗಳನ್ನ ರಕ್ತ ತೆಗೆಯುವುದ ಮೂಲಕ ತೆಗೆಯುವಂತದ್ದು, ಹಾಗೆ ನಸ್ಯ ಅಂದ್ರೆ ಮೂಗಿನ ಮುಖೇನ ಔಷಧಿಗಳನ್ನ ನೀಡುವಂತದ್ದು. ಇವು 5 ವಿಧವಾದಂತಹ ಒಂದು ಪಂಚಕರ್ಮ ವಿಧಾನಗಳಿದೆ. ಇದ್ರ ಜೊತೆಗೆ ಪೂರ್ವಕರ್ಮ ಮತ್ತೆ ಪಶ್ಚಾತ್ ಕರ್ಮಗಳಂತ ಬರುತ್ತೆ. ಅಂದ್ರೆ ನಾವಿಲ್ಲಿ ಹೇಳುವಂತಹ ಅಭ್ಯಂಗ ಇದನ್ನೇನಿದೆ ಅದನ್ನ ಸ್ನೇಹನ ಅಂತ ಕರಿತೀವಿ. ಹಾಗೆ ಹಬೆ ಮೂಲಕ ನೀವು ಚಿಕಿತ್ಸೆಗಳನ್ನ ಏನ್ ಕೊಡ್ತೀರಿ ಅದರಲ್ಲಿ ಸ್ವೇದನ ಪ್ರೊಸೀಜರ್ ಗಳಿರುತ್ತದೆ. ಅದರಲ್ಲಿ ವಿಧ ವಿಧವಾದಂತಹ ಆಯಿಲ್ ಗಳನ್ನ ಯೂಸ್ ಮಾಡ್ತೀವಿ. ನಾವು ಹೇಗೆ ಒಂದು ಪಂಚಕರ್ಮ ಅಂತ ಹೇಳಿದ್ರೆ ಮಸಾಜ್ ಅಂತ ತಗೊಳ್ಳುವಾಗ ಅದು ಕೇವಲ ಮಸಾಜ್ ಆಗಿರೋದಿಲ್ಲ, ಅದರಲ್ಲಿ ವಿಧ ವಿಧವಾದಂತಹ ತೈಲಗಳನ್ನ ಉಪಯೋಗಿಸಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಹೋಗ್ತೀವಿ. ಅಂದ್ರೆ ಈಗ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಬೇರೆ ತೈಲ ಯೂಸ್ ಮಾಡ್ತೀವಿ, ನೋವಿಗೆ ಅಂದ್ರೆ ಬೇರೆ ತೈಲ, ಡಿಸೀಸ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ಆಯಿಲ್ ಗಳನ್ನ ಯೂಸ್ ಮಾಡುವಂಥದ್ದು. ಹಾಗೆ ಸ್ವೇದನ ಅಂತ ಕೊಡುವಾಗ ಎಲ್ಲರಿಗೂ ನಾವೇನು ಒಂದೇ ತರದ ಸ್ವೇದನ ಚಿಕಿತ್ಸೆಯನ್ನು ಕೊಡೋದಿಲ್ಲ, ಹಬೆ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಕೆಲವರಿಗೆ ನಾವೇನ್ ಮಾಡ್ತೀವಿ, ಡ್ರೈ ಥೆರಪಿ ಅಂತ ಮಾಡ್ತೀವಿ. ಅಂದ್ರೆ ಕೆಲವೊಂದು ಪೌಡರ್ಗಳನ್ನ ಮಾಡಿ ಅದನ್ನ ಒಂದು ಉಪ್ಪಿನ ಶಾಖ ಕೊಡ್ತಾರಲ್ಲ ಆ ತರ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಅದರಿಂದ ಕೊಡುವಂಥದ್ದು, ಇಲ್ಲಾಂದ್ರೆ ಧಾರಗಳನ್ನ ಮಾಡುವಂಥದ್ದು, ಅಂದ್ರೆ ಕಷಾಯಗಳನ್ನ ಪ್ರಿಪೇರ್ ಮಾಡಿ ಆ ಕಷಾಯಗಳ ಮುಖೇನ ದೇಹದ ಮೇಲೆ ಹಾಕ್ತಾ ಹೋಗಿ ಹಬೆಯನ್ನು ಉಂಟು ಮಾಡುವಂಥದ್ದು, ಹೀಗೆ ಅನೇಕ ವಿಧವಾದಂತಹ ಸ್ವೇದನ ಕರ್ಮಗಳನ್ನು ಸಹ ನಾವಿಲ್ಲಿ ಮಾಡ್ತೀವಿ. ಇದ್ರ ಜೊತೆ ಜೊತೆಗೆ ನಾವು ಕೇಳಿರ್ಬೋದು ಶಿರೋಧಾರ ಅಂತ, ಅಂದ್ರೆ ನಮ್ಮ ಹಣೆಯ ಮೇಲೆ ಕಂಟಿನ್ಯೂಸ್ ಆಗಿ ಆಯಿಲ್ ಗಳನ್ನ ಬಿಡುವಂಥದ್ದು. ನಕ್ರಧಾರ ಅಂದ್ರೆ ಮೆಡಿಸಿನ್ ಗಳನ್ನ ನಾವು ಮಜ್ಜಿಗೆಯನ್ನು ಉಪಯೋಗಿಸಿ ಅದರ ಜೊತೆಗೆ ಅನೇಕ ಔಷಧೀಯ ಗುಣಗಳುಳ್ಳ ಮೆಡಿಸಿನ್ ಗಳನ್ನ ಹಾಕಿ ಅದನ್ನ ತಲೆಯ ಮೇಲೆ ಹಣೆಯ ಮೇಲೆ ಬಿಡ್ತಾ ಹೋಗುವಂಥದ್ದು, ಇದನ್ನ ಶಿರೋಧಾರ ಅಂತ ಕರೀತಾರೆ. ಹಾಗೆ ಎಲ್ಲೆಲ್ಲಿ ನೋವಿದೆ ಆ ಜಾಗಗಳಿಗೆ ಉಪಯೋಗ ಆಗುವಂತ ಬಸ್ತಿ ಕರ್ಮಗಳನ್ನ ಮಾಡ್ತೀವಿ. ಅಂದ್ರೆ ಈಗ ಒಂದು ಕಟ್ಟೆ ತರ ಕಟ್ಟಿಬಿಟ್ಟು ಅದರೊಳಗಡೆ ಆಯಿಲ್ ಗಳನ್ನ ಬಿಡುವಂಥದ್ದು, ಅಂದ್ರೆ ಕಟಿ ಬಸ್ತಿ ಅಂದ್ರೆ ಬೆನ್ನು ನೋವಿಗೆ ಮಾಡುವಂಥದ್ದು ಕಟಿ ಬಸ್ತಿ. ಈಗ ಕುತ್ತಿಗೆ ನೋವಿದ್ರೆ ಅಲ್ಲಿ ಗ್ರೀವ ಬಸ್ತಿ ಅಂತ ಮಾಡ್ತೀವಿ, ಹೃದಯಕ್ಕೆ ಸಂಬಂಧಪಟ್ಟಿರೋಂಗೆ ಹೃದ್ ಬಸ್ತಿ. ಹಾಗೆ ಅನೇಕ ವಿಧವಾದಂತಹ ಬಸ್ತಿಗಳನ್ನು ಸಹ ನಾವಿಲ್ಲಿ ಮಾಡಬಹುದು. ಹಾಗೆ ಉದ್ವರ್ತನ ಚಿಕಿತ್ಸೆ, ಈಗ ನಮ್ಮಲ್ಲಿ ತೂಕ ಹೆಚ್ಚಾದ್ರೆ ದೇಹದ ತೂಕವನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅಥವಾ ದೇಹದಲ್ಲಿರುವ ಆಮವನ್ನ ಕಮ್ಮಿ ಮಾಡಕ್ಕೋಸ್ಕರ, ರೂಕ್ಷಣವನ್ನ ಮಾಡ್ಲಿಕ್ಕೋಸ್ಕರ, ಸಂದು ನೋವುಗಳಲ್ಲಿ ಚಿಕಿತ್ಸೆಯನ್ನು ಮಾಡ್ಲಿಕ್ಕೋಸ್ಕರ ಉದ್ವರ್ತನ ಚಿಕಿತ್ಸೆ ಅಂತ ಮಾಡ್ತೀವಿ. ಅಂದ್ರೆ ಮೆಡಿಕೇಟೆಡ್ ಪೌಡರ್ ಗಳನ್ನ ಯೂಸ್ ಮಾಡಿ ಅದರ ಮುಖೇನ ನಾವು ದೇಹಕ್ಕೆ ಮಸಾಜ್ ಮಾಡುವಂತದ್ದು, ಇದನ್ನು ಉದ್ವರ್ತನ ಚಿಕಿತ್ಸೆ ಅಂತ ಕರಿತೀವಿ. ಹಾಗೆ ಲೇಪಗಳು ಮತ್ತೆ ಪಿಚ್ಚುಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದೊಂದು ಕಂಡೀಷನ್ ಗೆ ಉಪಯೋಗಿಸ್ಕೊಂಡು ಆ ಕಂಡೀಷನ್ ಗೆ ತಕ್ಕ ಹಾಗೆ ನಾವು ಔಷಧೀಯ ದ್ರವ್ಯಗಳನ್ನ ಬಳಸಿ ಲೇಪಗಳನ್ನ ಮಾಡುವಂತದ್ದು, ದೇಹದ ಮೇಲೆ ಹಚ್ಚಿಬಿಟ್ಟು ಬಿಡುವಂತದ್ದು, ಇಲ್ಲ ಅಂದ್ರೆ ಮೆಡಿಸಿನ್ಸ್ ಗಳನ್ನ ತೈಲಗಳನ್ನ ಅಥವಾ ನಮ್ಮ ಗುರುತ ಏನಿದೆ ಅದನ್ನ ಔಷಧೀಯ ಬಟ್ಟೆಗಳ ಮೇಲೆ ಹಾಕಿ ಅದನ್ನ ಕಟ್ಟುವಂತದ್ದು, ಈ ಒಂದು ಪ್ರೊಸೀಜರ್ ಗಳನ್ನ ಸಹ ನಾವು ಪಂಚಕರ್ಮದಲ್ಲಿ ಮಾಡ್ತೀವಿ. ಹಾಗೆ ಎಲ್ಲ ವಿಧವಾದ ಚಿಕಿತ್ಸೆಗಳಿಗೆ ಪಂಚಕರ್ಮ ಅಂತ ಹೇಳುವಂತದ್ದು ಒಂದು ವರ್ಡ್ ಅಷ್ಟೇ, ಅದರ ಮುಖೇನ ವಿಧ ವಿಧವಾದಂತಹ ಚಿಕಿತ್ಸೆಗಳನ್ನ ನಾವು ನೀಡ್ತಾ ಹೋಗ್ತೀವಿ.
1: ನನ್ನನ್ನು ಸೇರಿದ ಹಾಗೆ ಅನೇಕರಲ್ಲಿ ಇರತಕ್ಕಂತ ಒಂದು ಪ್ರಶ್ನೆ ಸರ್, ಈ ಆಯುರ್ವೇದ ಚಿಕಿತ್ಸೆ ಅಥವಾ ಪಂಚಕರ್ಮ ಅಂತ ಹೇಳಿದ್ರೆ ಒಳರೋಗಿಯಾಗಿಯೇ ಇರ್ಬೇಕಾ, ಅಲ್ಲಿ ವಾರಗಟ್ಲೆ ಇರ್ಬೇಕಾ, 10 ದಿವಸಗಟ್ಲೆ ಇರ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ. ಹಾಗಾಗಿ ಒಳರೋಗಿಯಾಗಿಯೇ ಈ ಒಂದು ಆಯುರ್ವೇದದ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕೋ ಅಥವಾ ಹೇಗೆ?
0: ಇವತ್ತಿನ ಜೀವನ ಶೈಲಿಯಲ್ಲಿ ಎಲ್ರೂ ಬಿಸಿ, ಸೊ ಎಲ್ರಿಗೂ ಬಂದು ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಷ್ಟು ಟೈಮ್ ಇಲ್ಲ. ಕಾಯಿಲೆಗೆ ತಕ್ಕ ಹಾಗೆ ನಾವು ಚಿಕಿತ್ಸೆಗಳನ್ನ ಹೇಳ್ತಾ ಹೋಗ್ತೀವಿ. ಅಂದ್ರೆ ಈಗ ಕೆಲವೊಂದು ಪೇಷಂಟ್ಗಳಿಗೆ ಓಡಾಡಕ್ಕೆ ಆಗಲ್ಲ, ಅವ್ರಿಗೆ ರೆಸ್ಟ್ ಬೇಕೇ ಬೇಕಾಗತ್ತೆ, ಅಂತ ಟೈಮಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಹೊರರೋಗಿ ವಿಭಾಗದಲ್ಲೂ ನಾವು ಚಿಕಿತ್ಸೆಯನ್ನ ಕೊಡಬಹುದು. ಸುಮಾರು 80-90% ಕಾಯಿಲೆಗಳಿಗೆ ಬರುವಂತ ರೋಗಿಗಳಿಗೆ ಹೊರರೋಗಿ ವಿಭಾಗದಲ್ಲೇ ಚಿಕಿತ್ಸೆ ಆಗ್ತಾ ಹೋಗುತ್ತೆ. ಕೇವಲ ಒಂದು 10-15% ಅಥವಾ 20% ಏನ್ ಪೇಷಂಟ್ ಇದಾರೆ ಅವ್ರು ಮಾತ್ರ ನಾವು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್

0: ಮಾಡ್ತೀವಿ. ಅಂದ್ರೆ ಎಲ್ಲಿ ಶೋಧನ ಮತ್ತೆ ಥೆರಪಿಗಳು ಬೇಕಾಗತ್ತೆ ಅಂದ್ರೆ ದೇಹದಲ್ಲಿರುವ ಕಲ್ಮಶಗಳನ್ನ ಅಂದ್ರೆ ಡಿಟಾಕ್ಸ್ ಥೆರಪಿಗಳು ಬೇಕಾಗತ್ತೆ, ಅಲ್ಲಿ ನಮಗೆ ಅಡ್ಮಿಷನ್ಸ್ ಬೇಕಾಗತ್ತೆ. ಇಲ್ಲದಿದ್ರೆ ಅದೇ ಚಿಕಿತ್ಸೆಯನ್ನ ನಾವು ಹೊರರೋಗಿ ವಿಭಾಗದಲ್ಲೂ ನೀಡಬಹುದು. ಅಂದ್ರೆ ಪ್ರತಿನಿತ್ಯ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದು ಈ ಟ್ರೀಟ್ಮೆಂಟ್ ಗಳನ್ನ ತಗೊಂಡು ಮನೆಗೆ ಹೋಗಿ ಪ್ರತಿನಿತ್ಯ ಅವ್ರದ್ದು ಕೆಲಸಗಳನ್ನ ಮಾಡಿಕೊಂಡು ಸಮೇತ ಬರಲಿಕ್ಕೆ ಅವಕಾಶ ಇದೆ. ಅಂದ್ರೆ ಒಂದೇ ಒಂದೇ ಅಂತ ಹೇಳಿದ್ರೆ ಋತುವಿಗೆ ಅನುಸಾರವಾಗಿ ಈ ಚಿಕಿತ್ಸೆಗಳನ್ನ ನೀಡಬೇಕಾಗತ್ತೆ. ಹಾಗೆ ಕೆಲವೊಂದು ಟೈಮ್ ಈಗ ದೀಪನ ಮತ್ತೆ ಪಾಚನ ಚಿಕಿತ್ಸೆಗಳನ್ನ ನೀಡಬೇಕಾಗತ್ತೆ. ಅದನ್ನಂದ್ರೆ ಒಂದು ದೇಹದಲ್ಲಿರುವಂತಹ ಅಜೀರ್ಣವನ್ನ ಹುಷಾರು ಮಾಡಿ ಆನಂತರ ನಾವು ಶೋಧನಾ ಥೆರಪಿಗೆ ಹೋಗ್ಬೇಕಾಗತ್ತೆ. ಅಂಥವನ್ನೆಲ್ಲ ಮನೆಯಲ್ಲಿ ಮಾಡಿ ಯಾವತ್ತು ಶೋಧನಾ ಥೆರಪಿಗೆ ಬೇಕಾಗತ್ತೆ ಆಗ ಮಾತ್ರ ನಾವು ಅಡ್ಮಿಷನ್ ಆಗ್ಬಹುದು. ಆ ಶೋಧನಾ ಥೆರಪಿ ಮುಗಿದ ನಂತರ ನಾವೇನು ರಸಾಯನ ಥೆರಪಿಗಳನ್ನ ಕೊಡ್ತೀವಿ ಅದನ್ನ ನಾವು ಹೊರ ರೋಗಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ತುಂಬಾ ಸಲ ನಾವು ಮಾಡುವಂತಹ ತಪ್ಪೇನಂತ ಹೇಳಿದ್ರೆ ಒಂದು ಸಲ ಚಿಕಿತ್ಸೆ ತಗೊಂಡ ಮೇಲೆ ಫಾಲೋ ಅಪ್ ಮಾಡಲ್ಲ. ಇದು ಮುಖ್ಯವಾಗಿ ಆಯುರ್ವೇದದಲ್ಲಿ ಬೇಕಾಗಿರುವಂತದ್ದು. ಸಾಮಾನ್ಯವಾಗಿ ಇದನ್ನ ಮೂರು ಲೆವೆಲ್ ಅಲ್ಲಿ ನಾವು ಟ್ರೀಟ್ಮೆಂಟ್ಸ್ ಗಳನ್ನ ಮಾಡ್ತೀವಿ. ಅಂದ್ರೆ ಒಂದು ರೋಗಿ ಬಂದಾಗ ಆ ರೋಗಿಯಲ್ಲಿರುವಂತಹ ಒಂದು ದೇಹದ ದೋಷದ ಮತ್ತು ಧಾತುಗಳ ಲೆವೆಲ್ ಗಳನ್ನ ನೋಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ತೊಂದರೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮೊದಲನೇದಾಗಿ ನಾವು ಪ್ರಿಪರೇಷನ್ ನ ಮಾಡ್ತೀವಿ. ಅದಕ್ಕೆ ದೀಪನ ಪಾಚನ ಅಥವಾ ಬೇರೆ ಟ್ರೀಟ್ಮೆಂಟ್ಸ್ ಗಳು ಇರ್ತದೆ. ಇದಾದ ನಂತರ ಮುಖ್ಯವಾದಂತಹ ಘಟ್ಟ ಶೋಧನಾ ಥೆರಪಿ ಅಥವಾ ಶಮನ ಥೆರಪಿ ಅಂತ ಮಾಡ್ತೀವಿ. ಅದಾದ ನಂತರ ದೇಹದಲ್ಲಿ ಆಗಿರುವ ತೊಂದರೆಗಳು ಮತ್ತೆ ಅದರಿಂದ ಉಂಟಾದಂತಹ ಧಾತು ಕ್ಷಯಗಳನ್ನು ವೃದ್ಧಿ ಮಾಡೋಕ್ಕೋಸ್ಕರ ರಸಾಯನ ಥೆರಪಿಗಳನ್ನ ಕೊಡ್ತೀವಿ. ಈ ಮೂರು ಲೆವೆಲ್ನ ಕಂಪ್ಲೀಟ್ ಮಾಡಿದ ಮೇಲೆ ಪೇಷಂಟ್ ಗೆ ಚೆನ್ನಾಗಿ ಅನ್ಸಕ್ ಶುರುವಾಗತ್ತೆ. ಹಾಗಾಗಿ ಇದು ಮೂರನ್ನು ಅವರು ತಗೊಳ್ಳುವಂಥದ್ದು ತುಂಬಾ ಒಳ್ಳೇದು.
1: ಸಾಮಾನ್ಯ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆಯಾ?
0: ತುಂಬಾ ಒಳ್ಳೆ ಕ್ವಶನ್ ನ ಕೇಳಿದ್ರಿ. ಸಾಮಾನ್ಯವಾಗಿ ಜನಗಳಿಗೆ ಅನ್ಸೋದು ಇದೇನೆ, ಶೀತ ನೆಗಡಿ ಕೆಮ್ಮು ಅಂತಿದ್ದಂಗೆ ಅವರಲ್ಲಿ ಟ್ರೀಟ್ಮೆಂಟ್ ಇರಲ್ಲ, ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂತ. ಹಾಗಿಲ್ಲ, ಪ್ರತಿಯೊಂದು ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಆಗಾಗ ಬರುವಂತಹ ಉಸಿರಾಟದ ತೊಂದರೆಗಳಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಇದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅನ್ನೋದಂತದಿದೆ. ಈಗ ನಾವು ನೋಡಿರ್ಬೋದು, ಬೇದಿ ಆದ್ರೆ ಮನೆಯಲ್ಲಿ ಮೆಂತ್ಯ ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೆನೆ ಹಾಕ್ಬಿಟ್ಟು ಅದನ್ನ ತಿನ್ಸಿದ್ರೆ ಬೇದಿ ನಿಂತೋಗ್ತದೆ. ಈಗ ಒಂದು ಅಜೀರ್ಣ ಆಗಿದೆ ನಂಗೆ, ಯಾಕೋ ಎದೆ ಒತ್ತತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜೀರಿಗೆ, ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ, ಇದು ಎರಡನ್ನು ಬಾಯಲ್ಲಾಕಿ ಚೆನ್ನಾಗಿ ಅಗದು ತಿಂದು ಅದ್ರ ಮೇಲೆ ಒಂದು ಲೋಟ ಬಿಸಿನೀರ್ ಕುಡಿದ್ರೆ ಇಮಿಡಿಯೇಟ್ ಆಗಿ ಒಂದ್ ಎರಡ್ ಮೂರ್ ಸಲ ತೇಗ್ ಬರ್ತದೆ, ಆರಾಮಾಗ್ತದೆ. ಅಂದ್ರೆ ಇದು ಎಲ್ಲ ವಿಚಾರಗಳಂದ್ರೆ ದಿನನಿತ್ಯ ನಮ್ಮ ಅಡಿಗೆ ಮನೆಯಲ್ಲಿ ಇರುವ ವಸ್ತುಗಳು ನಮ್ಮ ಹಿತ್ತಲಲ್ಲಿರುವ ಮದ್ದುಗಳನ್ನೇ ಉಪಯೋಗಿಸಿ ಅನೇಕ ಮನೆ ಮದ್ದುಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆ ಜೊತೆಗೆ ನಮ್ಮ ಆಯುರ್ವೇದ ಔಷಧಿಗಳು ಸಹ ಲಭ್ಯ ಇದೆ. ಈಗ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು, ಅಂದ್ರೆ ನೋವು ಬಂದ್ರೆ ಇವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಕೇಳುವಂತದ್ದು. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ. ಎಲ್ಲಿ ನಮಗೆ ನೋವು ಬರ್ತಾ ಇದೆ ಅದಕ್ಕೆ ಇರುವಂತಹ ಒಂದು ವೈಟಲ್ ಪಾಯಿಂಟ್ಸ್ ಅಂತ ಕರಿತೀವಿ, ಅದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಅದರಲ್ಲಿ ಮಾಡುವಂತಹ ಪ್ರಕ್ರಿಯೆಗಳು ಸಮೇತ ಇದೆ. ಇದ್ರ ಸಮೇತ ನಾವು ನೋವುಗಳನ್ನ ನಿವಾರಣೆ ಮಾಡುವಂತಹ ಅವಕಾಶಗಳು ತುಂಬಾ ಇದೆ. ಹಾಗಾಗಿ ಎಲ್ಲ ವಿಧವಾದಂತಹ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಮದ್ದು ಇದೆ.
1: ಅನೇಕ ಕಾಯಿಲೆಗಳಿಗೆ ನಾವು ಗಮನಿಸ್ತಾ ಇರ್ತೀವಿ ಸರ್, ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಅದರ ಲಕ್ಷಣಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ. ಈ ಆಯುರ್ವೇದದಲ್ಲಿ ನಿಗದಿತವಾದಂತಹ ಕಾಯಿಲೆಗೆ ನಿಗದಿತವಾದಂತಹ ಚಿಕಿತ್ಸೆ ಇದೆಯಾ?
0: ಏನಂತ ಹೇಳಿದ್ರೆ, ಈಗ ಹೊಟ್ಟೆ ನೋವು ಬಂದ ತಕ್ಷಣನೇ ಹೊಟ್ಟೆ ನೋವು ಕಮ್ಮಿ ಆಗ್ಲಿಕ್ಕೆ ಮಾತ್ರ ಔಷಧಿ ಕೊಟ್ಬಿಡೋದು, ಇದು ಚಿಕಿತ್ಸೆ ಆಗೋದಿಲ್ಲ. ಇದು ಲಾಕ್ಷಣಿಕ ಚಿಕಿತ್ಸೆ, ಅಂದ್ರೆ ಲಕ್ಷಣಕ್ಕೆ ಅನುಸಾರವಾಗಿ ಚಿಕಿತ್ಸೆಯನ್ನು ನೀಡುವಂತದ್ದು. ಮುಖ್ಯವಾಗಿ ಹೊಟ್ಟೆ ನೋವಿಗೆ ಬರುವಂತ ಕಾರಣ ಏನಿದೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಆಟೋಮೆಟಿಕಲಿ ಕಾಯಿಲೆನೂ ಹುಷಾರಾಗ್ತದೆ, ನೋವು ಕಡಿಮೆ ಆಗತ್ತೆ. ಇದು ನಮ್ಮ ಆಯುರ್ವೇದದ ಮೂಲ ಉದ್ದೇಶ. ಅಂದ್ರೆ ಸಾಮಾನ್ಯವಾಗಿ ಈಗ ಯಾರಿಗೆ ಒಬ್ರು ತೊಂದರೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಔಷಧಿ ಅಂಗಡಿಗೆ ಹೋಗಿ ಇಂತ ಮಾತ್ರೆ ಕೊಡಿ ಅಂತ ಕೇಳಿ ಹೆಂಗ್ ತಗೊಳ್ತಾರೆ, ಅದು ಆಯುರ್ವೇದದಲ್ಲಿ ಸ್ವಲ್ಪ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕಿತ್ಸೆಯನ್ನು ನೀಡುವಾಗ ರೋಗಿಯ ಪ್ರಕೃತಿಯನ್ನು ನೋಡ್ತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ವಾತ ಪಿತ್ತ ಮತ್ತೆ ಕಫ ಅಂತ ಹೇಳಿ ಏನ್ ಕರಿತೀವಿ, ಅದರ ಒಂದು ಪ್ರಾಮಿನೆನ್ಸ್ ಏನಿದೆ ಅದ್ರ ಮೇಲೆ ಅವರು ವಾತ ಪ್ರಕೃತಿಯವರು, ಇವರ ಪಿತ್ತ ಪ್ರಕೃತಿಯವರು, ಈ ಕಫ ಪ್ರಕೃತಿಯವರು ಅಂತ ಡಿಸೈಡ್ ಮಾಡ್ತೀವಿ. ಅದರ ಮುಖೇನ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗತ್ತೆ. ಈಗ ಕೆಲವರು ಹೇಳ್ಬೋದು, ನಂಗೆ ಶೀತ ಆಗತ್ತೆ, ಉಷ್ಣ ಆಗತ್ತೆ ಅಂತ ಹೇಳುವಂಥದ್ದು. ಯಾರಿಗೋ ಒಬ್ಬರಿಗೆ ಕಾಫಿ ಒಳ್ಳೇದಾಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಕಾಫಿ ಒಳ್ಳೇದಾಗೋದಿಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗ್ತಾ ಇರತ್ತೆ. ಹೌದು, ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ನೀಡುವಂಥದ್ದು. ನಾವೀಗ ಚಿಕಿತ್ಸೆಯನ್ನು ನೀಡುವಾಗ ಅವರು ಯಾವ ಕಾಲದಲ್ಲಿದ್ದಾರೆ, ಯಾವ ದೇಶದವರು ಅಥವಾ ಯಾವ ರೀಜನ್ಗೆ ಒಳಪಡ್ತಾರೆ ಅಂತ ನೋಡುವಂಥದ್ದು, ಅವರು ಟ್ರೀಟ್ಮೆಂಟ್ಗೆ ಬಂದಿರುವಂತಹ ಋತು ಯಾವುದು ಅಂತ ನೋಡುವಂಥದ್ದು, ರೋಗದಲ್ಲಿ ಯಾವ ದೋಷ ಜಾಸ್ತಿ ಇದೆ ಅಂತ ನೋಡುವಂಥದ್ದು, ಇದನ್ನೆಲ್ಲ ನೋಡಿ ನಾವು ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಹಾಗಾಗಿ ಇದು ಜನರಿಗೆ ಎಲ್ಲೋ ಒಂದ್ ಕಡೆ ಇದೇನು ಒಬ್ಬೊಬ್ಬರಿಗೆ ಒಂದೊಂದರ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಅನ್ಸುತ್ತೆ. ಅಂದ್ರೆ ಇದನ್ನ ಇಂಡಿವಿಜುವಲ್ ಟ್ರೀಟ್ಮೆಂಟ್ಸ್ ಗಳನ್ನ ಮಾಡಬೇಕಾಗತ್ತೆ. ಅಂದ್ರೆ ಪ್ರತಿಯೊಬ್ಬ ರೋಗಿಗೆ ಅವರ ಪ್ರಕೃತಿಗೆ ಅನುಗುಣವಾಗಿ ಅವರಲ್ಲಿರುವ ದೋಷಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ನೀಡುವಂಥದ್ದು. ಇಷ್ಟು ದಿನ ನಾವು ನೋಡ್ತಿರುವಂಗೆ ಅಲೋಪತಿ ಸಿಸ್ಟಮ್ ಅಲ್ಲಿ ಇರಲಿಲ್ಲ. ಜ್ವರ ಬಂತ ಎಲ್ಲರಿಗೂ ಡೋಲೋ 650 ಟ್ಯಾಬ್ಲೆಟ್ಸ್, ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ಸ್ ಈ ತರ ಇತ್ತು. ಇದು ಈಗ ಬದಲಾಗ್ತಾ ಬರ್ತಾ ಇದೆ. ಇದನ್ನೊಂದು ಜಿಯೋಮಿಕ್ಸ್ ಅಂತ ಕರೀತಾರೆ. ಇದನ್ನು ತುಂಬಾ ಅಡ್ವಾನ್ಸ್ಡ್ ಆಗಿ ಸಂಶೋಧನೆಗಳು ನಡೀತಾ ಇದೆ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಇರುವಂತಹ ಜೀನ್ಸ್ ಡಿಫ್ರೆಂಟ್, ಆ ಜೀನ್ಸ್ಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನ ನೀಡಬೇಕು ಅಂತ. ಇದೇ ವಾಪಸ್ ಮತ್ತೆ ಪ್ರಕೃತಿ ಕಡೆ ಬರ್ತಾ ಇದೆ. ಅಂದ್ರೆ ಜಿನೋಮಿಕ್ಸ್ ಅಂತ ಹೇಳಿದ್ರೆ ಏನ್ ಕರಿತಾ ಇದೀವಿ, ಅದು ನಥಿಂಗ್ ಬಟ್ ನಮ್ಮ ಪ್ರಕೃತಿ. ಪ್ರತಿಯೊಬ್ಬ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನ ನೀಡುವಂಥದ್ದು. ಮುಂಚೆ ಎಲ್ಲ ನೋಡಿರ್ಬೋದು, ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇದ್ರು, ನಮ್ಮ ತಾತನ ನೋಡ್ತಿದ್ರು,

0: ನಮ್ಮ ಅಪ್ಪನು ನೋಡಿದ್ರು ನಾವು ಓದ್ತಿದಂಗೆ ಒಂದು ಮೆಡಿಸಿನ್ ಕೊಟ್ಬಿಟ್ಟು ಅದೇ ತಗಳ ಸರಿ ಆಗತ್ತೆ ಅಂತ ಹೇಳಿ ಕಳಿಸ್ತಾ ಇದ್ರು. ನಾವು ಚೆನ್ನಾಗಿ ಆಗ್ತಾ ಇದ್ವು, ಯಾಕೆಂದ್ರೆ ಅಲ್ಲಿ ಹೆರಿಡಿಟ್ರಿ ಮತ್ತೆ ಜೀನ್ಸ್ ಗಳನ್ನ ಅವ್ರಿಗೆ ಗೊತ್ತಿರ್ತಾ ಇತ್ತು, ಈಸಿಯಾಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಇದೇ ಆಯುರ್ವೇದದ ಮೂಲ ಉದ್ದೇಶ. ಇದರ ಮೂಲಕ ನಾವು ಚಿಕಿತ್ಸೆಯನ್ನು ನೀಡ್ತಾ ಇರೋದ್ರಿಂದ ನಿಗದಿತ ಕಾಯಿಲೆಗೆ ನಿಗದಿತವಾದಂತಹ ಚಿಕಿತ್ಸೆ ಖಂಡಿತವಾಗಿ ಲಭ್ಯವಿದೆ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಬೇಕಾಗಬಹುದು. ಅದು ಅವರ ಪ್ರಕೃತಿ ಮತ್ತು ಅವರಲ್ಲಿರುವಂತಹ ರೋಗದ ದೋಷದ ವೈಷಮ್ಯದ ಮೇಲೆ ನಾವು ಇದನ್ನ ಡಿಸೈಡ್ ಮಾಡ್ತೀವಿ.
1: ಆಯುರ್ವೇದ ಚಿಕಿತ್ಸೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮಗೆ ಕಾಣ್ತಾ ಇದ್ದಿದ್ದು ಒಂದು ಕಷಾಯ, ಅದಕ್ಕಾಗಿ ಒಂದು ಬಾಟಲ್ ತಗೊಂಡು ಹೋಗಬೇಕಾಗಿತ್ತು. ಆ ನಂತರ ಚೂರ್ಣ, ಅದನ್ನ ಮತ್ತೆ ನಾವು ಸಂಸ್ಕರಣೆ ಮಾಡಿ ಅಥವಾ ತಯಾರು ಮಾಡಿ ಕುಡಿಬೇಕಿತ್ತು. ಈ ಆಯುರ್ವೇದದ ಔಷಧಿಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಈಗಲೂ ಹಾಗೆ ಇದೆಯೋ ಅಥವಾ ಈಗ ಏನಾದರೂ ಸಂಶೋಧನೆಗಳಾಗಿ ಒಂದು ಹೊಸ ರೂಪದ ಔಷಧಗಳು ಬಂದಿದ್ದಾವ? ಹೇಗೆ
0: ಟೆಕ್ನಾಲಜಿ ಬೆಳೆದಂಗೆ ನಾವು ಬದಲಾಗಲೇಬೇಕು. ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ನಮ್ಮ ಆಯುರ್ವೇದ ಔಷಧಿಗಳು ಸಹ ಡಿಫ್ರೆಂಟ್ ಆಗಿದೆ. ಈಗ ನಾವು ಮುಂಚೆ ಹೇಳದಂಗೆ ಒಂದು ಮನೆಗೆ ಎಣ್ಣೆ ತರಬೇಕಂತ ಹೇಳಿದ್ರೆ ಬಾಟ್ಲಿ ಹಿಡ್ಕೊಂಡು ಹೋಗ್ಬೇಕಿತ್ತು, ತರಕಾರಿ ತರಕ್ ಹೋಗ್ಬೇಕು ಅಥವಾ ದಿನಸಿ ಪದಾರ್ಥ ತರಕ್ ಹೋಗ್ಬೇಕು ಅಂದ್ರೆ ನಾವು ಮನೆಯಿಂದಾನೇ ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಈಗ ಏನು ಬೇಕಿಲ್ಲ, ಯಾಕಂದ್ರೆ ರೆಡಿಮೇಡ್ ಪ್ಯಾಕ್ಡ್ ಫುಡ್ಗಳು ನಮ್ಗೆ ಸಿಗುತ್ತೆ. ಅದೇ ರೀತಿ ಆಯುರ್ವೇದ ಔಷಧಿಗಳು ಸಹ ಬದಲಾಗಿದೆ. ಈಗ ಚೂರ್ಣಗಳೇನಿದೆ, ಚೂರ್ಣ ಫಾರ್ಮಲ್ಲೂ ಅವೈಲೇಬಲ್ ಇದೆ. ಆದ್ರೆ ಈಗ ಮುಂಚೆ ತರ ಪ್ಯಾಕೆಟ್ ಅಲ್ಲಿ ಕವರ್ ಅಲ್ಲಿ ಹಾಕಿ ಕೊಡೋ ಬದಲಾಗಿ ನೀಟಾಗಿ ಬಾಕ್ಸ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ಇಟ್ಕೊಳ್ಳಕ್ಕೂ ಈಸಿ ಆಗುತ್ತೆ, ಅದು ಕೆಡದ ಹಾಗೆ ಮತ್ತೆ ಅದ್ರದ್ದು ಮೇಲ್ಗಡೆ ಕೋಟ್ ಮಾಡಿರ್ತಾರೆ, ಅದ್ರದ್ದು ಟೇಸ್ಟ್ ಸಮೇತ ನಮಗೆ ಪ್ಯಾಲೆಟೇಬಲ್ ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ನಾವು ಈಗ ಅದನ್ನ ಅವೈಲೇಬಲ್ ಇದೆ. ಈಗ ಟ್ಯಾಬ್ಲೆಟ್ಸ್ ಗಳು ಅಷ್ಟೇನೆ, ಮುಂಚೆ ತರ ಸಣ್ಣ ಸಣ್ಣದು ಕೈಯಲ್ಲಿ ಮಾಡಿರುವಂತಹ ಗುಟಿಕೆಗಳಿಲ್ಲ, ಎಲ್ಲ ಈಗ ಮಿಷಿನ್ ಕಂಪ್ರೆಸ್ಡ್ ಮಿಷಿನ್ ಅಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಮಾಡಿರುವಂತಹ ಟ್ಯಾಬ್ಲೆಟ್ಸ್ ಗಳಿದೆ, ಅದು ಎಲ್ಲ ಬ್ಲಿಸ್ಟರ್ ಪ್ಯಾಕಿಂಗ್ಸ್ ಅಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಮುಂಚೆ ತರ ನಾವು ಕಷ್ಟಪಟ್ಟು ಆಯುರ್ವೇದ ಔಷಧಿಗಳನ್ನ ಸೇವಿಸಬೇಕಾಗಿರುವಂತಹ ಅವಶ್ಯಕತೆ ಇವತ್ತು ಇಲ್ಲ.
1: ಇನ್ನು ಈ ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಅನೇಕ ಖನಿಜ ಪದಾರ್ಥಗಳನ್ನು ಕೂಡ ಬಳಕೆಯನ್ನ ಮಾಡಲಾಗುತ್ತೆ. ಇದು ಆರೋಗ್ಯಕ್ಕೆ ಮಾರಕ ಅನ್ನುವಂತಹ ಒಂದು ಮಾತು ಕೂಡ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ.
0: ಈಗ ನಮ್ಗೆ ಒಂದು ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ಬೇಕಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನ್ ಬೇಕು, ಅದೇ ರೀತಿ ಐರನ್ ಕಂಪೋನೆಂಟ್ ಬೇಕು, ಫೋಲಿಕ್ ಆಸಿಡ್ ಬೇಕು, ವಿಟಮಿನ್ಸ್ ಬೇಕು, ವಿಟಮಿನ್ B12 ಬೇಕು, B6 ಬೇಕು, ಹಾಗೆ ಕಾಪರ್, ಕೋಬಾಲ್ಟ್, ಮೆಗ್ನೀಷಿಯಂ, ಜಿಂಕ್ ಇದೆಲ್ಲ ಅವಶ್ಯಕತೆ ಇರುತ್ತೆ. ಇವೆಲ್ಲವೂ ಖನಿಜ ಪದಾರ್ಥಗಳೇ. ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡಾಗೂ ನಮ್ಮ ದೇಹಕ್ಕೆ ಹೋಗುತ್ತೆ. ಆದ್ರೆ ಇವನ್ನ ನಾವು ಸುಮ್ಮನೆ ಯೂಸ್ ಮಾಡಲ್ಲ, ಅಂದ್ರೆ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಯೂಸ್ ಮಾಡಲ್ಲ. ಅದನ್ನ ಏನ್ ಮಾಡ್ತಾರೆ, ಶೋಧನ ಅಂತ ಹೇಳಿ ಪ್ರೊಸೀಜರ್ ಮಾಡ್ತಾರೆ. ಈಗ ನಮ್ಮ ಆಯುರ್ವೇದ ಔಷಧಿಗಳಲ್ಲಿ ಚಿನ್ನವನ್ನ ಬಳಕೆ ಇದೆ, ಬೆಳ್ಳಿಯ ಬಳಕೆ ಇದೆ, ಅದೇ ರೀತಿ ಮರ್ಕ್ಯೂರಿನ ಯೂಸ್ ಮಾಡ್ತಾರೆ, ಜಿಂಕ್ ಯೂಸ್ ಮಾಡ್ತಾರೆ, ಕಾಪರ್ ಯೂಸ್ ಮಾಡ್ತಾರೆ. ಇವನ್ನೆಲ್ಲವನ್ನ ಶೋಧನ ಪ್ರಕ್ರಿಯೆಗೆ ನಾವು ಒಳಪಡಿಸ್ತೀವಿ. ಯಾವಾಗ ನಾವು ಶೋಧನ ಪ್ರಕ್ರಿಯೆ ಒಳಪಡಿಸ್ತೀವಿ ಅದು ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆಯನ್ನ ಮಾಡದ ಲೆವೆಲ್ಗೆ ಅದು ಹೋಗಿ ನಿಲ್ತದೆ, ಅದನ್ನ ನಾವು ಯೂಸ್ ಮಾಡ್ತೀವಿ. ಈಗ ನಾವು ನೋಡಿರ್ಬೋದು ಮುಂಚೆ ಬಾವಿ ನೀರನ್ನ ಯೂಸ್ ಮಾಡ್ತಾ ಇದ್ವು, ಬಾವಿ ನೀರಲ್ಲಿ ಹೆಚ್ಚು ಖನಿಜಗಳು ಅವೈಲೇಬಲ್ ಇದೆ ಅಂತ ಹೇಳಿ ಹೇಳ್ತಿತ್ತು ಸಂಶೋಧನೆಗಳು.
1: ಹೇಳಿದ್ರು
0: ಅಂದ್ರೆ ನಾವು ಯಾವಾಗ ಅದನ್ನ ಸೇವಿಸಿದಾಗ ನಮ್ಮ ದೇಹ ಅದನ್ನ ತಡ್ಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ತೆಗೆದಾಕುವ ಒಂದು ವಿಚಾರ ನಮ್ಮ ದೇಹದಲ್ಲಿ ಇದೆ, ಅದು ಕೆಪಾಸಿಟಿ ಅಷ್ಟಿದ್ದೇ ಇರುತ್ತೆ, ಅದನ್ನ ಅದು ಮಾಡ್ತಾ ಹೋಗುತ್ತೆ. ಆದ್ರೆ ಯಾವುದೇ ಆದರೂ ಸಮೇತ ಅತಿ ಆದ್ರೆ ವಿಷ ಆಗೇ ಆಗತ್ತೆ. ಈಗ ನಾವು ಅಲೋಪತಿ ಔಷಧಿ ಆಗಿರ್ಬೋದು ಅಥವಾ ಆಯುರ್ವೇದ ಔಷಧಿ ಆಗಿರ್ಬೋದು, ವೈದ್ಯರು 5 ದಿನ ತಗೊಳ್ಳಿ ಅಂತ ಹೇಳಿದ್ರೆ ನೀವು 5ದಿನ ತಗೋಬೇಕು, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಒಂದೊಂದು ತಿಂಗಳುಗಟ್ಟಲೆ ಸುಮ್ಮನೆ ತಗೊಳ್ತಾ ಇರೋದು, ಆತರ ಮಾಡುವಾಗ ಖಂಡಿತವಾಗಿ ತೊಂದರೆ ಆಗುತ್ತೆ. ಪ್ರತಿಯೊಂದು ಔಷಧಿಯಲ್ಲಿಯೂ ಒಂದೊಂದು ನಿರ್ದಿಷ್ಟವಾದ ಅವಧಿ ಅಂತ ಇರುತ್ತೆ, ಆ ಅವಧಿಗೆ ಮಾತ್ರ ನಾವು ಯೂಸ್ ಅನ್ನ ಮಾಡಬೇಕು. ಮತ್ತೆ ಯಾವುದೇ ಮೆಡಿಸಿನ್ ಹೊರಗಡೆ ಬರಬೇಕಾದ್ರೆ GMP ಸರ್ಟಿಫೈಡ್ ಕಂಪನೀಸ್ ಗಳಿಂದಾನೇ ತಗೊಳ್ಳೋದ್ರಿಂದ ಅದೇ ರೀತಿ ತೊಂದರೆಗಳು ನಮಗೆ ಬರುವುದಿಲ್ಲ.
1: ಆಯುರ್ವೇದ ಚಿಕಿತ್ಸಾ ಪದ್ಧತಿ ನಮ್ಮದೇ ಆದಂತಹ ಒಂದು ಪದ್ಧತಿ, ನಮ್ಮ ದೇಶದಲ್ಲಿ ಹುಟ್ಟದಂತಹ ಒಂದು ಪದ್ಧತಿ. ಇದನ್ನ ಮುಂಚೂಣಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರಗಳು ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾವೆ?
0: ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಆಯುಷ್ ಮಂತ್ರಾಲಯವನ್ನೇ ಸಮೇತ
1: ಸ್ಥಾಪನೆ ಮಾಡಿದೆ.
0: ಆಯುಷ್ ಅಂತ ಹೇಳಿದ್ರೆ ಆಯುರ್ವೇದ, ಯುನಾನಿ, ಯೋಗ, ಸಿದ್ಧ ಮತ್ತೆ ಹೋಮಿಯೋಪತಿ, ಇದಿಷ್ಟನ್ನು ಸೇರಿ ಒಂದು ಮಂತ್ರಾಲಯವನ್ನ ಮಾಡಿದೆ. ಆಗ್ಲೇ ರಾಜ್ಯದಲ್ಲಿಯೂ ಸಹ ಈ ಆಯುಷ್ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆ. ಒಂದು 10,000ಕ್ಕಿಂತ ಹೆಚ್ಚು ಆಯುರ್ವೇದ ವೈದ್ಯರು ಪ್ರತಿ ವರ್ಷ ಹೊರಗಡೆ ಬರ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಮಾಡ್ತಾ ಇದೆ. ನಮ್ಗೆಲ್ಲ ಗೊತ್ತಿರಬಹುದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ತುಂಬಾ ಫೇಮಸ್. ಅದೇ ರೀತಿ ಆಯುರ್ವೇದಕ್ಕಾಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಗಳನ್ನ ಈಗಾಗಲೇ ಮಾಡಿದೆ. ಡೆಲ್ಲಿಯಲ್ಲಿ ಒಂದಿದೆ, ಜೈಪುರ್ ಅಲ್ಲಿ ಇದೆ, ಜಾಮ್ನಗರ್ ಅಲ್ಲಿ ಇದೆ, ಬನಾರಸ್ ಅಲ್ಲಿ ಇದೆ, ಈಗ ನಮ್ಮ ಸೌತ್ ಅಲ್ಲಿ ಗೋವಾದಲ್ಲೂ ಸಮೇತ ಇದನ್ನ ಮಾಡಿದ್ದಾರೆ. ಹಾಗೆ ವೆಲ್ನೆಸ್ ಸೆಂಟರ್ ಗಳನ್ನ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಹೆಚ್ಚಿನ ಒಲ್ತನ್ನ ಕೊಡ್ತಾ ಇದೆ. ಆಯುಷ್ ವೀಸಾ ಅಂದ್ರೆ ಆಯುಷ್ ಟೂರಿಸಂ ನ ಇನ್ಕ್ರೀಸ್ ಮಾಡಕ್ಕೋಸ್ಕರ, ಅಂದ್ರೆ ಯಾರು ವಿದೇಶಿಯರು ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶಕ್ಕೆ ಬಂದು ಅವರು ಆಯುರ್ವೇದ ಚಿಕಿತ್ಸೆಗಳನ್ನ ಪಡೆದುಕೊಂಡು ಹೋಗೋದಕ್ಕಾಗಿ ಈಸಿಯಾಗಿ ಅವರಿಗೆ ವೀಸಾ ಸಿಗುವಂತ ಪ್ರಕ್ರಿಯೆಯನ್ನು ಸಮೇತ ನಮ್ಮ ಆಯುಷ್ ಮಂತ್ರಾಲಯ ಮಾಡ್ತಾ ಇದೆ. ಯೋಗ ಡೇ ಮಾಡ್ತಾ ಇದೆ, ಆಯುರ್ವೇದ ಡೇಗಳನ್ನ ಆಚರಿಸುವ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಆಯುರ್ವೇದ ಮತ್ತು ಯೋಗವನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿಗಳಿದಾವೆ, ಡಿಸ್ಟ್ರಿಕ್ಟ್ ಆಯುಷ್ ಇಲಾಖೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿರುವ ಆಫೀಸರ್ಸ್ ಗಳು ಆಯುರ್ವೇದವನ್ನ ಮುಂಚೂಣಿಗೆ ತರುವ

0: ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ.
1: ಆಯುರ್ವೇದವನ್ನ ಮೊದಲ ಸಾಲಿನ ಚಿಕಿತ್ಸಾ ಪದ್ಧತಿಯನ್ನ ಮಾಡಲಿಕ್ಕೆ ತಮ್ಮ ಸಲಹೆ ಏನಾದರೂ ಇದೆಯಾ?
0: ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನ ನಾವು ಖಂಡಿತವಾಗಿ ಉಳಿಸಬೇಕು, ಬೆಳೆಸಬೇಕು. ಯಾಕೆಂದ್ರೆ ಇದರಿಂದ ಅನುಕೂಲ ಜಾಸ್ತಿ ಇದೆ ಬಿಟ್ರೆ ಅನಾನುಕೂಲವಾಗಿ ಖಂಡಿತವಾಗಿ ಇಲ್ಲ. ಭಾರತೀಯ ಚಿಕಿತ್ಸಾ ಪದ್ಧತಿ ಆಯುರ್ವೇದಕ್ಕೆ ಮುಖ್ಯವಾದ ಸ್ಥಾನವನ್ನ ನಾವು ಕಲ್ಪಿಸಿಕೊಂಡು ಹೋದ್ರೆ ಇದರಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಇದು ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು, ಅಂದ್ರೆ ಇಲ್ಲಿ ಈಕ್ವಾಲಿಟಿ ಅನ್ನೋದು ಬೇಕು. ಹಾಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರವಾಗಿರ್ಬೋದು, ಅಥವಾ ತಾಲೂಕು ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಯುರ್ವೇದದೊಂದು ವಿಂಗಗಳನ್ನ ಖಂಡಿತವಾಗಿ ಮಾಡಬೇಕು. ಇದೇನಾಗತ್ತೆ ಅಂದ್ರೆ ಜನರಿಗೆ ಚಾಯ್ಸ್ ಅನ್ನೋದನ್ನ ನಾವು ಕೊಡಬೇಕು. ಈಗ ನೀವು ತಿಂಡಿಗೆ ಬೆಳಗ್ಗೆ ಇಡ್ಲಿ ಇದೆ, ಉಪ್ಪಿಟ್ಟು ಇದೆ, ದೋಸೆ ಇದೆ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ತಗೊಳ್ತೀರಿ. ಆದ್ರೆ ನಿಮ್ಗೆ ಬರೀ ದೋಸೆ ಮಾತ್ರ ಇದೆ ಅಂದ್ರೆ ನೀವು ಬರೀ ದೋಸೆನೇ ತಿನ್ಬೇಕಾಗತ್ತೆ. ಹಾಗೆ ಜನಗಳಿಗೆ ಚಾಯ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅಥವಾ ಯಾವ್ದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ, ಅದನ್ನ ಅವರು ಉಪಯೋಗಿಸ್ಕೊಳಕ್ಕೆ ಶುರು ಮಾಡ್ತಾರೆ. ಹಾಗೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಸುಮಾರು ಕಡೆ ಆಯುರ್ವೇದ ಟ್ರೀಟ್ಮೆಂಟ್ಸ್ ಗಳಿಗೆ ಅದು ಒಳಪಡ್ತಾ
1: ಇಲ್ಲ.
0: ಸೊ ಹಾಗಾಗಿ ಇನ್ಶೂರೆನ್ಸ್ ಕಂಪನಿಗಳಿಗೂ ಸಹ ನಿರ್ದೇಶನವನ್ನ ಕೊಟ್ಟು ಆಯುರ್ವೇದ ಚಿಕಿತ್ಸೆಗಳಿಗೂ ಸಹ ಇನ್ಶೂರೆನ್ಸ್ ಗಳನ್ನ ಕವರ್ ಆದ್ರೆ ರೋಗಿಗಳು ಬರ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಪೇಷಂಟ್ಗೆ ಏನಾಗುತ್ತೆ ಅಂದ್ರೆ ಮಸಾಜ್ ಅಂತೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ಗೆ ನಾವು ದುಡ್ಡು ಕೊಡಲ್ಲ ಅಂತ ಇನ್ಶೂರೆನ್ಸ್ ಕಂಪನಿಯವರು ಹೇಳ್ತಾರೆ. ನಾವು ಹೇಳ್ತಿರೋದು ಅದನ್ನೇ, ನಾವಲ್ಲಿ ಆಯುರ್ವೇದ ಅಂತ ಇದ್ದಂಗೆ ಮಸಾಜ್ ಥೆರಪಿ ಅಲ್ಲ. ಇಲ್ಲಿ ಹೇಗೆ ನಾವು ಒಂದು ಕಾಯಿಲೆಗೆ ಇಂಜೆಕ್ಷನ್ ಗಳನ್ನ ಕೊಡ್ತಾರೆ, ಒಂದೊಂದು ಕಾಯಿಲೆಗೆ ಒಂದೊಂದು ಇಂಜೆಕ್ಷನ್ ಇರ್ತದೆ, ಅದರಲ್ಲಿ ಕಂಟೆಂಟ್ಸ್ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲೂ ಸಹ ನಮಗೆ ಇರುವಂತದ್ದು ಮಸಾಜ್ ಒಂದು ಪ್ರಕ್ರಿಯೆ, ಅದರ ಮುಖೇನ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇರ್ತೀವಿ. ಅದನ್ನ ಅರ್ಥ ಮಾಡಿಕೊಂಡ್ರೆ, ಇನ್ಶೂರೆನ್ಸ್ ಕಂಪನಿಯವರಿಗೆ ತಿಳಿಸ್ಪಡಿಸಿದ್ರೆ ಇದನ್ನ ನಾವು ಯೂಸ್ ಮಾಡಬಹುದು.
1: ಒಳ್ಳೆದು ಡಾಕ್ಟ್ರೆ, ಈ ಒಂದು ರಾಷ್ಟ್ರೀಯ ಆಯುರ್ವೇದದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಏನು, ಆಯುರ್ವೇದ ನಮ್ಮದೇ ಒಂದು ಚಿಕಿತ್ಸಾ ಪದ್ಧತಿಯಾಗಿ ಅನೇಕ ವರ್ಷಗಳಿಂದ ಹೇಗೆ ಚಿಕಿತ್ಸೆಯನ್ನ ನೀಡಿ ಜನರ ಆರೋಗ್ಯ ಸುಧಾರಣೆಯತ್ತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರದ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ.
2: ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ಕೂಡ ನಮಸ್ಕಾರ.
1: ಏನ್ ಸರ್ ಇದು ಪಿಎಂ ಆಪರೇಷನ್ ಗ್ರೀನ್ ಅಂತ ಹೇಳಿದ್ರೆ?
2: ಸರ್, ಇದು ಒಂದು ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ 2018-19 ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ತಂದ್ರು ಸರ್. ಈ ಕಾರ್ಯಕ್ರಮ ಪ್ರಮುಖವಾಗಿ ಏನು ಹಣ್ಣು ಮತ್ತು ತರಕಾರಿಗಳ, ಅದರಲ್ಲೂ ಅವು ಬಹಳ ಬೇಗನೆ ನಾಶ ಆಗ್ತಕ್ಕಂಥ ತರಕಾರಿಗಳು ಆ ಹಣ್ಣುಗಳನ್ನ ಆ ಉದ್ದೇಶ ಇಟ್ಕೊಂಡು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ನಮ್ಮ ದೇಶ ಬಹಳಷ್ಟು ಮುಂಚೂಣಿಯಲ್ಲಿದೆ. ಸುಮಾರು 325-350 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ಆಗ್ತಾ ಇದೆ. ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಣ್ಣು ಮತ್ತು ತರಕಾರಿಯಲ್ಲಿ ಶೇಕಡಾ 30-40% ಕೊಯ್ಲಿನೋತ್ತರ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಬಹಳಷ್ಟು ಆಗ್ತಾ ಇದೆ. ಇದು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಹೆಚ್ಚು ನಷ್ಟ ಆಗ್ತಾ ಇರತಕ್ಕಂಥದ್ದು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಎಲ್ಲವನ್ನು ಹಿನ್ನೆಲೆಯನ್ನು ಇಟ್ಟುಕೊಂಡೆ ಏನು ಈ ಪೆರಿಷಬಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಈ ನಷ್ಟವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಗ್ರೀನ್ಸ್ ಅಂತ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ತಂತಕ್ಕಂಥದ್ದು ಮಾಡಿದೆ ಸರ್.
1: ಅಂತಂದ್ರೆ ಏನು ಬೇಗ ಹಾಳಾಗುವಂತಹ ತರಕಾರಿ ಮತ್ತೆ ಹಣ್ಣಿದೆಯೋ ಇವುಗಳು ಹಾಳಾಗದ ಹಾಗೆ ಎಷ್ಟು ನಾವು ಉತ್ಪಾದನೆಯನ್ನು ಮಾಡ್ತೀವೋ ಅಷ್ಟನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು, ಆ ಒಂದು ನಿಟ್ಟಿನಲ್ಲಿ ಉಪಯೋಗ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ.

0: ಯಾವ್ಯಾವ ಬೆಳೆಗಳಿಗೆ ಇದು ಸಂಬಂಧ
1: ಸರ್? ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆನ್ ದ ಡೇ ಯೂನಿಯನ್ ಬಜೆಟ್ 2018-19 ಸುಮಾರು 500 ಕೋಟಿ ಔಟ್ಲೇನ ಆ ಈ ಒಂದು ಯೋಜನೆಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಮಾಡ್ತು. ಈ ಯೋಜನೆ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಟೊಮ್ಯಾಟೊ, ಆನಿಯನ್ ಮತ್ತೆ ಪೊಟ್ಯಾಟೊ,
0: ಅಂದ್ರೆ ಟಾಪ್ ಅಂತ ಹೇಳ್ತಾರೆ,
1: ಟಾಪ್ ಅಂತ ಕರೀತಾರೆ. ಟೊಮ್ಯಾಟೊ ಮತ್ತೆ ಈರುಳ್ಳಿ ಮತ್ತೆ ಪೊಟ್ಯಾಟೊ ಒಂದು ಮೂರು ಪೆರಿಷಬಲ್ ಗೂಡ್ಸ್ ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಬಹಳಷ್ಟು ನಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಮೂರು ಬೆಳೆಗಳಲ್ಲಿ ಇದರಲ್ಲಿ ಸ್ವಲ್ಪ ಉತ್ಪಾದನೆ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇವನ್ನ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ, ಮತ್ತೆ ಸಂರಕ್ಷಣೆ ಮಾಡೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ಕೂಡ ಇದ್ರ ಮೇಲೆ ಬಹಳಷ್ಟು ಜಾಸ್ತಿ ಖರ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಈ ಮೂರು ಬೆಳೆಗಳನ್ನ ಉದ್ದೇಶ ಇಟ್ಟುಕೊಂಡು ಇದರಲ್ಲಿ ಕಾರ್ಯಕ್ರಮವನ್ನು ತಂದ್ರು. ಈ ಯೋಜನೆ ನಮ್ಮ ಏನು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂಡರ್ ಅಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಇದರಲ್ಲಿ ಈ ಒಂದು ಮೂರು ಬೆಳೆ ಒಳಗಡೆನೆ ತಂದರೂ ಕೂಡ ಏನಾಯ್ತು, 2019 ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ಬರೀ ಈ ಮೂರು ಬೆಳೆಗಳನ್ನು ಮಾಡಿದ್ರೆ ಸಾಕಾಗೋದಿಲ್ಲ ಅಂತೇಳಿ ಇತರೆ ಎಲ್ಲಾ ಪೆರಿಸಬಲ್ ಗೂಡ್ಸ್ಗೂ ಕೂಡ ಈ ಯೋಜನೆಯನ್ನ ಮತ್ತೆ ಅದನ್ನ ಪರಿಷ್ಕರಿಸಿ ಎಲ್ಲಾ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಯಾವ್ದು ಪೆರಿಷಬಲ್ ಇದೆಯೋ ಅವೆಲ್ಲವನ್ನು ಕೂಡ ಈ ಯೋಜನೆ ಒಳಗಡೆ ತರ್ತಕ್ಕಂಥದ್ದನ್ನ ಮಾಡಿದ್ದಾರೆ.
0: ಈಗ ಬೇಗ ಹಾಳಾಗ್ತಕ್ಕಂಥ ಈ ತರಕಾರಿ ಮತ್ತು ಹಣ್ಣುಗಳಿದ್ದಾವಲ್ಲ, ಇವುಗಳು ಕೆಡುವ ಮುನ್ನ ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ.
1: ಈಗ ಏನಾಗಿದೆ ಅಂತಂದ್ರೆ ಇವು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಇವನ್ನ ನಾವು ಹ್ಯಾಂಡ್ಲಿಂಗ್ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಅಂದ್ರೆ ಯಾವುದೇ ತರದ ಅದರ ಮೇಲೆ ಡ್ಯಾಮೇಜ್ ಆಗದ ರೀತಿಯಲ್ಲಿ
0: ಸೂಕ್ಷ್ಮವಾಗಿ
1: ಅವನ್ನ ಹ್ಯಾಂಡ್ಲಿಂಗ್ ಮಾಡಬೇಕಾಗಿದೆ. ನಂತರ ಇದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡೋ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸಾಗಾಣಿಕೆ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೈಮ್ಲಿ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಎಲ್ಲಿರುತ್ತೋ ಅಲ್ಲೇನೆ ನಾಶ ಆಗ್ತಕ್ಕಂಥದ್ದು ಅಥವಾ ಹಾಳಾಗ್ತಕ್ಕಂಥದ್ದು ಆಗ್ತಾ ಇತ್ತು. ಈ ಒಂದು ನಾಶ ಆಗೋದನ್ನ ತಡಿಬೇಕು ಮತ್ತೆ ಅದನ್ನ ಅದು ಪೆರಿಷಬಲ್ ಐಟಮ್ಸ್ ನ ಲೈಫ್ ಸ್ಪ್ಯಾನ್ ಕಡಿಮೆ ಇರೋದ್ರಿಂದ ಬೇಗನೆ ಗ್ರಾಹಕರಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಅಥವಾ ಅದನ್ನ ಹಾಳಾಗದ ರೀತಿಯಲ್ಲಿ ಸಂಗ್ರಹಣೆ ಮಾಡ್ಲಿಕ್ಕೆ ಏನ್ ಬೇಕೋ ಅದ್ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ಸ್ ನ ಕೊಡ್ತಕ್ಕಂಥದ್ನ ಈ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ನ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ.
0: ಯಾರು ಇದನ್ನ ಫಲಾನುಭವಿಗಳಾಗಬಹುದಾಗಿತ್ತು?
1: ಆಕ್ಚುಲಿ ರೈತರು ಈ ಒಂದು ಪೆರಿಷಬಲ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ನ ಬೆಳೀತಾರೆ, ನೇರವಾಗಿ ವೈಯಕ್ತಿಕ ಬೆಳೆಗಾರರು ಕೂಡ ಈ ಒಂದು ಯೋಜನೆಗೆ ಒಳಪಡತಕ್ಕಂಥ ಸಾಧ್ಯತೆ ಇದೆ. ಇದು ಯೋಜನೆ ಯಾವಾಗ ಆಕ್ಚುಲಿ ಚಾಲ್ತಿ ಬರುತ್ತೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಅದಲ್ಲ, ಯಾವಾಗ ಮಾರ್ಕೆಟ್ ಉತ್ಪನ್ನ ಬರುತ್ತೆ, ಉತ್ಪನ್ನ ಬಂದು ಡಿಸ್ಟ್ರೆಸ್ ಸೇಲ್ ಅಂದ್ರೆ ಏನು ಅವರಿಗೆ ಒಂದು ಸಮನಾದಂತಹ ಒಂದು ಆದಾಯ ಅವರಿಗೆ ಬೆಲೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಇಂಟರ್ವೆನ್ಷನ್ ಆಗುತ್ತೆ ಅವಾಗ. ಈಗ ಅಕಸ್ಮಾತ್ ಬೆಲೆ ಚೆನ್ನಾಗಿ ಸಿಗ್ತಾ ಇದೆ ಅಂತಂದಾಗ ಅವ್ರದೇ ಆದಂತಹ ಸ್ವತಃ ಒಂದು ಮೋಡ್ ನಲ್ಲಿ ಅವ್ರದೇ ಆದಂತ ಬಂಡವಾಳದಲ್ಲಿ ಯೋಜನೆ ಉಪಯೋಗ ಇಲ್ಲದಲ್ಲಿ ಅವರು ಅವರ ಒಂದು ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಮಾಡ್ತಾರೆ. ಡಿಸ್ಟ್ರೆಸ್ ಸೇಲ್ ಆದಾಗ ಮಾತ್ರ ಈ ಯೋಜನೆ ನಮ್ಮ ಬೆಳೆಗಾರರಿಗೆ ಬರ್ತಕ್ಕಂಥದ್ದಾಗತ್ತೆ. ಇಲ್ಲಿ ಬರೀ ಬೆಳೆಗಾರರಿಗೆ ಅಷ್ಟೇ ಈ ಯೋಜನೆ ಒಳಪಟ್ಟಿಲ್ಲ, ಬೆಳೆಗಾರ ಅಲ್ಲದೆ ಇರತಕ್ಕಂಥ ಅಂದ್ರೆ ಎಫ್ಇಒಸ್ ಮತ್ತೆ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಎಫ್ಇಸಿಸ್ ಈವನ್ ಸೊಸೈಟೀಸ್ ಯಾರ ಈ ಒಂದು ಬೆಳೆಯನ್ನ ಬೆಳೆದಿರ್ತಕ್ಕಂಥವ್ರಿಂದ ಖರೀದಿ ಮಾಡಿ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡತಕ್ಕಂಥದ್ದು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ.
0: ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪನ್ನಗಳನ್ನ ಇಲ್ಲಿ ಸದ್ಬಳಕೆ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು?
1: ಈ ಯೋಜನೆ ಆಲ್ರೆಡಿ ನಾವು ಹೇಳಿದೆ, ಇದರೊಳಗಡೆ ಏನಾಗಿದೆ ಅಂತಂದ್ರೆ ಎರಡು ತರದ್ದು ಕೊಡ್ತಾರೆ ಇಲ್ಲಿ. ಸಾಗಾಣಿಕೆ ವೆಚ್ಚಕ್ಕೆ ಸಹಾಯಧನ ಕೊಡ್ತಕ್ಕಂಥದ್ದು ಅಂದ್ರೆ ಏನು ಸಾಗಾಣಿಕೆ ಮಾಡ್ತಾರೋ ಅದಕ್ಕೆ 50% ರಿಯಾಯಿತಿಯನ್ನ ಇವರು ಈ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಸಂಗ್ರಹಣೆ ಮಾಡಿದ ಸ್ಟೋರೇಜ್ ಮಾಡ್ತಕ್ಕಂಥದ್ದಕ್ಕೆ ಬಾಡಿಗೆಗೆ ಏನೋ ಅಲ್ಲಿ ಚಾರ್ಜಸ್ ಬಿಡುತ್ತೋ ಅಪ್ ಟು 3 ಮಂತ್ಸ್ ತನಕ ಕೂಡ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಇದೆ. ಇದರಲ್ಲಿ ಎಷ್ಟು ಕ್ವಾಂಟಿಟಿ ವರೆಗೂ ಕೂಡ ಇದೆ ಅಂತಕ್ಕಂಥದ್ದು ಹೇಳೋದಾದ್ರೆ ಈ ಒಂದು ಯೋಜನೆಯಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ ಗಾದ್ರೆ 9 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಏನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪೆರಿಷಬಲ್ ಐಟಮ್ಸ್ ನ ಈ ಯೋಜನೆಯಲ್ಲಿ ಅವರು ಸಬ್ಸಿಡಿನ ಪಡಿತಕ್ಕಂಥದ್ದು ಇದೆ. ಅದೇ ರೀತಿ ಎಫ್ಪಿಒ ಮತ್ತೆ ಎಫ್ಪಿಸು ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗಾದ್ರೆ 100 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಮಾಡಿರ್ತಕ್ಕಂಥದ್ದಕ್ಕೆ ಸಹಾಯಧನ ಪಡೀಲಿಕ್ಕೆ ಅವಕಾಶ ಇದೆ. ಮತ್ತು ಫುಡ್ ಪ್ರೊಸೆಸರ್ಸ್ ಎಕ್ಸ್ಪೋರ್ಟರ್ಸ್ ಲೈಸೆನ್ಸ್ ಕಮಾಡಿಟಿ ಏಜೆಂಟ್ಸ್ ಗಳಿಗಾದ್ರೆ 500 ಮೆಟ್ರಿಕ್ ಟನ್ ಅಷ್ಟು ಅವರು ಈ ಒಂದು ಯೋಜನೆಯನ್ನ ಬಳಕೆ ಮಾಡಿಕೊಳ್ತಕ್ಕಂಥದ್ದು ಇದೆ. ಅದೇ ರೀತಿ ಮತ್ತೆ ರಿಟೇಲರ್ಸ್ ಸ್ಟೇಟ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ ಸರ್ 1000 ಮೆಟ್ರಿಕ್ ಟನ್ ಅಷ್ಟು ಈ ಒಂದು ಉತ್ಪಾದನೆಯನ್ನ ಸಾಗಾಣಿಕೆ ಮಾಡಲಿಕ್ಕೆ ಮತ್ತೆ ಸಂಗ್ರಹಣೆ ಮಾಡಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಸಬ್ಸಿಡಿನ ಪಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಾಗಿದೆ.
0: ಈ ಒಂದು ಯೋಜನೆಯನ್ನ ಯಾವ ಇಲಾಖೆಯ ಮೂಲಕ ಅನುಷ್ಠಾನವನ್ನು ಮಾಡಲಾಗುತ್ತೆ?
1: ನಾನು ಆಲ್ರೆಡಿ ಹೇಳಿದೆ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ ಈ ಒಂದು ಇಲಾಖೆ ಮುಖಾಂತರ, ಕೇಂದ್ರ ಸರ್ಕಾರದ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಈ ಒಂದು ಯೋಜನೆ ಪಡಿಬೇಕು ಅಂತಂದ್ರೆ ಯಾವುದು ಕೂಡ ನೇರವಾಗಿ ಅರ್ಜಿ ಹಾಕೋದ್ರ ಮುಖಾಂತರ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದು, ಅದಕ್ಕೆ ಬೇಕಾದ್ದೆಲ್ಲದು ಕೂಡ ಆನ್ಲೈನ್ ಅಲ್ಲಿ ಈ ವೆಬ್ಸೈಟ್ ಹೋದ್ರೆ ನಿಮಗೆ ಅದಕ್ಕೆ ಬೇಕಾದಂತ ಏನೇನು ಮಾಹಿತಿಯನ್ನ ಫರ್ನಿಶ್ ಮಾಡಬೇಕು ಅಂತ ಇದೆ. ಮತ್ತೆ ಯಾವ ರೀತಿ ತಾವು ಫಾರ್ಮರ್ ಇದಿರೋ ಅಥವಾ ಎಫ್ಪಿಒ ಇದಿರೋ

0: ಸಿದಿರೋ ಅಥವಾ ಸೊಸೈಟಿ ಸಿದಿರೋ ಫೆಡರೇಷನ್ ಇದ್ದಿರೋ ಇವೆಲ್ಲವನ್ನು ಕೂಡ ಅದಕ್ಕೆ ಬೇಕಾದಂಥ ಏನೇನು ಡಾಕ್ಯುಮೆಂಟ್ಸ್ ಅಂತ ಇದೆ ಅದನ್ನು ಅಲ್ಲೇ ಅವರು ಪಡೆಯತಕ್ಕಂಥದ್ದು ಮಾಡಿ ಇದೆಲ್ಲ ಯಾವುದು ಕೂಡ ಕ್ಯಾಶ್ ರೂಪದಲ್ಲಿ ಸಹಾಯಧನ ಕೊಡ್ತಕ್ಕಂಥದ್ದಲ್ಲ, ನೇರವಾಗಿ ರೈತರಾದರೆ ಅವ್ರಿಗೆ ಡಿ ಬಿ ಟಿ ಮುಖಾಂತರ ಅವ್ರ ಅಕೌಂಟಿಗೆ ಬರುತ್ತೆ, ಸೊಸೈಟಿಗಳಾದರೆ ಅವರವ್ರ ಅಕೌಂಟಿಗೆ ನೇರವಾಗಿ ಸಬ್ಸಿಡಿ ಹಣ ಬರ್ತಕ್ಕಂಥದ್ದಾಗತ್ತೆ.
1: ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೊಬ್ಬರು ಕೃಷಿ ಅಧಿಕಾರಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್, ಈಗ ನಾನು ಆಲ್ರೆಡಿ ಹೇಳಿದೆ, ರೈತರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಲಾಭದಾಯ ಆಗ್ತಾ ಇಲ್ಲ ಅಂತೇಳಿ. ಯಾವುದೇ ಸಂದರ್ಭದಲ್ಲಿ ಕೂಡ ರೈತನ ನೆರವಿಗೆ ಸರ್ಕಾರ ಬಂದಾಗ ಐ ಥಿಂಕ್ ಸ್ವಲ್ಪ ಲಾಭದಾಯಕ ಅನಿಸುತ್ತೆ. ಆವಾಗ ರೈತರು ಆ ಬೆಳೆಯನ್ನು ಮುಂದುವರಿಸಲಿಕ್ಕೆ, ಆ ಬೆಳೆಯ ಉತ್ಪಾದನೆಯಲ್ಲಿ ಮುಂದುವರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ರೈತರು ಏನು ಅಂತಂದರೆ, ಈ ರೀತಿ ಈ ಒಂದು ಆಪರೇಷನ್ ಗ್ರೀನ್ಸ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ಇಷ್ಟು ಕ್ವಾಂಟಿಟಿ ಇದೆ ಮತ್ತು ಇಷ್ಟು ಕಿಲೋಮೀಟರ್ ಕೂಡ ಅವರಿಗೂ ಕೂಡ ಕೊಡ್ತಕ್ಕಂಥದ್ದಿದೆ, ಅದನ್ನು ರೈತರು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿದರೆ ಏನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತಕ್ಕಂಥದ್ದು ಆಗ್ತಾ ಇದೆಯಲ್ಲ, ಅದನ್ನು ತಡೆಗಟ್ಟಬಹುದು. ಉತ್ಪಾದನೆ ವೆಚ್ಚವನ್ನು ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಈ ನಷ್ಟವನ್ನು ಕಡಿಮೆ ಮಾಡಿದರೆ ನಾವು ಅಷ್ಟೇ ಉತ್ಪಾದನೆ ಮಾಡಿದಂಗಾಗತ್ತೆ, ನೇರವಾಗಿ ಅವರು ರೈತರಿಗೆ ಆದಾಯ ಸಿಕ್ಕಂಗಾಗತ್ತೆ. ಡೆಫಿನೆಟ್ಲಿ ರೈತರಿಗೆ ಒಳ್ಳೆಯ ಯೋಜನೆ, ಇದರಿಂದ ರೈತರು ಇನ್ನೂ ಕೂಡ ಆ ಬೆಳೆಯನ್ನು ಬೆಳೀತಕ್ಕಂಥದ್ದು ಮುಂದುವರಿಸಬಹುದು. ಯಾವಾಗ ಬೆಲೆ ಸ್ಥಿರತೆ ಕಳ್ಕೊಂಡು ಬಿದ್ದಾಗ ರೈತರಿಗೆ ನೆರವಿಗೆ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ,
1: ರೈತ ಸಮುದಾಯಕ್ಕೆ ಅನುಕೂಲವನ್ನು ಮಾಡ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪಿಎಂ ಆಪರೇಷನ್ ಗ್ರೀನ್. ಇದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ ರೈತ ಬಂಧುವರಿಗೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ. ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ. ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ತರಬೇತಿ ವಿಮಾನ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಾಗುವುದು. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 ಎಫ್ಟಿಟಿ 40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಪ್ರತಿನಿಧಿಗಳು ಮಸೂದೆಯ ವಿವಿಧ ಅಂಶಗಳ ಕುರಿತು ಸಮಿತಿಗೆ ಮಾಹಿತಿ ನೀಡಲಿದ್ದಾರೆ. ವಿದೇಶಿ ದೇಣಿಗೆ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರಲು 2010 ವಿದೇಶಿ

0: ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ಆಗಸ್ಟ್ 12ರಂದು ಸಂಸತ್ತಿನ ಉಭಯ ಸದನಗಳು ಹೆಚ್ಚಿನ ಪರಿಶೀಲನೆಗಾಗಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಲು ಅನುಮೋದನೆ ನೀಡಿದವು. ಲೋಕಸಭೆಯ 21 ಹಾಗೂ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುವ ಸಮಿತಿಗೆ ಲೋಕಸಭಾ ಸದಸ್ಯ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸಬೇಕಾಗಿದೆ. ಭೂತಾನ ಅಭಿವೃದ್ಧಿ ಗುರಿಗಳು ಮತ್ತು ಆದ್ಯತೆಗಳಿಗೆ ಭಾರತದ ಬೆಂಬಲವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದ್ದಾರೆ. ಭೂತಾನ್ ಭೇಟಿಯ ವೇಳೆ ಅಲ್ಲಿನ ವಿದೇಶಾಂಗ ಸಚಿವ ಲಿಯೋನ್ಪೋ ಡಿಎನ್ ಧುಂಗೇಲ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಹಾಗೂ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಉಭಯ ಸಚಿವರು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಿದ್ದು, ಭಾರತ ಭೂತಾನ್ಗೆ 54 ವಿದ್ಯುತ್ ವಾಹನಗಳನ್ನು ಹಸ್ತಾಂತರಿಸಿದೆ. ಇಂಧನ ಯೋಜನೆಗಳಿಗೆ 4,000 ಕೋಟಿ ರೂಪಾಯಿಗಳ ರಿಯಾಯಿತಿ ಸಾಲ ಒಪ್ಪಂದವನ್ನು ಸ್ವಾಗತಿಸಲಾಗಿದೆ. ಭೂತಾನ್ ನಾಗರಿಕರು ಭಾರತದಲ್ಲಿ ತಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಪಾವತಿ ಮಾಡಲು ಅನುಕೂಲವಾಗುವ ಯುಪಿಐ ಆಧಾರಿತ ವ್ಯವಸ್ಥೆಯು ಕಾರ್ಯಾರಂಭಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಫ್ಘಾನಿಸ್ತಾನದ ಪರಿಸ್ಥಿತಿ ಕುರಿತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ಹರಿಬಿಟ್ಟಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ 2023ರ ಅಕ್ಟೋಬರ್ನಿಂದ ಇಸ್ರೇಲ್ಗೆ ಭಾರತ ಕಳುಹಿಸಿರುವ 2,596 ಸರಕು ಸಾಗಣೆಗಳನ್ನು ವಿಶ್ಲೇಷಿಸಿದೆ ಎಂದು ಹರೀಶ್ ಹೇಳಿದ್ದಾರೆ ಎಂಬುದು ವಿಡಿಯೋದಲ್ಲಿನ ಸುಳ್ಳು ಆರೋಪವಾಗಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ನಕಲಿ ಹಾಗೂ ಕೃತಕ ಬುದ್ದಿಮತ್ತೆಯಿಂದ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ರಾಯಭಾರಿ ಪರ್ವತನೇನಿ ಹರೀಶ್ ಅವರು ಇಂತಹ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ನೇಪಾಳ ಉಭಯ ದೇಶಗಳ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ ನಡೆಸಿವೆ. ವ್ಯಾಪಾರ ಸಾಗಣೆ ಹಾಗೂ ಅನಧಿಕೃತ ವ್ಯಾಪಾರ ನಿಯಂತ್ರಣ ಕುರಿತ ಅಂತರ್ ಸರ್ಕಾರಿ ಉಪಸಮಿತಿಯ 2 ದಿನಗಳ ಸಭೆ ನಿನ್ನೆ ಸಂಪನ್ನಗೊಂಡಿದ್ದು, ಮಾರುಕಟ್ಟೆ ಪ್ರವೇಶ, ಕಸ್ಟಮ್ಸ್ ವ್ಯಾಪಾರ ಸುಗಮಗೊಳಿಸುವಿಕೆ, ಗುಣಮಟ್ಟ ಮಾನದಂಡಗಳು, ಆಹಾರ ಸುರಕ್ಷತೆ ಹಾಗೂ ಗಡಿ ಮೂಲಸೌಕರ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ರೈಲು ಮತ್ತು ರಸ್ತೆ ಸಂಪರ್ಕ, ಸರಕು ಸಾಗಣೆ, ಸಮಗ್ರ ತಪಾಸಣಾ ಕೇಂದ್ರಗಳು ಹಾಗೂ ಭೂ ಬಂದರುಗಳ ಮೂಲಸೌಕರ್ಯ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಈಗಿರುವ ಮೂಲಸೌಕರ್ಯಗಳ ಸಮರ್ಪಕ ಬಳಕೆ ಮತ್ತು ದ್ವಿಪಕ್ಷೀಯ ಹಾಗೂ ಸಾಗಣೆ ವ್ಯಾಪಾರಕ್ಕೆ ಎದುರಾಗಿರುವ ಕಾರ್ಯಾಚರಣಾ ಅಡಚಣೆಗಳನ್ನು ನಿವಾರಿಸುವ ಬಗ್ಗೆ ಗಮನ ಹರಿಸಲಾಯಿತು. ನಿಯಮಾನುಸಾರ ನಡೆಯುವ ವ್ಯಾಪಾರಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆದ್ಯತೆಯ ವ್ಯಾಪಾರ ವ್ಯವಸ್ಥೆಗಳ ದುರ್ಬಳಕೆ ತಡೆಯಲು ಮತ್ತು ನಿಯಮಗಳ ಪಾಲನೆ ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಬಲಪಡಿಸುವ ಕುರಿತು ಉಭಯ ದೇಶಗಳು ಒಪ್ಪಿಗೆ ವ್ಯಕ್ತಪಡಿಸಿವೆ. ಈ ಚರ್ಚೆಗಳು ಭಾರತ ನೇಪಾಳ ನಡುವಿನ ವ್ಯಾಪಾರ ಸಾಗಣೆ ಸಂಪರ್ಕ ಹಾಗೂ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ಅವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇಲ್ಲಿದೆ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ

ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟನೆಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಕೃತಕ ಬುದ್ದಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ

0: ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಕೃತಕ ಬುದ್ದಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಾದೆಲ್ಲ ಹೇಳಿದ್ದಾರೆ. ಸಿಯಾಟಾದಲ್ಲಿ ನಡೆದ ಐಡಿಯಾಸ್ ಫಾರ್ ಇಂಡಿಯಾ ವೇದಿಕೆಯಲ್ಲಿ ಭಾರತೀಯ ಮೂಲದ 40ಕ್ಕೂ ಹೆಚ್ಚು ತಂತ್ರಜ್ಞಾನ ನಾಯಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃತಕ ಬುದ್ದಿಮತ್ತೆಯ ವ್ಯಾಪಕ ಸಾರ್ವಜನಿಕ ಬಳಕೆ, ದತ್ತಾಂಶ ಸಾರ್ವಭೌಮತ್ವ ಮತ್ತು ಮಾನವ ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಗ್ರಾಮೀಣ ರೈತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಸರ್ಕಾರಿ ಸಬ್ಸಿಡಿಗಳ ಮಾಹಿತಿ ಪಡೆಯಲು ನೆರವಾಗುವ ಕೃತಕ ಬುದ್ದಿಮತ್ತೆ ಆಧಾರಿತ ಸಾಧನದ ಉದಾಹರಣೆಯನ್ನು ಅವರು ನೀಡಿದರು. ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರು ಕೃತಕ ಬುದ್ದಿಮತ್ತೆಯ ಯಶಸ್ಸನ್ನು ಅದು ಸಮಾಜಕ್ಕೆ ನೀಡುವ ಪ್ರಯೋಜನದ ಆಧಾರದ ಮೇಲೆ ಅಳೆಯಬೇಕು ಎಂದು ಹೇಳಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಉತ್ತಮ ಆರಂಭ ಕಂಡಿದ್ದು, ಇಂದು ನಡೆದ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿದೆ. ಭಾರತ ತಂಡ ಜಪಾನ್ ನೀಡಿದ 58 ರನ್ಗಳ ಗುರಿಯನ್ನು 2 ವಿಕೆಟ್ಗಳನ್ನಷ್ಟಕ್ಕೆ 5 ಓವರ್ಗಳ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ, 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ. ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ. ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:27. ಹಸಿರೇ ಉಸಿರು.
2: ಹಸಿರು ಅಂದ್ರೆ ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
3: ಹಸಿರು ಹಸಿರಿನ ಎಲೆ ಮೇಲೆ
4: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
3: ಮಿಂಚು ಮಿನುಗಿನ ತನಿಯ ಬನಿ.
4: ಹಸಿರಿಲ್ಲದಿರೇ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
5: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
4: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 1:35. ನಿಧನ ಸುದ್ದಿ. ಮೂಲತ ಹೈಸಡ್ಲೂರು ಗ್ರಾಮ ಕಾರಳಾನ ಇಕ್ಕ ಕುಟ್ಟ ಬಾಡಗ ಗ್ರಾಮತ್ಲ ವಾಸೈಂಜ ಪೊಜ್ಜಂಗಡ ಸಿ ಚೋಮುಣಿ ಸೋಮಯ್ಯ ಇಂದು ಪೊಲಕ ಮರಣಪಟ್ಟಿತ್ತು. 78 ಬಯತ್ರ ಬೊಜ್ಜಂಗಡ ಚೋಮುಣಿ ಸೋಮಯ್ಯ ಇಂಗಡ ಆಖಿರಿ ಕಾರ್ಯ ನಾಳೆ ಪೊಳಕ 10 ಗಂಟೆಕ ನಡುಪ. ಮೂಲತ ವಿರಾಜಪೇಟೆ ಕುಕ್ಲೂರು ಗ್ರಾಮ ಕಾರಳಾನ ಇಕ್ಕ ಬೆಂಗಳೂರು ವಾಸೈಂಜ ತಾತಂಡ ರವಿ ಕರುಂಬಯ್ಯ ಈಗ ತಾರೀಖು 16 ಬೈಟು ಮರಣಪಟ್ಟಿತ್ತು. 73 ಬಯತ್ರ ತಾತಂಡ ರವಿ ಕರುಂಬಯ್ಯ ಇಂಗಡ ಆಖಿರಿ ಕಾರ್ಬಾರ್ ನಾಳೆ ಮಜ್ಜನ 12:30 ಉಳಲು ನಡುಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಪ್ರಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವು ವಿಶ್ವಕರ್ಮ ಜಯಂತಿ, ವಿಶ್ವ ಬಿದಿರು ದಿನ, ಅಂತಾರಾಷ್ಟ್ರೀಯ ಸಮಾನ ವೇತನ ದಿನ, ವಿಶ್ವ ಜಲ ಮೇಲ್ವಿಚಾರಣಾ ದಿನ ಈ ವಿಷಯಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ವಿಶ್ವಕರ್ಮ ಜಯಂತಿಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಂದು ಸುಂದರ ಕಟ್ಟಡದ ಹಿಂದೆ ಶಿಲ್ಪಿಯ ಕೈಚಳಕವಿದೆ, ಒಂದು ಯಂತ್ರದ ಹಿಂದೆ ತಂತ್ರಜ್ಞಾನದ ಜ್ಞಾನವಿದೆ, ಮತ್ತು ಪ್ರತಿಯೊಂದು ನಿರ್ಮಾಣದ ಹಿಂದೆ ಶ್ರಮಜೀವಿಯ ಪರಿಶ್ರಮವಿದೆ. ಶ್ರೋತೃಮಿತ್ರರೇ, ಈ ಸೃಜನಶೀಲತೆ, ಕೌಶಲ್ಯ ಮತ್ತು ಶ್ರಮವನ್ನು ಗೌರವಿಸುವ ವಿಶೇಷ ದಿನವೇ ವಿಶ್ವಕರ್ಮ ಜಯಂತಿ. ಹಿಂದೂ ಪುರಾಣಗಳಲ್ಲಿ ವಿಶ್ವಕರ್ಮರನ್ನು ದೇವಶಿಲ್ಪಿ ಮತ್ತು ವಾಸ್ತುಶಿಲ್ಪದ ಅಧಿದೇವತೆ ಎಂದು ಪೂಜಿಸಲಾಗುತ್ತದೆ. ದೇವತೆಗಳಿಗಾಗಿ ಅರಮನೆಗಳು, ನಗರಗಳು, ಆಯುಧಗಳು ಹಾಗೂ ಅನೇಕ ಅದ್ಭುತ ನಿರ್ಮಾಣಗಳನ್ನು ಸೃಷ್ಟಿಸಿದ ದೈವಿಕ ಶಿಲ್ಪಿ ಎಂಬ ನಂಬಿಕೆ ಅವರ ಬಗ್ಗೆ ಇದೆ. ವಿಶ್ವಕರ್ಮ ಜಯಂತಿಯಂದು ದೇಶದ ವಿವಿಧೆಡೆ ಕಾರ್ಖಾನೆಗಳು

ವರ್ಕ್ಶಾಪ್ಗಳು ಹಾಗೂ ಕೆಲಸದ ಸ್ಥಳಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಯಂತ್ರೋಪಕರಣಗಳು, ಕೆಲಸದ ಸಾಧನಗಳು, ವಾಹನಗಳು ಸೇರಿದಂತೆ ವೃತ್ತಿಗೆ ಸಂಬಂಧಿಸಿದಂತೆ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸುವುದು ಈ ದಿನದ ಪ್ರಮುಖ ಆಚರಣೆ. ಆದರೆ ವಿಶ್ವಕರ್ಮ ಜಯಂತಿಯ ಸಂದೇಶ ಇದಕ್ಕಿಂತಲೂ ವಿಶಾಲವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಕುಶಲಕರ್ಮಿಗಳು, ಶಿಲ್ಪಿಗಳು, ಕಾರ್ಮಿಕರು, ಇಂಜಿನಿಯರ್ಗಳು, ತಂತ್ರಜ್ಞರು ಮತ್ತು ವಿವಿಧ ವೃತ್ತಿಪರರು ನೀಡುತ್ತಿರುವ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವ ದಿನ ಇದಾಗಿದೆ. ಶ್ರೋತೃಗಳೇ, ಈಗ ಕೇಳೋಣ ಕಾಂತಾರ ಚಿತ್ರಕ್ಕೆಂದು ವೆಂಕಟೇಶ್ ಡಿಸಿ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಪ್ರಿಯ ಶ್ರೋತೃಗಳೇ, ಪ್ರತಿ ವರ್ಷ ಸೆಪ್ಟೆಂಬರ್ 18ರಂದು ವಿಶ್ವ ಬಿದಿರು ದಿನವನ್ನು ಆಚರಿಸಲಾಗುತ್ತದೆ. ಬಿದಿರಿನ ಮಹತ್ವ, ಅದರ ಪರಿಸರ ಸ್ನೇಹಿ ಗುಣಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅದರ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ಬಿದಿರು ವೇಗವಾಗಿ ಬೆಳೆಯುವ ಸಸ್ಯವಾಗಿದ್ದು ಮಣ್ಣು ಸಂರಕ್ಷಣೆ, ಇಂಗಾಲ ಹೀರಿಕೊಳ್ಳುವಿಕೆ ಮತ್ತು ಪರಿಸರ ಸಮತೋಲನ ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಮನೆ ನಿರ್ಮಾಣ, ಪೀಠೋಪಕರಣಗಳು, ಕರಕುಶಲ ವಸ್ತುಗಳು, ಸಂಗೀತ ವಾದ್ಯಗಳು, ಕಾಗದ ಮತ್ತು ವಿವಿಧ ಕೈಗಾರಿಕಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಿದಿರನ್ನು ಬಳಸಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕುಟುಂಬಗಳಿಗೆ ಬಿದಿರು ಉದ್ಯೋಗ ಮತ್ತು ಆದಾಯದ ಮೂಲವೂ ಆಗಿದೆ. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಬಿದಿರಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವುದು ಇಂದಿನ ಸಂದರ್ಭದಲ್ಲಿ ಮತ್ತಷ್ಟು ಮಹತ್ವ ಪಡೆದಿದೆ. ಆದ್ದರಿಂದ ಬಿದಿರಿನ ಸಂರಕ್ಷಣೆ, ಸುಸ್ಥಿರ ಬಳಕೆ ಹಾಗೂ ಬಿದಿರು ಆಧಾರಿತ ಉದ್ಯಮಗಳಿಗೆ ಪ್ರೋತ್ಸಾಹ

ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಜೊತೆಗೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಬಹುದು. ಬಿದಿರು ಉಳಿಸಿ, ಪರಿಸರ ಉಳಿಸಿ, ಬಿದಿರಿಗೆ ಬೆಂಬಲ ನೀಡಿ, ಬದುಕಿಗೆ ಬಲ ನೀಡಿ ಎಂದು ಹೇಳುತ್ತಾ ಈಗ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಗಾಳಿಪಟ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:43:25. ಪ್ರಿಯ ಶ್ರೋತೃಗಳೇ, ಇಂದು ನಾವು ಅಂತಾರಾಷ್ಟ್ರೀಯ ಸಮಾನ ವೇತನ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಅವರ ಶ್ರಮಕ್ಕೆ ತಕ್ಕ ಗೌರವ ಮತ್ತು ಸಮಾನ ಪ್ರತಿಫಲ ದೊರೆಯಬೇಕು ಎಂಬ ಸಂದೇಶವನ್ನು ಸಾರುವ ದಿನವೇ ಅಂತಾರಾಷ್ಟ್ರೀಯ ಸಮಾನ ವೇತನ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 18 ಈ ದಿನವನ್ನು ಆಚರಿಸಲಾಗುತ್ತದೆ. ಮಹಿಳೆಯರು ಮತ್ತು ಪುರುಷರು ಸಮಾನ ಮೌಲ್ಯದ ಕೆಲಸವನ್ನು ನಿರ್ವಹಿಸಿದಾಗ ಅವರಿಗೆ ಲಿಂಗಭೇದವಿಲ್ಲದೆ ಸಮಾನ ವೇತನ ದೊರೆಯಬೇಕು ಎಂಬ ಅರಿವು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶ. ವೇತನದಲ್ಲಿನ ಲಿಂಗ ಅಸಮಾನತೆ ಕೇವಲ ಆದಾಯದ ವ್ಯತ್ಯಾಸವಲ್ಲ, ಅದು ಆರ್ಥಿಕ ಸ್ವಾವಲಂಬನೆ, ಉದ್ಯೋಗಾವಕಾಶಗಳು ಮತ್ತು ಸಾಮಾಜಿಕ ಸಮಾನತೆಯ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೆಲಸದ ಮೌಲ್ಯವನ್ನು ವ್ಯಕ್ತಿಯ ಲಿಂಗದ ಆಧಾರದ ಮೇಲೆ ಅಲ್ಲದೆ ಅವರ ಕೌಶಲ್ಯ, ಜವಾಬ್ದಾರಿ ಮತ್ತು ನಿರ್ವಹಿಸುವ ಕೆಲಸದ ಆಧಾರದ ಮೇಲೆ ಗುರುತಿಸುವುದು ಅಗತ್ಯ. ಸಮಾನ ವೇತನವು ಮಹಿಳೆಯರ ಹಕ್ಕುಗಳನ್ನು ಬಲಪಡಿಸುವುದರ ಜೊತೆಗೆ ಕುಟುಂಬಗಳ ಆರ್ಥಿಕ ಭದ್ರತೆ ಮತ್ತು ಒಟ್ಟಾರೆ ಸಮಾಜದ ಅಭಿವೃದ್ಧಿಗೂ ಸಹಕಾರಿಯಾಗಿದೆ. ಈ ದಿನದಂದು ಉದ್ಯೋಗ ಕ್ಷೇತ್ರದಲ್ಲಿ ಸಮಾನ ಅವಕಾಶ, ಸಮಾನ ಗೌರವ ಮತ್ತು ಸಮಾನ ವೇತನದ ಮಹತ್ವವನ್ನು ಅರಿತು ನ್ಯಾಯಯುತ ಮತ್ತು ಸಮಾನ ಕೆಲಸದ ವಾತಾವರಣ ನಿರ್ಮಿಸಲು ಪ್ರತಿಯೊಬ್ಬರೂ ಕೈಜೋಡಿಸೋಣ ಎಂದು ಹೇಳುತ್ತಾ ಬನಾರಸ್ ಚಿತ್ರದ ಗೀತೆ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ

ಪ್ರಿಯ ಶ್ರೋತೃಗಳೇ, ನೀರು ಇದ್ದರೆ ಮಾತ್ರ ಜೀವ, ಶುದ್ಧ ನೀರು ಇದ್ದರೆ ಮಾತ್ರ ಆರೋಗ್ಯಕರ ಜೀವನ. ನಮ್ಮ ಜೀವನದ ಆಧಾರವಾಗಿರುವ ಜಲಸಂಪನ್ಮೂಲಗಳ ಗುಣಮಟ್ಟವನ್ನು ಕಾಪಾಡುವ ಮಹತ್ವವನ್ನು ತಿಳಿಸುವ ದಿನವೇ ವಿಶ್ವ ಜಲ ಮೇಲ್ವಿಚಾರಣಾ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 18ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ನದಿಗಳು, ಕೆರೆಗಳು, ಸರೋವರಗಳು ಮತ್ತು ಇತರ ಜಲಮೂಲಗಳ ನೀರಿನ ಗುಣಮಟ್ಟವನ್ನು ಪರಿಶೀಲಿಸುವುದು ಹಾಗೂ ಜಲಮಾಲಿನ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶ. ನೀರಿನಲ್ಲಿರುವ ತಾಪಮಾನ, ಆಮ್ಲಜನಕದ ಪ್ರಮಾಣ, ಪಿಎಚ್ ಮಟ್ಟ ಮತ್ತು ಇತರ ಗುಣಲಕ್ಷಣಗಳನ್ನು ಪರಿಶೀಲಿಸುವ ಮೂಲಕ ಜಲಮೂಲಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯಬಹುದು. ಇಂತಹ ಮೇಲ್ವಿಚಾರಣೆಯಿಂದ ಮಾಲಿನ್ಯವನ್ನು ಗುರುತಿಸಿ ಸೂಕ್ತ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ಸಹಾಯಕವಾಗುತ್ತದೆ. ಕೈಗಾರಿಕಾ ತ್ಯಾಜ್ಯ, ಪ್ಲಾಸ್ಟಿಕ್, ಒಳಚರಂಡಿ ನೀರು ಮತ್ತು ರಾಸಾಯನಿಕಗಳು, ಇವುಗಳ ಅಸಮರ್ಪಕ ವಿಲೇವಾರಿ ಜಲಮೂಲಗಳನ್ನು ಕಲುಷಿತಗೊಳಿಸುತ್ತವೆ. ಆದ್ದರಿಂದ ಜಲಮೂಲಗಳಿಗೆ ತ್ಯಾಜ್ಯ ಸುರಿಯದಿರುವುದು, ನೀರನ್ನು ಮಿತವಾಗಿ ಬಳಸುವುದು ಮತ್ತು ಸ್ಥಳೀಯ ಕೆರೆ ನದಿಗಳ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ದಿನದ ಸಂದೇಶ ಸ್ಪಷ್ಟವಾಗಿದೆ. ನೀರನ್ನು ಕೇವಲ ಉಳಿಸುವುದಷ್ಟೇ ಅಲ್ಲ, ಅದರ ಗುಣಮಟ್ಟವನ್ನು ಕಾಪಾಡೋಣ. ಶುದ್ಧ ಜಲವೇ ಆರೋಗ್ಯಕರ ಭವಿಷ್ಯದ ಆಧಾರ. ಇನ್ನು ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರಚಕೋರಿ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಪ್ರೀತಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯ, ಜಿಲ್ಲಾ ಪಂಚಾಯತ್ ಕೊಡಗು, ಇಲ್ಲಿಂದ ಬಂದ ಒಂದು ಪ್ರಕಟಣೆ. 2026-27 ಸಾಲಿಗೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಡಿಕೇರಿ ಹಾಗೂ ಕುಶಾಲನಗರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಅರ್ಜಿಗಳನ್ನು ಆನ್ಲೈನ್ನ ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಗಮನಿಸಿ, ಇದು ವೃತ್ತಿಪರ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ. ಅರ್ಜಿ ಸಲ್ಲಿಸಬೇಕಾದ ಆನ್ಲೈನ್ ಲಿಂಕ್ ಹೀಗಿದೆ: https://shp.karnataka.gov.in. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗ ಪಡಿಸಿಕೊಳ್ಳಲು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಇದೇ ಸೆಪ್ಟೆಂಬರ್ ತಿಂಗಳ 30 ತಾರೀಕು ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಕಚೇರಿ ದೂರವಾಣಿ ಸಂಖ್ಯೆ ಹೀಗಿದೆ: 225528 ಹಾಗೂ 220214. ಕೋಡ್ ಸಂಖ್ಯೆ 08272. ಪ್ರಕಟಣೆಯನ್ನು ಕೇಳಿದಿರಿ.

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ,
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಕೇಳುಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ. ಇಂದಿನ ವಿಷಯ: ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಲೆಸಲು ನಿಮ್ಮ ಪ್ರಯತ್ನಗಳೇನು? ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ದ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಆಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಪಡೀಲ್ನಲ್ಲಿರುವ ಪ್ರಜಾಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಸಮಗ್ರ ಅಭಿವೃದ್ಧಿಯ ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಹಾಗೂ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಯ ಕುರಿತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಿಟ್ ಹೌಸ್ ಬಳಿಯ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು. ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಅವರು ಮಂಗಳೂರು ಮೂಲದ ಸಾಮಾಜಿಕ ಜಾಲತಾಣದ ಪ್ರಮುಖರೊಂದಿಗೆ ಸಂವಾದ ನಡೆಸಿದರು. ಬಳಿಕ ವಿಶೇಷ ತೆರೆದ ಅಂಬಾರಿ ಬಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಪಂಪ್ವೆಲ್ ವೃತ್ತದಿಂದ ಮೆರವಣಿಗೆಯಲ್ಲಿ ಪ್ರಜಾಸೌಧಕ್ಕೆ ಕರೆತರಲಾಯಿತು. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ನಾವು ಜನರ ಬದುಕಿನ ಮೇಲೆ ರಾಜಕಾರಣ ಮಾಡುವವರೇ ಹೊರತು ಜನರ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೇರಳ ಹಾಗೂ ಗೋವಾದಂತಹ ಪ್ರಮುಖ ಪ್ರವಾಸೋದ್ಯಮ ತಾಣಗಳಿಗೆ ಸಮಾನವಾಗಿ ರಾಜ್ಯದ ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಮತ್ತು ಅತ್ಯಾಧುನಿಕ ಸಂಶೋಧನಾ ಕೇಂದ್ರದ ಕಟ್ಟಡ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿ ಭಾಗವನ್ನು ಕೇರಳ ಹಾಗೂ ಗೋವಾ ರಾಜ್ಯಗಳು ಪರಿಣಾಮಕಾರಿಯಾಗಿ ಬಳಸಿಕೊಂಡಿವೆ. ಇದೇ ರೀತಿ ರಾಜ್ಯದಲ್ಲಿಯೂ ಪ್ರವಾಸೋದ್ಯಮ ನೀತಿ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕರಾವಳಿ ಭಾಗದಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಕಲ್ಪಿಸುವ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ತಾಂತ್ರಿಕ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಈಗಾಗಲೇ ಜಂಟಿ ತಾಂತ್ರಿಕ ಸಮೀಕ್ಷೆ ನಡೆಸಲಾಗಿದೆ. ಸಮೀಕ್ಷೆಯ ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆಯು ಕಾರಾಗೃಹದ ಭದ್ರತಾ ಅಗತ್ಯಗಳಿಗೆ ಅನುಗುಣವಾಗಿ ಆಂಟೆನಾಗಳ ವಿನ್ಯಾಸ ಹಾಗೂ ಜಾಮರ್ಗಳ ಸಾಮರ್ಥ್ಯವನ್ನು ಸರಿಹೊಂದಿಸುವ ಕ್ರಮ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ಲಘು ಯುದ್ದ ವಿಮಾನ ಹಾಗೂ ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ

0: ವಿಮಾನಗಳು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಿದ್ದಾರೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ ಎಎಸ್ 4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 9 ಅಡಿ ಎತ್ತರದ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಯಾವುದೇ ರಾಜಕೀಯ ಕಾರಣವಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಗತ್ಯ ಅನುಮತಿ ಇಲ್ಲದೆ ಪ್ರತಿಮೆ ಸ್ಥಾಪಿಸಿದ್ದರಿಂದ ತೆರವುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ನಗರಪಾಲಿಕೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿಲ್ಲ ಎಂದು ಅಧಿಕಾರಿಗಳು ಕಂಡುಕೊಂಡ ಬಳಿಕ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಕಲಬುರಗಿ ಮಹಾನಗರಪಾಲಿಕೆ ಪ್ರತಿಮೆಯನ್ನು ತೆರವುಗೊಳಿಸಲಾಗಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆಯ ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿದ್ದ ಆರೋಪದಡಿ ಜಿಲ್ಲೆಯ 46 ಕಲ್ಲು ಕ್ವಾರಿ ಕ್ರಷರ್ ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಗೆ 6 ತಿಂಗಳ ಗಡುವು ನೀಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಟಿವಿ ಪುಷ್ಪ ತಿಳಿಸಿದ್ದಾರೆ. ಹಾವೇರಿ, ಬ್ಯಾಡಗಿ, ರಾಣಿಬೆನ್ನೂರು, ಶಿಗ್ಗಾವಿ, ಹಾನಗಲ್ ತಾಲೂಕು ಸೇರಿದಂತೆ ಹಲವು ಕಡೆಗಳಲ್ಲಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ ನಡೆಸಲು 68 ಗುತ್ತಿಗೆದಾರರು ಪರವಾನಗಿ ಪಡೆದುಕೊಂಡಿದ್ದಾರೆ. ಈ ಪೈಕಿ 22 ಗುತ್ತಿಗೆದಾರರು ಪರವಾನಗಿ ನಿಯಮಗಳ ಅನ್ವಯ ಗಣಿಗಾರಿಕೆ ನಡೆಸಿದ್ದಾರೆ. 46 ಗುತ್ತಿಗೆದಾರರು ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕಲ್ಲು ಸಾಗಣೆ ಮಾಡಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇನ್ಸ್ಪೆಕ್ಟರ್ ಧನಂಜಯ್ ಹೇಳಿಕೆ ವಿರೋಧಿಸಿ ಬಿಜೆಪಿ ಶೋಭಾಯಾತ್ರೆ ಹಮ್ಮಿಕೊಂಡಿದೆ. ಈ ನಡುವೆ ಸೌಹಾರ್ದತೆ ಕಡೆಗೆ ಸಾಮರಸ್ಯದ ನಡಿಗೆ ನಡೆಯುತ್ತಿದೆ. ಪಟ್ಟಣದ ಭಗವಾನ್ ಟಾಕೀಸ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿದ್ದು ನಡಿಗೆಯಲ್ಲಿ ನೂರಾರು ಮಂದಿ ಹೆಜ್ಜೆ ಹಾಕಿದ್ದಾರೆ. ಟಿ ನರಸೀಪುರದಲ್ಲಿ ಇಂದು 2 ಯಾತ್ರೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅನಗತ್ಯ ಗೊಂದಲ ಸೃಷ್ಟಿಸುವವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಆರಂಭಿಸಲಾಯಿತು. ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಟಿವಿಗಳು ಮತ್ತು ಕಾರುಗಳಿಂದ ಹಿಡಿದು ವೈದ್ಯಕೀಯ ಉಪಕರಣಗಳವರೆಗೂ ಎಲ್ಲದರಲ್ಲೂ ಚಿಪ್ಗಳ ರೂಪದಲ್ಲಿ ಸೆಮಿಕಂಡಕ್ಟರ್ ಬಳಸಲಾಗುತ್ತದೆ. ಕೃತಕ ಬುದ್ದಿಮತ್ತೆ, 5G ನೆಟ್ವರ್ಕ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸೆಮಿಕಂಡಕ್ಟರ್ಗಳು ಅತ್ಯಗತ್ಯವಾಗಿದೆ. ಅಂತಾರಾಷ್ಟೀಯ ಕಡಲತೀರ ಸ್ವಚ್ಛತಾ ದಿನದ ಅಂಗವಾಗಿ ಕೇಂದ್ರ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ ರಾಷ್ಟೀಯ ಮಹಾಸಾಗರಗಳ ತಾಂತ್ರಿಕ ಸಂಶೋಧನಾ ಸಂಸ್ಥೆಯೊಂದಿಗೆ ನಾಳೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಕೊಂಡ ಟೊಂಕಾ ಕಡಲತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಸಂಯೋಜಕ ವಿಜ್ಞಾನಿ ಡಾ ಪ್ರಕಾಶ್ ಮೆಸ್ತಾ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಸಾಗರದ ಕಲ್ಪನೆಯ ಜೊತೆಗೆ ಸಮುದ್ರದ ಕಸ ವೈಜ್ಞಾನಿಕ ವಿಶ್ಲೇಷಣೆಯೂ ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ.

0: ಭಾರತ ಸರ್ಕಾರದ ಭೂ ವಿಜ್ಞಾನ ನಿರ್ದೇಶನಾಲಯ ಎನ್ಐಒಟಿ ಇವರು ಕಾಸರಗೋಡು ಟೊಂಕಾ ಬೀಚ್ ನ ಸಮುದ್ರ ಕಸದ ಒಂದು ವೈಜ್ಞಾನಿಕ ವಿಶ್ಲೇಷಣೆಗೋಸ್ಕರ ಮಾಹಿತಿ ಸಂಗ್ರಹಣೆ ಜೊತೆಗೆ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಭಾರತದ ಹಲವಾರು ಕಡಲ ತೀರಗಳಲ್ಲಿ ಉತ್ಪತ್ತಿಯಾಗುವ ಸಮುದ್ರ ಕಸದ ಮಾಹಿತಿಯ ಸಂಗ್ರಹಣೆ ಜೊತೆಗೆ ಸ್ವಚ್ಛತಾ ಅಭಿಯಾನವನ್ನ ಆಚರಣೆ ಮಾಡುದು. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕಸದ ವಿಲೇವಾರಿ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿ ಹೇಳ್ತಾರೆ, ಆಂತರಿಕ ಮತ್ತು ಬಾಹ್ಯ ಬದಲಾವಣೆ ಮಾಡಿಕೊಳ್ಳೋಕೆ ಹೊರಟಾಗೆ ನನ್ನ ವೆಚ್ಚದಲ್ಲಿ ಅಷ್ಟೇ ಅಲ್ಲ, ನನ್ನ ಜೀವನ ಕ್ರಮದಲ್ಲೂ ಕೂಡ ಬದಲಿ ಆಗ್ತಾ ಹೋಯ್ತು. ನಾನು ಅನ್ಕೊಂಡೆ ನಾನು ಆಹಾರದ ಬದಲಾವಣೆ ಮಾಡಿಕೊಳ್ಬೇಕು. ಶಾಖಾಹಾರ ಅಂತೂ ತೀರ್ಮಾನ ಆಗ್ಬಿಟ್ಟಿತ್ತು. ಒಂದು ತೀರ್ಮಾನಕ್ಕೆ ಮಾಡಿದ್ರು, ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಅವನು ಕೊಂದು ತಿನ್ನಬಾರ್ದು, ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಆದ್ದರಿಂದ ಮನುಷ್ಯರ ಕೆಲಸ ಇರೋದು ಪ್ರಾಣಿಗಳ ರಕ್ಷಣೆ ಮಾಡೋದೇ ಹೊರತಾಗಿ ಭಕ್ಷಣೆ ಮಾಡೋದಲ್ಲ. ಆದರೆ ಜನ ಕೆಲವು ಮೊಟ್ಟೆ ತಿಂತಿದ್ರಂತೆ, ಕೆಲವು ಹೇಳಿದ್ರಂತೆ ಮೊಟ್ಟೆ ಏನು ಅದು ಮಾಂಸಾಹಾರಿ ಅಲ್ಲ ತಿನ್ಬಹುದು ಅಂತ. ಇವರು ಸಾಕಷ್ಟು ತಿಂದರು ಮೊಟ್ಟೆನ, ಅದೆಲ್ಲ ಹೇಳಿದ್ರಲ್ಲ ಅವರು. ವ್ಯಾವಹಾರಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ಖರ್ಚಿಂದು ಅಂತ ತೀರ್ಮಾನ ಆಗಿತ್ತು. ಹೋಟೆಲ್ಗಳಲ್ಲಿ ಶಾಖಾಹಾರಗಳು ಸಿಗ್ತಾ ಇದ್ರು. ಒಂದು ವಾರ ಪತ್ರಿಕೆ ನಡೆಸಿದ್ರಂತೆ ಸಂಘದವರೆಲ್ಲ ಸೇರಿಕೊಂಡು. ಇವರೇನು ಮಾಡಿದ್ರು ಗೊತ್ತಾ, ಮನೆಯಿಂದ ಬರುವಂತಹ ಮಿಠಾಯಿ ಮಸಾಲೆ ಎಲ್ಲಾನು ತಿನ್ನೋದು ಬಿಟ್ಬಿಟ್ರು. ಮನಸ್ಸು ಬದಲಾಯಿಸ್ತು, ಮಸಾಲೆ ಆಸೆ ತಪ್ಪೋಯ್ತು. ಸಪ್ಪೆ ಆದಂಥ ರಿಚ್ಮಂಡ್ ಬಸ್ಲೆ ಸೊಪ್ಪು ನನಗೆ ಬಹಳ ಇಷ್ಟ ಆಯಿತು. ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದದ್ದು ಅಂದರೆ ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲಿಲ್ಲ, ಮನಸ್ಸಲ್ಲಿದೆ ಅಂತ ಗೊತ್ತಾಯಿತು. ಬಹಳ ದೊಡ್ಡ ಬದಲಾವಣೆ ಇದು, ನಮ್ಮೆಲ್ಲರಿಗೂ ಅಷ್ಟೇ. ಆರ್ಥಿಕ ದೃಷ್ಟಿಯಿಂದ ಚಹಾ ಕಾಫಿ ಶ್ರೀಮಂತರದ್ದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಚಹಾ ಕಾಫಿ ಪೂರ್ತಿಯಾಗಿ ಬಿಟ್ಟು ಅದ್ರ ಬದಲಾಗಿ ಕೋಕೋ ಕುಡಿಬೇಕು ಅಂತ. ಆ ಹೋಗ್ತಿರುವಂಥ ಹೋಟೆಲಲ್ಲಿ ಎರಡು ಭಾಗ ಇತ್ತಂತೆ. ಒಂದು ಹೋಟೆಲಲ್ಲಿ ನಿಮಗೇನು ಬೇಕೋ ಖಾದ್ಯ ತಗೊಂಡು ಅವ್ರು ಹಣ ಕೊಡಬೇಕು, ಇನ್ನೊಂದಕ್ಕೆ ಫಿಕ್ಸ್ ಆಗಿತ್ತು ರೇಟು ಇಷ್ಟೇ, ಶಿಲಿಂಗು ಎರಡು ಶಿಲಿಂಗು ಅಂತ ಕೊಡೋದು. ಶ್ರೀಮಂತರಿದ್ದವರೆಲ್ಲ ಅಲ್ಲಿ ಮೊದಲು ಹೋಗೋರು, ತಾವು ಆರ್ಡರ್ ಮಾಡಿ ತಗೋವಂಥದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಹೋದಾಗ ಒಂದು ಚೂರು ರೊಟ್ಟಿ ಒಂದಿಷ್ಟು ಪಲ್ಯ ಎಲ್ಲ ಕೂಡ ಆರು ಪೆನಿಗೆ ಕೊಡ್ತಾ ಇದ್ರಂತೆ. ನಾನು ಅತ್ಯಂತ ಮಿತವ್ಯಯವಾದದ್ದನ್ನು ಆರಿಸ್ಕೊಂಡೆ ಅಂತ ಗಾಂಧಿ ನೆನಪು ಮಾಡ್ಕೋತಾರೆ. ಇನ್ನೊಂದು ಪ್ರಯೋಗ ಏನು ಮಾಡಿಕೊಂಡ್ರು ಅಂದರೆ ಹಾಲಿನೊಳಗೆ ಖರ್ಚು ಕಮ್ಮಿ ಮಾಡಬೇಕು, ಅಷ್ಟು ಗಟ್ಟಿ ಹಾಲು ನನಗೆ ಬೇಕಾಗಿಲ್ಲ ಅಂತ ಶುರು ಮಾಡಿದ್ರಂತೆ. ಆವಾಗ ಅನಿಸ್ತಂತೆ ಆಕಳ ಹಾಲು ಮನುಷ್ಯನಿಗೆ ಭಾಳ ಭಾರ ಆಗುತ್ತೆ, ಮೇಕೆ ಹಾಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿರ್ಬೇಕು ಅವರಿಗೆ. ತಾಯಿ ಬೇರೆ ಹೇಳಿದ್ಲು ಮೊಟ್ಟೆ ತಿನ್ಬೇಡ ಮಾಂಸ ತಿನ್ಬೇಡ ಅಂತ. ಮೊದಮೊದಲು ತಾನೇ ಸಮಾಧಾನ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆಂದ ಇದೆ ನೋಡಿದು, ಎಲ್ಲರ ಮನಸ್ಸಲ್ಲಾಗುವಂಥದ್ದು. ನಾವು ಏನೋ ತಪ್ಪು ಮಾಡಿದ್ದಕ್ಕೆ ಸಮರ್ಥನೆ ಕೊಂಡ್ಕೊಂಡು ಹೋಗ್ತೀವಿ, ಮೊಟ್ಟೆ ಅಲ್ವಾ ಅದೇನು ಜೀವ ಇಲ್ಲದ್ದು ಅಂತ. ಆದರೆ ತಾಯಿ ಮಾತಿನ ಹೇಳದೊಳಗೆ ಅವ್ರು ಹೇಳ್ತಾರೆ, ತಾಯಿ ಅಪೇಕ್ಷೆ ಪಟ್ಟದ್ದು ಜೀವ ಇರೋದನ್ನು ಯಾವುದೂ ತಿನ್ಬೇಡ ಅಂತ ಹೇಳಿದ್ದು, ಪ್ರಾಣಿ ಜೀವ ಎನ್ನೋದು. ಆದ್ದರಿಂದ ನನಗನ್ಸಿದ್ದು ಮಾತು ಮುಖ್ಯ ಅಲ್ಲ, ಮಾತಿನಿಂದಿರುವಂಥ ತತ್ವ ಮುಖ್ಯ ಅಂತ ಅನಿಸ್ತು. ಅವತ್ತು ಬಿಟ್ಬಿಟ್ಟೆ ನಾನು ಪೂರ್ತಿ. ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡಿ ಕೇಳೋದು, ಇದರೊಳಗೇನಿದೆ ಇದರೊಳಗೇನಿದೆ ಅಂತ ಕೇಳಬೇಕಾಗ್ತಿತ್ತು. ಕೆಲವರು ಕಿರಿಕಿರಿ ಆಯಿತು, ಎಷ್ಟು ಸಲ ಕೇಳ್ತಾನೆ ಇವನು, ಇದರೊಳಗೆ ಮಾಂಸ ಇದೆಯಾ ಇದು ಬೊಟ್ಟೆ ಇದೆಯಾ ಅಂತ ಕೇಳ್ತಿದ್ದೆ. ಆಗ ನಾನೇನು ವಿಚಾರ ಮಾಡಿದೆ ಅಂದರೆ ಅವನ್ನೆಲ್ಲ ಕೇಳೋದೇ ಬೇಡ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ವೃತ ಮಾಡೋದು ಮತ್ತು ಪ್ರತಿಜ್ಞೆಗಳನ್ನು ಮಾಡೋದ್ರ ಬಗ್ಗೆ ಒಂದು ಚೂರು ವಿಚಾರ ಸ್ಪಷ್ಟ ಮಾಡಬೇಕು ಅಂದ್ಕೊಂಡ್ರು. ವೃತ ಅಥವಾ ಪ್ರತಿಜ್ಞೆಯ ಅರ್ಥ ಏನು ಬೇಕಾದಷ್ಟು ಚರ್ಚೆ ಆಗ್ತದೆ ಜಗತ್ತೊಳಗೆ. ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ಆಗಿರಲಿ, ಜನ ಎಲ್ಲ ವರ್ಗದಲ್ಲೂ ಇದ್ದಾರೆ, ತಮ್ಗೆ ಬೇಕಾದ್ದನ್ನು ಬಳಸ್ಕೊಂಡು ಅವ್ರು ಹೇಳ್ತಾರೆ ಜಗತ್ತನ್ನು

ಮತ್ತು ದೇವರಿಗಿಬ್ಬರಿಗೂ ಮೋಸ ಮಾಡ್ತಾರೆ ಅಂತ. ನಾನು ಬೇಕಾದದ್ದು ಆರಿಸ್ಕೊಂಡ್ಬಿಡೋದು ಇದೇ ಸರಿ ಅಂತ ಹೇಳಿ ತಮ್ಮನ್ನು ಮೋಸ ಮಾಡ್ಕೋತಾರೆ, ಜಗತ್ತಿಗೂ ಮೋಸ ಮಾಡ್ತಾರೆ, ದೇವರಿಗೂ ಮೋಸ ಮಾಡ್ತಾರೆ. ಒಂದೇ ಒಂದು ಸುವರ್ಣ ನಿಯಮ ಅಂದರೆ, ಯಾರು ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರೋ ಆ ಪ್ರತಿಜ್ಞೆಗೆ ಪ್ರಾಮಾಣಿಕವಾಗಿ ಯಾವ ಅರ್ಥವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ಅರ್ಥವನ್ನು ಅಂಗೀಕಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಎರಡು ಅರ್ಥ ಆಗುವ ಅವಕಾಶ ಇದ್ದಲ್ಲಿ ದುರ್ಬಲರಾದರೂ ವಾದವನ್ನು ಒಪ್ಪಬೇಕು. ಪ್ರಬಲರಾದವ ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ, ಅವ್ರ ಅರ್ಥ ಇಟ್ಕೋಬೇಡಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇಂಗ್ಲೆಂಡ್ವರೆಗೆ ಇರೋ ತನಕನೂ ನಾನು ಅನುಸರಿಸಿದಂಥ ಪ್ರಯೋಗಗಳು, ಮಿತವ್ಯಯಗಳು ಆರೋಗ್ಯ ದೃಷ್ಟಿಯಿಂದ ನಡೆಸಿದ್ದಾಗಿತ್ತು. ನಾನು ದಕ್ಷಿಣ ಆಫ್ರಿಕೆಗೆ ಹೋಗೋವರೆಗೂ ಅವನು ಧಾರ್ಮಿಕ ದೃಷ್ಟಿಯಿಂದ ನೋಡಿರಲಿಲ್ಲ ಅಂತ ನೆನೆಸ್ಕೋತಾರೆ. ನಾನು ದಕ್ಷಿಣ ಆಫ್ರಿಕೆಗೆ ಹೋದಾಗ ಎಲ್ಲ ಪ್ರಯೋಗಗಳು ಕಠಿಣವಾದವು, ಅವುಗಳ ವಿಚಾರ ಮುಂದೆ ನೋಡೋಣಂತೆ. ಇಂಗ್ಲೆಂಡ್ನಲ್ಲಿರುವಾಗ ಅದರ ಬೀಜಾಂಕುರ ಆಗಿತ್ತು ಅಂತ ಮಾತಾಡ್ತಾರೆ. ಇನ್ನೊಂದು ಬಹುದೊಡ್ಡ ತೊಡಕು ಗಾಂಧೀಜಿಗೆ ಇಂಗ್ಲೆಂಡಲ್ಲಿದ್ದ ಕಂಡು ಬಂದದ್ದು ಅಂದರೆ, ಮಾತಾಡೋದ್ರಲ್ಲಿ ಹೆದರಿಕೆ, ವಿಪರೀತ ಹೆದರಿಕೆ. ಈ ಶಾಖಾಹಾರಿ ಮಂಡಳಿ ಸೇರ್ತಿತ್ತಲ್ಲ, ಸಭೆ ಮುಗಿದ್ಮೇಲೆ ಯಾರಾದರೂ ಮಾತಾಡಬೇಕು ಅಂತ ಇರೋದು. ಓಲ್ಡ್ ಫೀಲ್ಡ್ ಅಂತ ಒಬ್ಬರು ಅಧ್ಯಕ್ಷರು, ಅದಕ್ಕೆ ಅವ್ರು ಹೇಳೋರಂತೆ, ನೀ ಯಾ ನನ್ನ ಮತ್ತೆ ಚೆನ್ನಾಗಿ ಮಾತಾಡ್ತೀಯಪ್ಪ, ನನ್ನ ಜೊತೆ ಕೂತಾಗ ಮಾತಾಡ್ತೀಯ, ಸಭೆಯಲ್ಲಿ ಮಾತಾಡೋಕೆ ಏನು ತೊಂದರೆ ನಿಮಗೆ, ತುಟಿನೇ ಬಿಚ್ಚೋದಿಲ್ಲಲ್ಲ, ನೀನೊಂದು ಗಂಡು ಜೇನು ಇದ್ದಂಗಿದ್ದೀಯಾ ಅಂತಿದ್ರಂತೆ. ಅದು ಅರ್ಥ ಆಯ್ತಂತೆ, ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆ ಎಂದಿರ್ತಾವೆ, ಗಂಡು ಜೇನು ಮಾತ್ರ ಶುದ್ಧ ಸೋಮಾರಿ, ಅದು ನೀನು ಸೋಮಾರಿ ಹಂಗೆ ಬಾಯಿ ಕಟ್ಕೊಂಡು ಕೂತಿದ್ಯಾ, ಕೂಡಬೇಡ ಅಂತ ಹೇಳ್ತಿದ್ರಂತೆ. ಇವರು ಧೈರ್ಯ ಮಾಡ್ತಿದ್ರು, ಬರ್ಕೊಂಡು ಹೋಗೋದೆಲ್ಲನೂ. ಒಂದ್ಸಲ ಅಂತೂ ಹೇಳ್ತಾರೆ, ಸಭೆಯಲ್ಲಿ ಆದಮೇಲೆ ಚರ್ಚೆ ಆದಾಗ ಇವ್ರು ಮಾತಾಡಬೇಕು ಅನ್ನಿಸ್ತು. ಇವ್ರ ಅಭಿಪ್ರಾಯ ಇಟ್ಕೊಂಡು ಅವರು ನಾಲ್ಕೈದು ಜನ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದಕ್ಕೇನು ಮಾಡಿದ್ದೆ, ನಾನು ಭಾಷಣ ಬರೆದಿಟ್ಕೊಂಡಿದ್ದೆ ಮೊದಲು, ಏನು ಹೇಳಬೇಕು ಅಂತ ವಿಚಾರ ಮಾಡಿಕೊಂಡಿದ್ದೆ, ಮೂರು ನಾಲ್ಕು ಸಲ ರಿಹರ್ಸಲ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಗಾಂಧಿ ನೀನು ಮಾತಾಡು ಅಂದರು, ನನಗೆ ಅದನ್ನು ತೆಗೆದು ಓದೋ ಕೂಡ ಧೈರ್ಯ ಆಗಲಿಲ್ಲ. ಅಧ್ಯಕ್ಷರು ಯಾರ ಕಡೆಯಿಂದಾನೋ ಓದಿಸಿದರು, ಬಹಳ ಅಸಹ್ಯ ಅನಿಸ್ಬಿಡುತ್ತೆ ಅಧ್ಯಕ್ಷರಿಗೆ, ಅಲ್ಲಯ್ಯ ನೀ ಮಾತಾಡ್ತೀಯ ಅಂದ್ಬಿಟ್ಟೆ ನನಗೂ ಅಪಮಾನ ಮಾಡಿದೆಲ್ಲ ನೀನು ಅಂತಂದ್ಬಿಟ್ರು. ಮುಂದೆ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಈ ಮುಖ ಹೇಳಿತನ ಇದೆಯಲ್ಲ, ಇಂಗ್ಲೆಂಡಲ್ಲಿ ಇರೋ ತನಕ ಇದ್ದೇ ಇತ್ತು. ಯಾರಾದರೂ ಮೂರು ನಾಲ್ಕು ಜನ ಇದ್ದರೆ ಬಾಯಿ ತೆಗೆಯೋಕೆ ಧೈರ್ಯ ಇಲ್ಲ. ಒಂದ್ಸಲ ಮುಜುಮ್ದಾರ್ ಅಂತ ಅವ್ರ ಸ್ನೇಹಿತರು ಅವ್ರ ಜೊತೆ ವೆಂಟ್ನಾರ್ ಅನ್ನೋ ಜಾಗಕ್ಕೆ ಹೋದರು. ಅಲ್ಲಿ ಶಾಖಾಹಾರಿ ಕುಟುಂಬದಲ್ಲಿ ಉಳ್ಕೊಂಡಿದ್ರು. ಎಥಿಕ್ಸ್ ಆಫ್ ಡಯಟ್, ಅದ್ರ ಮೇಲೆ ಚರ್ಚೆ, ಪುಸ್ತಕದ ಬಗ್ಗೆ ಚರ್ಚೆ. ನೀವು ಮಾತಾಡಬೇಕು ಅಂತ ಕರೆದಿದ್ದರು ಇವ್ರನ್ನ. ಭಾಷಣ ಬರ್ಕೊಂಡು ಹೋದರೆ ಓದೋದೇನು ತಪ್ಪಲ್ಲ ಅಂತ ಅವ್ರು ಹೇಳಿದರು. ನೋಡಪ್ಪ ಬರ್ಕೊಂಬಂದು ಓದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ನಾನು ಭಾಷಣ ಬರ್ಕೊಂಡು ಹೋದೆ, ಓದಬೇಕು ಅಂತ ಎದ್ದು ನಿಂತ್ಕೊಂಡೆ, ಓದೋಕ್ಕಾಗಲೇ ಇಲ್ಲ. ಇರೋದೇ ಒಂದು ಭಾಷಣ ಒಂದು ಪುಟ್ಟದಷ್ಟಿತ್ತು, ಅದು ಕಣ್ಣು ಮಂಜಾಯಿತು, ನಡುಕ ಬಂತು, ಅದು ಮುಜುಮ್ದಾರ್ ಕೈಯಲ್ಲಿ ಕೊಟ್ಟೆ, ಅವರೇ ಓದಿದರು. ಅವ್ರ ಸ್ವಂತ ಭಾಷಣ ಚೆನ್ನಾಗಿತ್ತು, ಶ್ರೋತೃಗಳು ಕೇಳಿ ತರತ್ ಕರ್ತಾಡನ ಮಾಡಿದರು. ನನಗೆ ಮತ್ತೆ ನಾಚಿಕೆ ಆಯಿತು, ಇಷ್ಟು ಶಕ್ತಿ ಇದ್ದೀನಲ್ಲ ನಾನು ಮಾತಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟೇ ಅಲ್ಲ, ಕೊನೆ ಸಲ ಇಂಗ್ಲೆಂಡಲ್ಲಿ ಬಹಿರಂಗ ಭಾಷಣ ಮಾಡೋಕೆ ಪ್ರಯತ್ನ ಮಾಡಿದ್ದು ಹಾಸ್ಯಾಸ್ಪದ ಆಗಿ ಹೋಯ್ತದ. ಇಂಗ್ಲೆಂಡ್ ಬಿಟ್ಟು ಬರುವಾಗ ಒಂದು ಶಾಖಾಹಾರಿ ಮಿತ್ರನ ಭೋಜನಕ್ಕೆ ಕರೆದಿದ್ದರು, ಇವರೇ ಕರೆದಿದ್ದು. ಎಲ್ಲರೂ ಬಂದು ಚರ್ಚೆ ಆದಮೇಲೆ ಕೊನೆಗೆ ಒಂದು ಮೂರ್ನಾಲ್ಕು ಜನ ಭಾಷಣನೂ ಮಾಡಿದರು. ಕೊನೆಗೆ ಇವ್ರ ಭಾಷಣ ಸರದಿ ಬಂತು. ಎಚ್ಚರಿಕೆಯಿಂದ ನಾಲ್ಕಾರು ವಾಕ್ಯದ ಭಾಷಣ ಮಾತ್ರ ಸಿದ್ಧ ಮಾಡ್ಕೊಂಡು ಹೋಗಿದ್ರು. ಆದರೆ ಮೊದಲನೇ ವಾಕ್ಯ ಹೇಳಿದ ತಕ್ಷಣ ಒಂದು ಮಾತು ಹೊರಡಲಿಲ್ಲ, ಎಲ್ಲ ನಿಂತು ಹೋಯ್ತು, ಮಾತೇ ನಿಂತು ಹೋಯ್ತು. ಅವನು ನೆನಪಾಯ್ತಂತವರಿಗೆ ಇಂಗ್ಲೆಂಡಲ್ಲಿ ಎಡಿಸನ್ ಮಾತಾಡಿದ ಭಾಷಣ, ಅದ್ಭುತವಾದ ಭಾಷಣ ಅದು, ಮೊದಲನೇ ಭಾಷಣ. ಅವ್ರು ಹೇಳ್ತಾರಂತೆ, ಎಡಿಸನ್ ಮಾತಾಡ್ತಾ ಮಾತಾಡ್ತಾ ಹೇಳಿದರು, ಐ ಕನ್ಸೀವ್ ಅಂದ್ರಂತೆ. ಅಂದರೆ ನನಗೆ ತೋರುವುದೇನೆಂದರೆ, ಅಂತ. ಕನ್ಸೀವ್ ಅಂತನ್ನೋ ಅರ್ಥಕ್ಕೆ ಗರ್ಭಧಾರಣೆ ಅಂತೂ ಇದೆ. ಅದಕ್ಕೆ ಅವರಿದ್ರಲ್ಲ ಇನ್ನೊಬ್ಬರು ಪಾರ್ಲಿಮೆಂಟೇರಿಯನ್ ಹೇಳಿದ್ರಂತೆ, ಈ ಗೃಹಸ್ಥ ಮೂರು ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನೂ ಹೆರಲಿಲ್ಲ ಅಂತ. ಈ ಕನ್ಸೀವ್ಡ್ ಥ್ರೈಸ್ ಬಟ್ ಡಿಡ್ ನಾಟ್ ಬ್ರಿಂಗ್ ಫೋರ್ತ್ ಎನಿಥಿಂಗ್ ಅಂತ. ಅದನ್ನ ಇಟ್ಕೊಂಡು ಹೇಳಬೇಕು ಅಂತ ಹಾಸ್ಯವಾಗಿ ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿದ್ದಾರೆ. ಆದರೆ ಹೇಳ್ತಾರೆ, ಹಾಸ್ಯದ ಭಾಷಣ ಮಾಡೋಕೆ ಹೋಗಿ ನಾನು ಹಾಸ್ಯಾಸ್ಪದ ಆಗಿಬಿಟ್ಟೆ, ಕೆಳ ಕೂತ್ಕೊಂಡ್ಬಿಟ್ಟೆ, ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಅವ್ರು ನೆನೆಸ್ಕೊಳ್ದು ಎಷ್ಟು ಚೆನ್ನಾಗಿದೆ ನೋಡಿ, ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೇ ನನ್ನ ಮುಖ ಹೇಳಿತನ ದೂರ ಆಯಿತು. ಆದರೂ ಅದನ್ನು ಪೂರ್ಣವಾಗಿ ಜಯಿಸೋಕ್ಕಾಗಲಿಲ್ಲ ನನಗೆ. ತಕ್ಷಣ ಆಗಿಂದಾಗೆ ಅಶುಭಾಷಣ ಮಾಡೋದಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಅದರಿಂದ ಸಾಧ್ಯವಾದ ಕಡೆ ಹೋದಾಗೆಲ್ಲ ಭಾಷಣ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದೆ, ಹಿಂದೆ ಕೂತ್ಕೊಂಡ್ಬಿಡ್ತಿದ್ದೆ ಮಾತಾಡೋಕೆ ಅಂತ. ಈ ಸಂಕೋಚ ಪ್ರಕೃತಿ ನನಗೆ ಮೊದಮೊದಲು ತುಂಬ ತೊಂದರೆ ಅನಿಸಿದ್ರು ಕೂಡ ಅದನ್ನು ಸಂತೋಷನೂ ಕೊಡ್ತು, ಯಾಕಂದರೆ ನನ್ನಲ್ಲಿ ಮಾತಿನ ಮಿತಿಯನ್ನು ಕಲಿಸ್ಕೊಡ್ತು. ಬಹಳ ಅದ್ಭುತ ಮಾತಿದು, ಯಾವಾಗಲೂ ಹತ್ತು ಮಾತಾಡುವಾಗ ನಾಲ್ಕು ಮಾತಾಡಬೇಕು, ಜಾಸ್ತಿ ಮಾತಾಡಿ ತಪ್ಪಾಗತ್ತೆ. ಅದೆಷ್ಟು ಕೊಡ್ತು ಅಂದರೆ, ನನ್ನ ವಿಚಾರಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ

0: ಅಭ್ಯಾಸ ನನಗೆ ಸ್ವಾಭಾವಿಕವಾಗಿ ಬಂದ್ಬಿಡ್ತು. ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ, ಒಂದು ಮಾತನ್ನು ಬರೀಲಿಲ್ಲ ಅನ್ನುವಂಥ ಪ್ರಶಸ್ತಿ ಪತ್ರವನ್ನು ನನಗೆ ನಾನು ಕೊಂಡ್ಕೊಂಡಿದ್ದೇನೆ ಬೇಕಾದಷ್ಟು ಸಲ ಅಂತಂತಾರೆ. ಸತ್ಯದ ಆರಾಧಕನಾಗಿದ್ದವನು ಮೌನವನ್ನು ಅವಲಂಬಿಸಬೇಕಾದದ್ದು ಅವಶ್ಯ. ತಿಳಿದೋ ತಿಳಿದೋನೋ ಅತಿಶಯೋಕ್ತಿ ಬಂದ್ಬಿಡುತ್ತೆ ಮಾತು. ಸತ್ಯವನ್ನು ಮುಚ್ಚಿಡಬಾರದು ಅನ್ನೋ ಮನುಷ್ಯ ಮಾತನ್ನು ತೂಕವಾಗಿ ಆಡಬೇಕು. ಸ್ವಲ್ಪ ಅವಕಾಶ ಕೊಡಿ ಮಾತಾಡೋಕೆ ಅಂತ ಕೇಳ್ತಾರೆ ಜನ, ಕೊಟ್ಟರೆ ನಿಲ್ಲಿಸೋದೇ ಇಲ್ಲ. ಅದು ನನಗೆ ಇಷ್ಟವೇ ಆಗಲಿಲ್ಲ ಜೀವನದಲ್ಲಿ. ಜನ ಒತ್ತಾಯ ಮಾಡಿದಾಗ ಒಂದೋ ಎರಡೋ ತೂಕದ ಮಾತನ್ನು ಹೇಳೋದು ನನಗೆ ಅಭ್ಯಾಸವಾಗಿ ಬಂತು. ಆದ್ದರಿಂದ ನನಗಿರುವಂಥ ಲಜ್ಜೆ ನಾಚಿಕೆ ಇತ್ತಲ್ಲ, ನನ್ನ ಜೀವನದಲ್ಲಿ ಗುರಾಣಿಯಾಗಿ ರಕ್ಷಣೆ ಮಾಡಿದೆ. ನನ್ನ ವಿಚಾರಗಳು ಪರಿಪಕ್ವವಾಗಿ ಸತ್ಯದ ಆರಾಧನೆಗೆ ಸರಿಯಾಗಿದ್ದಾವೆ ಅನ್ನೋ ಮಾತನ್ನು ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಮೀರಾ ಭಜನ್ಗಳು.

0: सुन रहे हैं विविध भारती।
1: सखियों के दिल की जुबा। हेलो सहेली।

0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 4:10:12. ಇಂದು ಕೆಲವೇ ಕ್ಷಣಗಳಲ್ಲಿ ಭಾವಗೀತೆಗಳನ್ನು ಕೇಳುತ್ತೀರಿ. ಅದಕ್ಕೂ ಮೊದಲು ವಾಣಿಜ್ಯ ಪ್ರಕಟಣೆಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
7: ಅದು ಒಂದು ಶಕ್ತಿ.
6: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
7: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
6: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ

0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಜಾತ್ರೆಗೆ ಹೋಗುವಾಗ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗೆಗೆ ಬೇಯದಿದ್ರೆ, ಸಾರೋಟು ತರಿಸಿಕೊಡೋಣ ಹುಡುಗಿ, ಸಾರೋಟು ತರಿಸಿಕೊಡೋಣ.
0: ಗೀತಮಾಧುರ್ಯ.
2: ಪ್ರಿಯ ಶ್ರೋತೃಗಳೇ, ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸೋಣ ಯಾವುದೇ ಹೊಸ ಸಂಚು ಎದೆ ಅಂಚಿನಲ್ಲಿ ಮಿಂಚಿ, ಸುಲೋಚನವರು ಹಾಡಿರುವ

ಇನ್ನು ಮುಂದೆ ಆಲಿಸೋಣ ಕುವೆಂಪು ಅವರ ಕವನ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ಕೇಳಿ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ,

ಕಾರ್ಯಕ್ರಮದ ಕಡೆಯಲ್ಲಿ ಆಗು ನೀನು ಇಬ್ಬನಿ ನೆಲೆಸುವ ಹೂ ದುಂಬಿ ಮರೆವ ಮಹಲು ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವನ, ಹಾಡಿದ್ದಾರೆ ಚಂದ್ರಶೇಖರ ಕೆದಿಲಾಯ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ವೇಳೆ 4:17:18. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 2026ನೇ ಸಾಲಿನ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಖಾಲಿ ಇರುವ ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮುಖ್ಯವಾಗಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಲಿಟಿ ಸರ್ವೆಯಿಂಗ್ ಮತ್ತು ಕಾಂಟ್ರಾಕ್ಟ್ಸ್ ವಿಭಾಗದ ಜೂನಿಯರ್ ಎಂಜಿನಿಯರ್ ಹುದ್ದೆಗಳನ್ನು ಈ ಮೂಲಕ ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ಒಟ್ಟು 1748 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಎಸ್ಎಸ್ಸಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ಮಿಲಿಟರಿ ಎಂಜಿನಿಯರಿಂಗ್ ಸರ್ವಿಸ್, ಪರ್ಕ ಬ್ಯಾರೇಜ್ ಪ್ರಾಜೆಕ್ಟ್, ಗಡಿ ರಸ್ತೆ ಸಂಸ್ಥೆ, ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನಾ ಕೇಂದ್ರ, ನೌಕಾಪಡೆಯ ಕ್ವಾಲಿಟಿ ಅಶ್ಯೂರೆನ್ಸ್ ನಿರ್ದೇಶನಾಲಯ, ಬಂದರು ಸಚಿವಾಲಯ ಮತ್ತು ರಾಷ್ಟೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೊ ಅಥವಾ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ

ಕೊನೆಯ ದಿನ ಒಟ್ಟು 1748 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಎಸ್ಎಸ್ಸಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ಮಿಲಿಟರಿ ಎಂಜಿನಿಯರಿಂಗ್ ಸರ್ವಿಸ್, ಪರ್ಕ ಬ್ಯಾರೇಜ್ ಪ್ರಾಜೆಕ್ಟ್, ಗಡಿ ರಸ್ತೆ ಸಂಸ್ಥೆ, ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನಾ ಕೇಂದ್ರ, ನೌಕಾಪಡೆಯ ಕ್ವಾಲಿಟಿ ಅಶ್ಯೂರೆನ್ಸ್ ನಿರ್ದೇಶನಾಲಯ, ಬಂದರು ಸಚಿವಾಲಯ ಮತ್ತು ರಾಷ್ಟೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೋ ಅಥವಾ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಇದರಲ್ಲಿ ಕೆಲವು ವಿಭಾಗದ ಹುದ್ದೆಗಳಿಗೆ ಪದವಿ ಅಥವಾ ಡಿಪ್ಲೊಮೋ ವಿದ್ಯಾರ್ಹತೆಯನ್ನೇ ಕೇಳಲಾಗಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 32 ವರ್ಷ ಮತ್ತು ಉಳಿದ ಎಲ್ಲ ಇಲಾಖೆ ಸಂಸ್ಥೆಗಳಲ್ಲಿರುವ ಜೆಇ ಹುದ್ದೆಗೆ ಗರಿಷ್ಠ ವಯೋಮಿತಿ 30 ವರ್ಷ. ನಿಯಮಾನುಸಾರ ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು 22 ಸೆಪ್ಟೆಂಬರ್ ಕೊನೆಯ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 1800930930. ಹೆಚ್ಚಿನ ಮಾಹಿತಿಗಾಗಿ SSC.gov.in ಅನ್ನು ನೋಡಬಹುದು. ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 7 ಅಕ್ಟೋಬರ್ವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು 14 ಅಕ್ಟೋಬರ್ 2016 ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800930963. ವೆಬ್ಸೈಟ್ ವಿಳಾಸ SSC.NIC.IN.

ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿಪಿಎಂ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎಬಿಪಿಎಂ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಸೆಪ್ಟೆಂಬರ್ 23 24 ತನಕ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಎಸ್ಎಸ್ಎಲ್ಸಿ ತೇರ್ಗಡೆ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಎಸ್ಎಸ್ಎಲ್ಸಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿರುವುದು ಕಡ್ಡಾಯ. ಅಭ್ಯರ್ಥಿಗಳು ಆಯಾ ರಾಜ್ಯಗಳ ಸ್ಥಳೀಯ ಭಾಷೆಯಲ್ಲಿಯೇ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ವ್ಯಾಸಂಗ ಮಾಡಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ ವಯೋಮಿತಿ 40. ನಿಯಮಾನುಸಾರ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಒಬಿಸಿ ಅಭ್ಯರ್ಥಿಗಳಿಗೆ 3, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಆರ್ಥಿಕ ದುರ್ಬಲ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100. ಮಹಿಳಾ ಅಭ್ಯರ್ಥಿಗಳು, ವಿಶೇಷಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಹೆಚ್ಚಿನ ವಿವರಗಳಿಗೆ ಇಂಡಿಯನ್ ಪೋಸ್ಟ್ GDS online.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಸೆಪ್ಟೆಂಬರ್ 18 ಅರ್ಜಿ ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕಕ್ಕೆ 40 ಮತ್ತು ಉಳಿಕೆ ಮೂಲ ವೃಂದಕ್ಕೆ 100 ಹುದ್ದೆಗಳು ಸೇರಿದಂತೆ ಒಟ್ಟು 140 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ, ಪಿಯುಸಿ ಜೊತೆಗೆ 2 ವರ್ಷಗಳ ಡಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 4 ವರ್ಷಗಳ ಬಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 2 ವರ್ಷದ ಡಿಎಡ್ ಸ್ಪೆಷಲ್ ಎಜುಕೇಷನ್ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದು. ಪಿಯುಸಿ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಡಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 45% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಡಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಗರಿಷ್ಠ ವಯಸ್ಸು 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ, ಎಸ್ಟಿ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 18 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-23-46-0460. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .com/karnataka.gov.in ಅನ್ನು ನೋಡಬಹುದು.

0: ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ದೇಶದ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ನಡೆಸಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಸೆಪ್ಟೆಂಬರ್ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ ಜೊತೆಗೆ ಕಳೆದ ಬಾರಿಯಂತೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಇದೆ. ಒಟ್ಟು 13,706 ಹುದ್ದೆಗಳಿಗೆ ಈ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದರೆ ಸ್ಥಳೀಯ ಭಾಷೆಯನ್ನು ತಿಳಿದಿರಬೇಕಾಗಿರುವುದು ಅವಶ್ಯಕ. ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು. ಹಾಗೆಯೇ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕೃಷಿ, ತೋಟಗಾರಿಕೆ, ಅರಣ್ಯ, ಪ್ರಾಣಿಶಾಸ್ತ್ರ, ಪಶುವಿಜ್ಞಾನ, ಅಗ್ರಿಕಲ್ಚರ್ ಎಂಜಿನಿಯರಿಂಗ್, ಪೆಸ್ಟಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಈ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಪದವಿ ಪಡೆದಿರುವುದು ಕಡ್ಡಾಯ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗೆ ವಯೋಮಿತಿ 18-28 ವರ್ಷ. ಆಫೀಸರ್ ಸ್ಕೇಲ್ 1 ಹುದ್ದೆಯ ಅಭ್ಯರ್ಥಿಗಳು 18-30 ವರ್ಷದೊಳಗಿನವರಾಗಿರಬೇಕು. ಸಾಮಾನ್ಯ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 850 ರೂಪಾಯಿ. ಎಸ್ಸಿ ಎಸ್ಟಿ ವಿಶೇಷಚೇತನರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 175 ರೂಪಾಯಿ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿ. ಐಬಿಪಿಎಸ್ನ ವೆಬ್ಸೈಟ್ ವಿಳಾಸ www.ibps.in. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,
1: ಪ್ರಿಯ ಶ್ರೋತೃಗಳೇ, ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4:30:49. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಮಡಿಕೇರಿ,
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಪ್ರಿಯ ಶ್ರೋತೃಗಳೇ, ನೆನಪು ನಿನಾದ ಕಾರ್ಯಕ್ರಮದ ಮೊದಲಿಗೆ ಆಲಿಸೋಣ ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಜೋಡಿ. ದೊಡ್ಡರಂಗೇಗೌಡರ ಗೀತೆಗೆ ಸಂಗೀತ ಒದಗಿಸಿದವರು ರಾಜನ್ ನಾಗೇಂದ್ರ.

ಆಗಂತುಕ ಚಿತ್ರಕ್ಕಾಗಿ ಪಿ ಸುಶೀಲ ಹಾಡಿರುವ ಗೀತೆ, ಎಂ ಎನ್ ವ್ಯಾಸರಾವ್ ಅವರ ರಚನೆ, ಸಂಗೀತ ರಾಜೀವ್ ತಾರನಾಥ್.

ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಜೋಡಿ. ಚಿತ್ರ ಅಳಿಯ ಗೆಳೆಯ.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಈಗ ವೇಳೆ 4:43:55. ಇನ್ನು ಮುಂದೆ ಕೇಳೋಣ. ಕಲ್ಲು ವೀಣೆ ನುಡಿಯಿತು ಚಿತ್ರಕ್ಕಾಗಿ ಹಾಡಿದ್ದಾರೆ ವಿಷ್ಣುವರ್ಧನ್ ಹಾಗೂ ವಾಣಿ ಜಯರಾಮ್. ವಿಜಯನಾರಸಿಂಹ ಅವರ ಗೀತೆಗೆ ಸಂಗೀತ ಒದಗಿಸಿದವರು ಎಂ ರಂಗರಾವ್.

ರಾಜ ನನ್ನ ರಾಜ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಜಿ ಉದಯಶಂಕರ್ ಅವರದ್ದು, ಸಂಗೀತ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಕಡೆಯಲ್ಲಿ ಹಂಸಲೇಖ ಅವರ ಸಂಗೀತದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಕವನ, ಗಾಯಕಿ ಎಸ್ ಜಾನಕಿ, ಚಿತ್ರ ಆತಂಕ.

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:59:13. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮಹಿಳಾ ಲೋಕ. ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ. ಅದಕ್ಕೂ ಮೊದಲು ವಾಣಿಜ್ಯ ಪ್ರಕಟಣೆಗಳು.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ.

0: ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
5: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತು ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ, ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನಲ್ಲಿ ಏನೇನು ನಾನು ಹೇಳಿದ್ ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್ ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 5:02. ಮುಂದಿನ ಕಾರ್ಯಕ್ರಮ ಇದೀಗ. ಇಂದು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪತ್ರಕಾರಂಜಿ.
8: ಆಕಾಶವಾಣಿ ಮಡಿಕೇರಿ,

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾನು ವಿದ್ಯಾ.
1: ನಾನು ಲಲಿತಾ.
0: ತಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ
1: ಸ್ವಾಗತ,
0: ಸುಸ್ವಾಗತ.

0: ಶ್ರೋತೃಗಳೇ, ಈ ಬಾರಿಯ ಪತ್ರಕಾರಂಜಿಯ ವಿಷಯ ನಿಮ್ಮ ಮನೆಯಲ್ಲಿ ಹಾಗೂ ಕುಟುಂಬದಲ್ಲಿ ಸದಾ ಸಂತೋಷ ನೆಲೆಸಿರುವಂತೆ ಮಾಡುವಲ್ಲಿ ನಿಮ್ಮ ಪ್ರಯತ್ನಗಳೇನು ಅಂತ.
1: ಹೌದು,
0: ನೋಡೋಣ ಯಾರೆಲ್ಲ ಪತ್ರಗಳನ್ನ ಬರೆದಿದ್ದಾರೆ, ಏನೆಲ್ಲ ಪ್ರಯತ್ನಗಳನ್ನ ನಮ್ಮ ಶ್ರೋತೃಗಳು ಮಾಡ್ತಾರೆ ಅವರ ಮನೆಯಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ಸಂತೋಷ ನೆಲೆಸೋದಕ್ಕೆ ಅಂತ ವಿಭಿನ್ನವಾದ ಅಭಿಪ್ರಾಯಗಳನ್ನ ನಾವು ಸಹ ಕೇಳಿ ತಿಳ್ಕೊಳ್ಬೋದಲ್ವಾ?
1: ಹೌದು, ಈಗ ಪತ್ರದ ಮೂಲಕ ಬಂದಂತಹ ಅವರ ವಿಚಾರಗಳನ್ನು ಓದೋಣ.
0: ಹೌದು, ಖಂಡಿತ. ಎಂದಿನಂತೆ ಮೊದಲನೇ ಸರದಿ ನಿಂದೇ ಲಲಿತಾ.
1: ಸರಿ, ನನ್ನ ಕೈಯಲ್ಲೀಗ ಮಡಿಕೇರಿಯಿಂದ ಬರೆದಂತಹ ಒಂದು ಪತ್ರ ಇದೆ, ಗೀತಾ ಗಿರೀಶ್ ಅವರು ಬರೆದಂಥದ್ದು.
0: ಆಯ್ತು, ಓದ್ತೀಯ?
1: ಸರಿ. ಆಕಾಶವಾಣಿಯ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ನಮಸ್ಕಾರಗಳು ಅಂತ ಆರಂಭಿಸಿದ್ದಾರೆ.
0: ಇವರಿಗೆ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳೋಣ, ನಮಸ್ಕಾರಗಳನ್ನ ತಿಳಿಸೋಣ.
1: ಕೊಟ್ಟ ವಿಷಯಕ್ಕೆ ಸಂಬಂಧಿಸಿ ಪತ್ರವನ್ನು ಬರೆದಿದ್ದಾರೆ. ಮನೆಯಲ್ಲಿ ಸಂತೋಷ ನೆಲೆಸಲು ನಿಮ್ಮ ಪ್ರಯತ್ನಗಳೇನು ಅಂತಾನೆ ಆರಂಭಿಸಿದ್ದಾರೆ.
0: ವಿಷಯದ ಶೀರ್ಷಿಕೆಯನ್ನು ಬರೆದಿದ್ದಾರೆ.
1: ಸದಾ ಸಂತೋಷ ಇರಬೇಕು ಎಂಬ ಮನಸ್ಥಿತಿ ಇದ್ದರೂ ಕೆಲವೊಮ್ಮೆ ಅಸಂತೋಷ ಆಗುವುದು ವಾಸ್ತವ. ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಎನ್ನುವುದು ತಿಳಿದರೆ ಸಂತೋಷ ಕಾಣಬಹುದು.
0: ಹೌದು,
1: ಇನ್ನೊಬ್ಬರಲ್ಲಿರುವುದು ನನ್ನಲ್ಲಿಲ್ಲ ಎಂಬ ಚಿಂತೆ ಕಾಡಿದರೆ ಮತ್ತು ಸ್ಪರ್ಧಾ ಮನೋಭಾವ ಹೆಚ್ಚಾದರೆ ಅಸಂತೋಷ ತಪ್ಪಿದ್ದಲ್ಲ.
0: ಖಂಡಿತವಾಗಿ.
1: ಚಿಕ್ಕ ಚಿಕ್ಕ ವಿಷಯಗಳಿಗೆ

0: ತಲೆ ಕೆಡಿಸಿಕೊಳ್ಳಬಾರದು. ಅದು ತಾನಾಗಿಯೇ ಸ್ವಲ್ಪ ಸಮಯದ ಬಳಿಕ ಸರಿಯಾಗುತ್ತದೆ ಎಂಬ ಮನೋಭಾವ ನಮ್ಮದಾಗಬೇಕು.
1: ಹೌದು.
0: ಅಂದರೆ ತಾಳ್ಮೆ ಇರಬೇಕು. ಅನಗತ್ಯ ವಿಚಾರಗಳಿಗೆ ನಾವು ಹೆಚ್ಚು ಆದ್ಯತೆ ನೀಡಬಾರದು. ವಿನಾಕಾರಣ ಯಾರನ್ನು ದ್ವೇಷಿಸಬಾರದು. ಹಾಗೆ ದ್ವೇಷ, ಅಸೂಯೆ ನಮ್ಮ ಸಂತೋಷವನ್ನು ಹಾಳು ಮಾಡುತ್ತದೆ.
1: ನಿಜ ಕೂಡ.
0: ಇನ್ನು ಮುಂದುವರಿಸ್ತಾ ಬರೀತಾರೆ, ಅಸಂತೋಷವುಳ್ಳ ವ್ಯಕ್ತಿ ಜೊತೆ ಹೆಚ್ಚಿನ ಮಾತುಕತೆ ಬೇಡ. ಸಾಧ್ಯವಾದರೆ ಮುಖತಃ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಾಗ ಮನಸ್ಸಿಗೆ ಸಮಾಧಾನ, ಸಂತೋಷ ಕಾಣಬಹುದು. ಕಂಡುಕೊಂಡ ನಿದರ್ಶನಗಳು ಹಲವಾರು ಇವೆ. ಚಾಡಿ ಮಾತಾಡಿ ಅದೆಷ್ಟೋ ಸಂಬಂಧಗಳು ಹಾಳಾಗಿ ಬಿಡುತ್ತವೆ. ಅವರಿಂದ ಸ್ವಲ್ಪ ದೂರ ಇರುವುದೇ ಲೇಸು. ಅಂದರೆ ಚಾಡಿ ಮಾತನಾಡುವುದು, ಚಾಡಿ ಮಾತನಾಡಿದ್ದನ್ನು ಕೇಳುವುದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ.
1: ಹೌದು, ನಿಜ ಕೂಡ.
0: ಪರಾಮರ್ಶಿಸುವ, ವಿವೇಚಿಸುವ, ಚಿಂತನಾಶೀಲ ವಿಚಾರಗಳಿಗೆ ಗಮನಹರಿಸಿದಾಗ ಸಂತೋಷ ಸಾಧ್ಯ ಎಂಬ ಅಂಶ ತಿಳಿಯುತ್ತದೆ.
1: ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತ ಹೇಳ್ತೇವಲ್ವಾ, ಆ
0: ಹೌದು.
1: ಗಾದೆ ಮಾತು.
0: ಕೆಲವೊಮ್ಮೆ ತಾಳ್ಮೆ, ಮೌನಗಳೆಂಬ ದಿವ್ಯ ಅಸ್ತ್ರಗಳು ನಮ್ಮದಾಗಬೇಕು. ಹಾಗಾದರೆ ಸಂತೋಷ ಖಂಡಿತ ಸಾಧ್ಯ ಅಂತ ಅವರು ಆ ಅರ್ಥದಲ್ಲಿ ಬರೆದಿದ್ದಾರೆ.
1: ಹೌದು, ನಿಜ ಕೂಡ.
0: ಮಂಕುತಿಮ್ಮನ ಕಗ್ಗದಲ್ಲಿ ಸಹನೆ ಎಂದರೆ ವಜ್ರದ ಕವಚ ಎಂಬುದನ್ನು ಅನುಸರಿಸಲು ಪ್ರಯತ್ನಿಸಿದಾಗ ಸಂತೋಷ ಕಾಣಬಹುದು. ಆದರೆ ಈ ಸಂತೋಷ ಬಾಹ್ಯ, ಹೊರಗಿನ ಸಂತೋಷ.
1: ಹೌದು.
0: ಮನಸ್ಸಿನ ಆಳದ ಸಂತೋಷಕ್ಕೆ ಇನ್ನೊಂದು ಆಧ್ಯಾತ್ಮಿಕ ಮತ್ತು ಸರಳ ಶೈಲಿ ಜೊತೆಗೆ ತೇನವಿನ ತೃಣಮಪಿ ನ ಚಲತಿ ಎಂಬುದು ಅರಿವಿಗೆ ಬಂದರೆ ಸಂತೋಷ ಕಾಣಬಹುದು. ಅಂದರೆ ಆ ಶಕ್ತಿಯನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಎಂಬ ಭಾವನೆ ಆಧ್ಯಾತ್ಮಿಕವಾಗಿ ಬಂದರೆ ನಮ್ಮ ಆಂತರಿಕ ಸಂತೋಷವು ಸಿಗುವುದು ಎಂಬುದನ್ನು ಈ ಪತ್ರದಲ್ಲಿ ತಿಳಿಸಿದ್ದಾರೆ. ಇವರ ಪತ್ರ ಚೆನ್ನಾಗಿತ್ತು.
1: ಹೌದು, ಒಳ್ಳೆಯ ಅಭಿಪ್ರಾಯಗಳನ್ನ ಇವರು ಸಂಕ್ಷಿಪ್ತವಾಗಿ ಬರೆದು ತಿಳಿಸಿದ್ದಾರೆ.
0: ಗೀತಾ ಗಿರೀಶ್ ಅವರ ಈ ಪತ್ರಕ್ಕೆ ಧನ್ಯವಾದಗಳನ್ನು ಹೇಳುವ.
1: ಹೌದು. ಈಗ ನನ್ನ ಕೈಯಲ್ಲಿರುವಂತಹ ಕಾರ್ಯಕ್ರಮದ ಮುಂದಿನ ಪತ್ರ
0: ಯಾರದ್ದು?
1: ಇದನ್ನು ಬರೆದಿದ್ದಾರೆ KS ಶಾರದಾ ಬಸಪ್ಪ ಅವರು, ರಿಟೈರ್ಡ್ ಸೂಪರಿಂಟೆಂಡೆಂಟ್, ಡ್ರೀಮ್ಸ್ ಲೇಔಟ್, ಮಾದಾಪಟ್ಟಣ ಅಂಚೆ, ಕುಶಾಲನಗರ ತಾಲೂಕು. ಇಲ್ಲಿಂದ ಪ್ರೀತಿಯ ಆಕಾಶವಾಣಿ ಸಿಬ್ಬಂದಿಯವರಿಗೆ ಹಾಗೂ ಪತ್ರಕಾರಂಜಿ ಓದುವ ನನ್ನ ಪ್ರೀತಿಯ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ನಮನಗಳು ಅಂತ ತಿಳಿಸಿದ್ದಾರೆ ಇವರು.
0: ಇವರಿಗೂ ನಮ್ಮ ನಮಸ್ಕಾರಗಳು. ಹಾಗೆ ಇವರ ಪತ್ರಕ್ಕೆ ಸ್ವಾಗತವನ್ನು ಹೇಳುವ.
1: ಹೌದು, ಖಂಡಿತವಾಗಿ. ಮುಂದುವರಿಸ್ತಾ ಬರೀತಾರೆ, ತಾವು ಸೂಚಿಸಿದ ವಿಷಯ ಅಂದರೆ ನಿಮ್ಮ ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೇನು ಮಾಡುವಿರಿ ಅಲ್ಲವೇ ಅಂತ ಕೇಳಿದ್ದಾರೆ. ಹೌದು, ಖಂಡಿತವಾಗಿ ನೀವು ಬರೆದಂಥ ವಿಷಯ ಹೌದು ನಾವು ಕೊಟ್ಟದ್ದು ಅಂತ ಹೇಳೋಣ ಇವರಿಗೆ. ಬರೀತಾರೆ, ನಾನು ಕುಟುಂಬ ಸದಸ್ಯರಿಗೆ ತುಂಬ ಪ್ರಾಮುಖ್ಯತೆ ಕೊಡುತ್ತೇನೆ, ಕಾರಣ ನಾನು ಕೂಡು ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ಆದ್ದರಿಂದ ಕಷ್ಟ ಸುಖದ ಅನುಭವ ಆಗಿರ್ತದೆ. ಮನೆಯ ಸದಸ್ಯರೊಡನೆ ಸಹನೆಯಿಂದ, ತಾಳ್ಮೆಯಿಂದ, ಹೊಂದಾಣಿಕೆಯಿಂದ ಇದ್ದಲ್ಲಿ ಏನೂ ತೊಂದರೆ ಆಗದು.
0: ಹೌದು.
1: ಈಸಬೇಕು ಇದ್ದು ಜಯಿಸಬೇಕು ಅಲ್ಲವೇ ಅಂತ ಕೇಳಿದ್ದಾರೆ.
0: ಖಂಡಿತ ಹೌದು.
1: ನಿಜ. ಗೃಹಿಣಿ ಗೃಹ ಮುಚ್ಚ್ಯತೆ, ಗೃಹಿಣಿಯಾದವಳು ಬೆಳಿಗ್ಗೆಯಿಂದ ರಾತ್ರಿ ಮಲಗುವ ತನಕ ಮನೆಯ ಅಡಿಗೆ ಮನೆಯಿಂದ ಮನೆಯ ಸದಸ್ಯರಿಗೆ ಊಟ ಉಪಚಾರದಲ್ಲಿ ರುಚಿಯಾಗಿ ಹಾಗೂ ಶುಚಿಯಾಗಿ ಅಡುಗೆ ತಯಾರಿಸಿ ಎಲ್ಲರ ಮನಸ್ಸನ್ನು ಸಂತೋಷಪಡಿಸಲು ನಿರತಳಾಗಿರ್ತಾಳೆ. ಹಾಗೆಯೇ ಮನೆಗೆ ಬರುವ ಬಂಧು ಬಳಗದವರನ್ನು ಎಚ್ಚರಿಕೆಯಿಂದ ಸ್ವಾಗತಿಸಿ ಪ್ರೀತಿಯಿಂದ ಉಪಚರಿಸ್ತಾಳೆ. ತಾಳಿದವನು ಬಾಳಿಯಾನು ಎಂಬ ಗಾದೆಯಂತೆ ಪ್ರೀತಿಯಿಂದ ಕುಟುಂಬದ ಸದಸ್ಯರೊಡನೆ ಭಾಗಿಯಾಗ್ತಾಳೆ. ಕುಟುಂಬ ಸಂತೋಷವಾಗಿರೋದಕ್ಕೆ ಮುಖ್ಯವಾದ ಆಧಾರ ಎಂದರೆ ಆದಾಯ.
0: ಹೌದು.
1: ಆದಾಯದಲ್ಲಿ ಮನೆಯ ಖರ್ಚು ವೆಚ್ಚದಲ್ಲಿ ಗೃಹಿಣಿಯಾದವಳು ಸರಿದೂಗಿಸಿ ಸಂಸಾರವನ್ನು ಸಂತೋಷವಾಗಿರಿಸೋದಕ್ಕೆ ಸಹಕರಿಸಬೇಕಾದ್ದು ಆದ್ಯ ಕರ್ತವ್ಯ ಅಂತ ಬರೀತಾರೆ.
0: ಹೌದು, ಎಲ್ಲ ಮನೆಗಳಲ್ಲೂ ಇದಕ್ಕೆ ದೊಡ್ಡ ರಂಪಾಟವೇ ನಡೀತಾ ಇರುತ್ತೆ.
1: ಆದರೆ ವಾಣಿ, ಆದಾಯದಲ್ಲಿ ಸ್ವಲ್ಪ ಉಳಿತಾಯ ಮಾಡುವುದು ಒಳ್ಳೆಯ ಸಲಹೆ ಅಲ್ವೇ ಕಷ್ಟಕಾಲಕ್ಕೆ ಅಂತ ಇವರು ಕೇಳ್ತಾರೆ.
0: ಹೌದು, ಒಳ್ಳೆಯ ಸಲಹೆ, ಎಲ್ಲರೂ ಅದನ್ನು ತಿಳಿದುಕೊಳ್ಳಲೇಬೇಕು.
1: ಹೌದು, ಮುಖ್ಯವಾಗಿ ಮನೆಯ ಶುಚಿತ್ವ ಕಾಪಾಡುವುದು, ಇದರಲ್ಲಿ ಮನೆಯ ಸದಸ್ಯರು ಮಕ್ಕಳು ಕೈಜೋಡಿಸುವುದನ್ನ ಕರಗತ ಮಾಡುವುದು ಮುಖ್ಯ. ಮಕ್ಕಳಿಗೆ ತಂದೆ ತಾಯಿ, ಅಣ್ಣ ಅಕ್ಕ ತಮ್ಮ ಚಿಕ್ಕಂದಿನಿಂದಲೇ ಚಿಕ್ಕ ಪುಟ್ಟ ಕೆಲಸ ಕಾರ್ಯ

0: ಗಳಲ್ಲಿ ಭಾಗಿಯಾಗಲು ಅಭ್ಯಾಸ ಮಾಡಿಸಬೇಕು ಅಂತ ಬರೀತಾರೆ.
1: ಹೌದು,
0: ಅವರಿಗೆ ಈ ಬಗ್ಗೆ ಅರಿವು ತಿಳುವಳಿಕೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಎಂದು ಹಿರಿಯರು ಸಲಹೆ ನೀಡ್ತಾರೆ.
1: ಹೌದು,
0: ಕುಟುಂಬದ ಸದಸ್ಯರು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಲೇಬೇಕು. ಅವರನ್ನು ಪ್ರೀತಿಯಿಂದ ಸ್ನೇಹದಿಂದ ಸಾಕಿ ಸಲಹಬೇಕು. ಹಬ್ಬ ಹರಿದಿನಗಳ ಬಗ್ಗೆ ಅವರಲ್ಲಿ ಅರಿವನ್ನ ಮೂಡಿಸಬೇಕು. ನನಗೆ ತೋಚಿದ್ದನ್ನು ನನಗೆ ಅರಿವಿಗೆ ತಿಳಿದಷ್ಟು ಕುಟುಂಬದವರನ್ನು ಸಂತೋಷವಾಗಿರಿಸೋದಕ್ಕೆ ಏನೆಲ್ಲ ಮಾಡಬಹುದು ಪ್ರಯತ್ನಗಳನ್ನ ಅಂತ ಹೇಳಿ ಈ ಪತ್ರದಲ್ಲಿ ಬರೆದಿರುವೆ ವಾಣಿ. ಪತ್ರ ದೀರ್ಘವಾಗಿಲ್ಲ ಅಲ್ವೇ ಅಂತ ಕೇಳ್ತಾ ಇದ್ದಾರೆ.
1: ಖಂಡಿತ ಪತ್ರ ದೀರ್ಘವಾಗಿಲ್ಲ, ಯಾಕೆಂದ್ರೆ ಅವರಿಗೆ ಮನಸ್ಸಿಗೆ ಅನಿಸಿದಷ್ಟನ್ನು ಬರೆಯಲು ಅಷ್ಟು ಬೇಕೇ ಬೇಕು.
0: ಹೌದು,
1: ಎಷ್ಟು ತಿಳುವಳಿಕೆ ಹೇಳಿದ್ರು ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವೇ.
0: ನಿಜ. ಅವರ ಅಭಿಪ್ರಾಯಗಳನ್ನ ಅವರು ಸಂಕ್ಷಿಪ್ತವಾಗಿಯೇ ಇಲ್ಲಿ ಬರೆದಿದ್ದಾರೆ.
1: ಹೌದು,
0: ಅಕ್ಷರಗಳು ಸ್ವಲ್ಪ ದೊಡ್ಡದಾಗಿ ಬರೆದಿರೋದ್ರಿಂದ ಅದು ಪತ್ರ ದೀರ್ಘ ಅಂತ ನಮಗೆ ನೋಡುವಾಗ ಕಾಣಿಸುತ್ತೆ. ಆದರೆ ಚೆನ್ನಾಗಿತ್ತು ಇವರ ಅಭಿಪ್ರಾಯಗಳು. ಮಕ್ಕಳನ್ನೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಬೇಕು, ಆಗ ಅವರಲ್ಲಿ ಕೂಡ ಒಂದು ಉತ್ಸಾಹ ಬರುತ್ತೆ, ಮನೆಯಲ್ಲಿ ಲವಲವಿಕೆ ಇರುತ್ತೆ, ಅವರಲ್ಲಿ ಅರಿವು ಮೂಡುತ್ತೆ ಅಂತ ಹೇಳೋದನ್ನು ಈ ಪತ್ರದಲ್ಲಿ ಅವರು ಉತ್ತಮವಾಗಿ ಬಿಂಬಿಸಿದ್ದಾರೆ.
1: ಹೌದು,
0: ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ.
1: ಹೇಳಲೇಬೇಕು.
0: ಸರಿ, ಈಗ
1: ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
0: ಯಾರು ಬರೆದಿದ್ದಾರೆ?
1: KL ಶಾಂತಲಕ್ಷ್ಮಿ, ಹೆಬ್ಬೆಟ್ಟಗೇರಿ ಗ್ರಾಮ, ಕೆ ನಿಡುಗಣೆ ಅಂಚೆ, ಮಡಿಕೇರಿ. ಇಲ್ಲಿಂದ ಬಂದಂತಹ ಪತ್ರ ಇದು. ಹಾಯ್ ಡಿಯರೆಸ್ಟ್ ಆ್ಯಂಡ್ ನಿಯರೆಸ್ಟ್ ವಾಣಿ, ಹೇಗಿದ್ದೀ ಅಂತ ಎಲ್ಲರಿಗೂ ಕೇಳಿದ್ದಾರೆ.
0: ನಾವು ಕೂಡ ಇವರಿಗೆ ಹಾಯ್ ಅಂತ ಹೇಳೋಣ. ಆಕಾಶವಾಣಿ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಇವರಿಗೆ ತಿಳಿಸೋಣ.
1: ಹೌದು, ತಿಳಿಸಲೇಬೇಕು, ಯಾಕಂದ್ರೆ ಅವರು ಆರಂಭದಲ್ಲಿ ಎಲ್ಲರ ಬಗ್ಗೆ ಮುತುವರ್ಜಿಯಿಂದ ಕೇಳಿದಾರಲ್ಲ. ಸರಿ,
0: ಹಾಗೆ ಇವರು ಕೂಡ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಪತ್ರವನ್ನ ಮುಂದುವರಿಸ್ತೀಯಾ?
1: ಸರಿ, ಮೊದಲಿಗೆ ಗಣಪತಿಯನ್ನೇ ನೆನೆಯುವ. ಹಬ್ಬದ ಗೌಜಿ ಮುಗಿದು ಕೆಲವು ದಿನಗಳೇ ಕಳೆದರೂ ರೇಡಿಯೋದಲ್ಲಿ ಕೇಳಿದ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಈಗಲೂ ಕಿವಿಯಲ್ಲಿ ಗುಂಯಿಗುಡುತ್ತಾ ಮನಸ್ಸಿಗೆ ಮುದ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಈ ಬಾರಿಯ ವಿಷಯವಂತೂ ವಾಹ್, ತುಂಬಾ ಸೊಗಸು ಹಾಗೂ ಅತ್ಯವಶ್ಯಕ. ಇಂದಿನ ದಿನಗಳಲ್ಲಿ, ಅದು ಈ ಕಂಪ್ಯೂಟರ್ ಯುಗದಲ್ಲಿ, ಮೊಬೈಲ್ ಪ್ರಪಂಚದಲ್ಲಿ ಇಂತಹ ವಿಷಯಗಳತ್ತ ಗಮನ ಹರಿಸುವುದು ಅತೀ ಅಗತ್ಯ. ಕೆಲವು ಮನೆಗಳ ಮುಂದೆ ತೂಗು ಹಾಕಿದ ಫಲಕಗಳನ್ನು ನಾವು ನೋಡುತ್ತೇವೆ. ವ್ಯವಸ್ಥೆಯೇ ಮನೆಯ ಸೊಬಗು, ಆದರಾತಿಥ್ಯವೇ ಮನೆಯ ವೈಭವ, ಶುಚಿತ್ವವೇ ಮನೆಯ ಲಕ್ಷಣ ಅಥವಾ ಸೊಗಸು, ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ಆರೋಗ್ಯವೇ ಭಾಗ್ಯ ಇತ್ಯಾದಿ. ಕೆಲವೊಂದು ಮನೆಯ ಮುಂದುಗಡೆ ಹೀಗಿರುವ ಫಲಕಗಳನ್ನು ಕಾಣಬಹುದು.
0: ಹೌದು,
1: ಮುದ್ದಾದ ಅಕ್ಷರಗಳಲ್ಲಿ ಬರೆದಿರುತ್ತದೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮದು ಒಂದು ಸಾರ್ಥಕ ಬದುಕು ಆಗುತ್ತದೆ ಅಲ್ಲವೇ?
0: ಹೌದು, ನಿಜ ಕೂಡ. ಫಲಕದಲ್ಲಿ ಬರೆದಿರುವಂತದ್ದನ್ನ ಇವರು ಗ್ರಹಿಸಿ ಬರೆದಿದ್ದಾರೆ, ಜೊತೆಗೆ ಅದನ್ನ ನಾವು ಅನುಭವಿಸಿದ್ರೆ ಮಾತ್ರ ಅದು ಒಂದು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳಿದ್ದಾರಲ್ವಾ, ಅದು ನಿಜ ಕೂಡ.
1: ಹೌದು, ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು.
0: ಹೌದು, ಫಲಕದಲ್ಲಿ ಮಾತ್ರ ಆಗಿರಬಾರ್ದು, ನಮ್ಮ ಜೀವನದಲ್ಲಿ ಕೂಡ ಅದು ಅಳವಡಿಕೆ ಆಗ್ಬೇಕು ಅಂತ ಹೇಳೋದು ಅವರ ಒಂದು
1: ಅನಿಸಿಕೆ.
0: ಅನಿಸಿಕೆ ಹೌದು.
1: ಮನೆ ಎಂದಾಗ ಕಷ್ಟ ಸುಖ ನೋವು ನಲಿವು ಇದ್ದೇ ಇರುತ್ತದೆ.
0: ನಿಜ.
1: ಮುಂದುವರಿಸುತ್ತಾ ಬರೀತಾರೆ, ಇಂತಹ ಸಂದರ್ಭಗಳಲ್ಲಿ ನಾವು ತಾಳ್ಮೆ ಕಳೆದುಕೊಳ್ಳದೆ ಶಾಂತಿಯಿಂದಲೂ ಆಸಕ್ತಿಯಿಂದಲೂ ವ್ಯವಹರಿಸಬೇಕು. ವಿಧ ವಿಧವಾದ ಅಡುಗೆ ತಯಾರಿಸುವುದು, ಮನೆಯನ್ನು ಶುಚಿಯಾಗಿಟ್ಟುಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿ ಬರುವ ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿ ಅತಿಥಿ ಸತ್ಕಾರ, ಹಾಗೆಯೇ ಮನೆಯ ಸುತ್ತ ಹೂಗಿಡಗಳನ್ನು ತರಕಾರಿಗಳನ್ನು ಬೆಳೆಸುವುದು ಮನಸ್ಸಿಗೆ ಮುದ ಕೊಡುತ್ತದೆ. ಹಾಗೆಯೇ ಕಸೂತಿ ಹಾಕುವುದು ಜೊತೆಗೆ ಮನೆ ಮಂದಿಯನ್ನು ಖುಷಿಯಾಗಿಡುವುದು ಅತಿ ಮುಖ್ಯ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬಂತೆ ನಾವು ಪ್ರತಿ ವಿಷಯದಲ್ಲಿಯೂ ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ದುಃಖ ಸಂತೋಷ ಕಷ್ಟ ಸುಖಗಳಲ್ಲಿ ಮನೆ ಮಂದಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜಗಳ ಮನಸ್ತಾಪಗಳಿಗೆ ಎಡೆಕೊಡದೆ ಎಲ್ಲವನ್ನು ಎಲ್ಲರನ್ನು ಸರಿದೂಗಿಸಿಕೊಂಡು ರೇಡಿಯೋ ಕೇಳುತ್ತಾ ಮನೆಯವರೊಂದಿಗೆ ಹರಟುತ್ತಾ ಸದಾ ಲವಲವಿಕೆಯಿಂದ ಓಡಾಡಿಕೊಂಡಿದ್ದರೆ ನಮಗದೇ ಸ್ವರ್ಗ ಸುಖ.
0: ನಿಜ.
1: ಕೂಡಿ ಬಾಳೋಣ, ಒಂದಾಗಿ ಸೇರಿ ದುಡಿಯೋಣ ಎಂಬ ನಾನ್ನುಡಿಯಂತೆ ಒಟ್ಟಾಗಿ ನಗುನಗುತ್ತಾ ಇದ್ದರೆ ಇದಕ್ಕಿಂತ ಹೆಚ್ಚು ಬೇರಿಲ್ಲ. ಖಂಡಿತ ಹೌದು.
0: ಹೌದು, ನಿಜವೇ.

0: ಅವಕಾಶ ಕಲ್ಪಿಸಿದ ವಾಣಿಗೂ, ವಾಣಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಪತ್ರಕ್ಕಾಗಿ ಕಾತುರದಿಂದ ಕಾಯುವ ಪ್ರೀತಿಯ ಕೇಳುಗರಿಗೂ ವಂದನೆಗಳೊಂದಿಗೆ. ನಿಮ್ಮ ಪ್ರೀತಿಯ KL ಶಾಂತಲಕ್ಷ್ಮಿ, ರೇಡಿಯೋ ಗೆಳತಿ ಅಂತ ಪತ್ರವನ್ನು ಮುಗಿಸಿದ್ದಾರೆ.
1: ಒಳ್ಳೆಯ ಅಭಿಪ್ರಾಯಗಳನ್ನ ಇವರು ತಿಳಿಸಿದ್ದಾರೆ. ಯಾವ ರೀತಿಯಲ್ಲಿ ಈಗ ಹೂಗಿಡಗಳ ಜೊತೆಯಲ್ಲಿ ಅವುಗಳ ಸೊಗಸನ್ನು ಅನುಭವಿಸಿಕೊಂಡು ಸಂತೋಷವನ್ನು ಕಾಣುವವರಿದ್ದಾರೆ. ಮಕ್ಕಳನ್ನು ಕೂಡ ಅದರಲ್ಲಿ ಪ್ರೇರೇಪಣೆ ಕೊಟ್ಟು
0: ಮನೆ ಮಂದಿಯವರೆಲ್ಲ
1: ಹೇಗೆ ಸಂತೋಷವಾಗಿರ್ಬೋದು ಎಲ್ಲರೂ ಅಂತ ಹೇಳೋದಕ್ಕೆ ಇವರ ಅನಿಸಿಕೆಗಳನ್ನ ತಿಳಿಸಿದ್ದಾರೆ. ಇದಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಮುನ್ನ ಹಾಡಿನ ತುಣುಕೊಂದನ್ನು ಕೇಳಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವಾ?
0: ಆಗಲಿ.

0: ಈಗ ಮಹಿಳಾ ಲೋಕದಲ್ಲಿ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರೋತೃಗಳೇ, ಇವತ್ತಿನ ವಿಷಯವಾಗಿದೆ ನಿಮ್ಮ ಮನೆಯಲ್ಲಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಸದಾ ಸಂತೋಷ ನೆಲೆಸಿರಬೇಕು ಅಂತಾದರೆ ಅದರಲ್ಲಿ ನಿಮ್ಮ ಪ್ರಯತ್ನಗಳು ಏನು ಅನ್ನುವಂಥದ್ದು ನೋಡೋಣ. ಮುಂದಿನ ಪತ್ರದಲ್ಲಿ ಏನು ಅನಿಸಿಕೆಗಳಿವೆ ಅಂತ ಹೇಳಿ.
1: ಹೌದು, ಮುಂದಿನ ಪತ್ರ ನಿನ್ನ ಕೈಯಲ್ಲೇ ಇದೆಯಲ್ಲ?
0: ಹೌದು.
1: ಯಾರದ್ದಿದೆ?
0: ನನ್ನ ಕೈಯಲ್ಲಿರುವಂತ ಮುಂದಿನ ಪತ್ರ KS ನಳಿನಿ ಸತ್ಯನಾರಾಯಣ ಅವರು ಬರೆದಿರುವಂತದ್ದು, ಕುಶಾಲ್ ನಗರದಿಂದ.
1: ಅವರದೇ ಪತ್ರ, ನನ್ನ ಕೈಯಲ್ಲೂ ಒಂದಿದೆ.
0: ನನ್ನ ಕೈಯಲ್ಲಿರುವಂತಹ ಪತ್ರದಲ್ಲಿ ಅವರು ವಿಷಯಕ್ಕೆ ಪೂರಕವಾದಂತಹ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಹಾಗೆ ಬಹುಶಃ ನಿನ್ನ ಕೈಯಲ್ಲಿರುವಂತದ್ದನ್ನ ನೋಡಿದ್ರೆ ಅದು ಕವನ ಅಂತ ಅನಿಸ್ತದೆ.
1: ಹೌದು, ನಾನೀಗ ಹೇಳ ಅಂತ ಇದ್ದೆ, ನೀನೇ ಹೇಳಿಬಿಟ್ಟೆ.
0: ಹೌದು, ಯಾಕಂದ್ರೆ ನಾವು ವಿಷಯಕ್ಕೆ ಪೂರಕವಾದಂತಹ ಸ್ವರಚಿತ ಕಥೆ ಕವನಗಳಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದೇವೆ ಪತ್ರಕಾರಂಜಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ಅವರು ಅಭಿಪ್ರಾಯಗಳನ್ನ ಕೂಡ ತಿಳಿಸಿದ್ದಾರೆ, ಹಾಗೆ
1: ಕವನವನ್ನು ಬರೆದಿದ್ದಾರೆ.
0: ಹೌದು, ಈಗ ಅಭಿಪ್ರಾಯಗಳನ್ನ ಓದ್ಲಾ?
1: ಮುಂದುವರಿಸು.
0: ಆರಂಭಿಸಿದ್ದಾರೆ ಪತ್ರವನ್ನ ಹೀಗೆ: ಮಡಿಕೇರಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿಗಳಿಗೆ ನಮಸ್ಕಾರಗಳು ಅಂತ.
1: ಇವರಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸೋಣ.
0: ಹೌದು, ಖಂಡಿತವಾಗಿ. ಬರೀತಾರೆ: ಈ ಬಾರಿಯ ಪತ್ರಕಾರಂಜಿಗೆ ಬಹಳ ಸುಂದರ ವಿಷಯದ ಬಗ್ಗೆ ಲೇಖನ ಮತ್ತು ಕವನ ಬರೆಯೋದಕ್ಕೆ ಕೊಟ್ಟಿರುವುದು ತುಂಬಾ ಸಂತೋಷವಾಯಿತು. ನನಗೆ ಹೀಗೆ ಅಂದ್ರೆ ನನಗೆ ಈ ರೀತಿಯ ಸಂತೋಷ ಕೊಟ್ಟಿರುವಂತ ವಿಷಯವನ್ನ ನೋಡಿ ಅವರಿಗೆ ಸಂತೋಷ ಆಗಿದೆ.
1: ಹೌದು,
0: ಅದೇ ರೀತಿಯಲ್ಲಿ ಕೆಲವರಿಗೆ ಕೆಲವು ವಿಷಯ ಸಂತೋಷ ಕೊಡ್ತದೆ ಅಂತ ಬರೀತಾರೆ.
1: ಓಹೋ, ಸರಿ ಸರಿ,
0: ಅರ್ಥ ಆಯ್ತಾ?
1: ಸರಿ,
0: ಚೆನ್ನಾಗಿದೆ ನೋಡು. ಈಗ ಮೊದಲಿಗೆ ಅಭಿಪ್ರಾಯ ಬರೆಯೋದಕ್ಕಿಂತಲೂ ಕೊಟ್ಟಿರುವ ವಿಷಯವನ್ನ ನೋಡಿ ಅವರು ಖುಷಿ ಪಟ್ಟಿದ್ದಾರೆ.
1: ಹೌದು, ತುಂಬಾ ಸಂತೋಷ ಪುಲಕಿತರಾಗಿದ್ದಾರೆ.
0: ಹಾಗೆ ಒಬ್ರೊಬ್ರಿಗೆ ಒಂದೊಂದು ರೀತಿಯ ಸಂತೋಷ ಸಿಗುತ್ತೆ ಒಂದೊಂದರಲ್ಲಿ ಅಂತ ಹೇಳೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ.
1: ಹಾಗೆಯೇ ಮನೆ ಮಂದಿಗೆ ಕೂಡ ಒಂದೊಂದು ರೀತಿಯಲ್ಲಿ ಅವರವರ ಮನೆಯಲ್ಲಿ ಅಥವಾ ಎಲ್ಲೇ ವಠಾರದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಒಂದೊಂದು ರೀತಿಯಲ್ಲಿ ಅವರಿಗೆ ಸಂತೋಷ ಸಿಗುತ್ತೆ. ನಿನಗೆ ಸಂತೋಷ ಸಿಕ್ಕಿದ್ದು ನನಗೆ ಸಂತೋಷ ಸಿಗಬೇಕು ಅಂತ ಇಲ್ಲ.
0: ಹೌದು,
1: ನನ್ನ ಮನಸ್ಸಿಗೆ ಹೇಗೆ ಕಂಡಿತ್ತು ಅದು ನಿನಗೆ ಸರಿ ಕಾಣಬೇಕು ಅಂತ ಇಲ್ಲ. ಆದರೆ ಒಂದೊಂದು ವಿಷಯದಲ್ಲಿ ಸಂತೋಷ ಇರುತ್ತೆ ಅಂತ ಹೇಳೋದನ್ನು ಅವರು ಸೂಚಿಸಿದ್ದಾರೆ ಈ ಪತ್ರದಲ್ಲಿ.
0: ಹೌದು ಹೌದು, ಆ ಒಂದು ವಾಕ್ಯದಲ್ಲೇ ನಮಗೆ ತಿಳಿಯುತ್ತೆ ಏನು ಅಂತ ಹೇಳಿದ್ರೆ, ಈಗ ಒಂದು ಮನೆಯಲ್ಲಿ ನಮಗೆ ಗೊತ್ತಿರುತ್ತೆ ಯಾರಿಗೆ ಯಾವ ರೀತಿ ಮಾಡಿದ್ರೆ ಅಥವಾ ಏನು ಹೇಳಿದ್ರೆ ಸಂತೋಷ ಆಗುತ್ತೆ ಅಂತ.
1: ಹೌದು,
0: ಅದನ್ನ ನಾವು ತಿಳ್ಕೊಂಡು ಪ್ರಯತ್ನವನ್ನ ಮಾಡಿದಾಗ ಮನೆಯವರನ್ನ ಸಂತೋಷವಾಗಿಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳೋದನ್ನ ಅವರು ಈ ಸಾಲಿನಲ್ಲಿ ವಿವರಿಸಿದ್ದಾರೆ.
1: ಹೌದು, ಅದನ್ನೇ ಹೇಳೋದು, ಒಬ್ಬರನ್ನೊಬ್ರು ಅರ್ಥೈಸಿಕೊಳ್ಳೋದು, ಅವರು ಹೇಗೆ ಅಂತ ಹೇಳೋದನ್ನ ನಾವು ಅರ್ಥೈಸಿಕೊಳ್ಬೇಕು.
0: ಅದೇ ಸಂತೋಷದ ಗುಟ್ಟು ಅಂತ ಹೇಳೋದನ್ನ ಅವರು ಒಂದೇ ವಾಕ್ಯದಲ್ಲಿ ಇಲ್ಲಿ ವಿವರಿಸಿದ್ದಾರೆ.
1: ಹೌದು, ಚೆನ್ನಾಗಿದೆ.
0: ಹೌದು, ಮತ್ತೆ ಮುಂದುವರಿಸ್ತೇನೆ ಪತ್ರವನ್ನ.
1: ನೋಡು ಮುಂದೆ ಏನು ಬರೆದಿದ್ದಾರೆ ಅಂತ.
0: ಓದ್ತೇನೆ ಕೇಳು. ನೋಡಿ, ನಾವು ಮನೆಯಲ್ಲಿ ಸಂತೋಷ ಇರೋಕೆ ದೊಡ್ಡದೇನೂ ಮಾಡಬೇಕಾಗಿಲ್ಲ. ಒಳಗಿನ ಮನಸ್ಸನ್ನು ಹಿಡಿತದಲ್ಲಿಡೋದು, ಹೊರಗೆ ಪ್ರೀತಿಯನ್ನು ತೋರಿಸುವುದು,

0: ಇಷ್ಟೇ ಸೂತ್ರ. ಆದರೆ ಇದು ಸುಲಭ ಸಾಧ್ಯವಲ್ಲ.
1: ಖಂಡಿತ.
0: ಮನಸ್ಸನ್ನು ಆದರೆ ಸಾಧ್ಯವಿದೆ. ಹೇಗೆ ಅಂದ್ರೆ, ಮನಸ್ಸು ಶುದ್ಧವಾಗಿರಬೇಕು. ಪ್ರಾಪಂಚಿಕ ವಿಷಯದಲ್ಲಿ ಅನಾಸಕ್ತಿ, ಭಗವದ್ ವಿಷಯದಲ್ಲಿ ಶ್ರದ್ಧೆ ಇರಬೇಕು. ಮನಸ್ಸಿನ ಸ್ವಭಾವ ಚಂಚಲ,
1: ಹೌದು,
0: ಇಂದ್ರಿಯಗಳನ್ನು ಕೆರಳಿಸುತ್ತದೆ. ಕೆಲವೊಮ್ಮೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳವಾಡುವುದು ಇದೇ ಕಾರಣಕ್ಕೆ ಅಂತ ಬರೀತಾರೆ ಅವರು.
1: ಹೌದು, ಮನಸ್ತಾಪದ ಬಗ್ಗೆ ಜಾಸ್ತಿ ಜಗಳ ಆಗೋದು.
0: ಅಂದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸುವುದಕ್ಕೆ ಆಗದೇ ಇರೋದ್ರಿಂದ. ಮುಂದುವರಿಸ್ತಾ ಬರೀತಾರೆ ಅವರು, ನಿಯಂತ್ರಣ ಯಾರ ಕೈಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ.

0: ಬರೀತಾರೆ. ಗಣಪತಿ ಪೂಜೆಯನ್ನು ಮಾಡಿದ್ದೇವೆ, ಮೊನ್ನೆ ಮೊನ್ನೆ ತಾನೇ ಗೌರಿ ಗಣೇಶ ಹಬ್ಬ ಕಳೆದಿದೆ. ಲಂಬೋದರ ಅಂತ ಗಣಪತಿಗೆ ಹೇಳ್ತೇವೆ, ಅಂದ್ರೆ ದೊಡ್ಡ ಹೊಟ್ಟೆ. ಏನು ಈ ದೊಡ್ಡ ಹೊಟ್ಟೆ, ಇದರ ಸಂಕೇತ ಏನು? ಆ ದೊಡ್ಡ ಹೊಟ್ಟೆ ಊಟ ಮಾಡುವುದಕ್ಕೆ ಮಾತ್ರ ಅಲ್ಲ, ಕೆಟ್ಟ ಮಾತುಗಳು ಕೇಳಿ ಮನ ನೊಂದಿರಬಹುದು, ಕೆಟ್ಟ ಅನುಭವ ಇವೆಲ್ಲವನ್ನು ನುಂಗಿ ಅರಗಿಸಿಕೊಳ್ಳಿ ಅಂತ ಹೇಳುವಂತದ್ದು.
1: ಹೌದು.
0: ಇನ್ನು ಗಣಪತಿಯ ಕೈಯಲ್ಲಿ ಇರುವಂತ ಒಂದು ಅಂಕುಶ, ಇದರ ಸಂಕೇತ ಏನು ಅಂತ ಅವರು ಬರೀತಾರೆ. ಮಾವುತ ಯಾವ ರೀತಿ ಆನೆಯನ್ನ ತನ್ನ ಅಂಕುಶದಿಂದ ನಿಯಂತ್ರಣ ಮಾಡಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೋ, ಹಾಗೆ ನಿಮ್ಮ ಮನಸ್ಸಿಗೆ ಅಂಕುಶ ಹಾಕಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂಬ ಸೂಚನೆ.
1: ಹೌದು.
0: ಎಷ್ಟು ಒಳ್ಳೆ ಹೋಲಿಕೆಯನ್ನ ಕೊಟ್ಟು ಬರೆದಿದ್ದಾರಲ್ವಾ,
1: ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆ ವಿಷಯವನ್ನು ತೆಕ್ಕೊಂಡು ಬರೆದಿದ್ದಾರೆ.
0: ಹೌದು. ನಮ್ಮ ಇಂದ್ರಿಯಗಳ ನಿಗ್ರಹ ನಮ್ಮ ಬುದ್ಧಿಯನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತದೆ, ಬುದ್ಧಿಯಿಂದ ವಿವೇಕ ಜಾಗೃತವಾಗ್ತದೆ. ಯಾವ ಮಾತನ್ನು ನಾವು ಆಡಬೇಕು, ಯಾವುದನ್ನು ಸ್ವೀಕರಿಸಬೇಕು, ಯಾವುದು ತಪ್ಪು, ಯಾವುದು ಸರಿ, ಯಾವುದು ಉಚಿತ, ಯಾವುದು ಅನುಚಿತ, ಹೀಗೆ ನಮ್ಮ ಮನೋನಿಗ್ರಹ ಅತ್ಯಂತ ಅವಶ್ಯಕ. ಇದರಿಂದ ನಾವೂ ನೆಮ್ಮದಿಯಾಗಿರಬಹುದು, ನಮ್ಮ ಮನೆಯಲ್ಲೂ ಸಂತೋಷ ತುಂಬಿರ್ತದೆ ಅಂತ ಬರೀತಾರೆ. ಇದು ಬಿಟ್ಟು ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು ಅಂತ ಅದರ ಬಗ್ಗೆ ಚಿಂತೆ ಮಾಡ್ತಾ ನಾನ್ಯಾಕೆ ಅವರಿಂದ ನಿಂದನೆ ಮಾತು ಕೇಳಬೇಕು ಅಂತ ಅನ್ನಿಸ್ತದೆ. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ? ತುಲ್ಯನಿಂದ ಸ್ತುತಿರ್ಮೌನಿ, ಯಾರಾದರೂ ನಿನಗೆ ನಿಂದನೆ ಮಾಡಿದ್ರೆ ಸುಮ್ಮನೆ ಇರು, ಮೌನ ತಾಳು, ಇದರಿಂದ ನಿನಗೆ ಒಳ್ಳೆಯದು. ಯಾರು ನಿನ್ನನ್ನು ನಿಂದಿಸುತ್ತಾರೋ ಅವರು ಗಳಿಸಿರುವ ಪುಣ್ಯ ನಿನಗೆ ಬರ್ತದೆ. ಮೌನದಿಂದ ಎಷ್ಟು ಲಾಭ? ಇದರಿಂದ ಶಾಂತಿ, ನೆಮ್ಮದಿ, ಸಂತೋಷ ತಾನೇ ತಾನಾಗಿ ಮನೆಯಲ್ಲಿ ನೆಲೆಸ್ತದೆ ಅಂತ ಬರೀತಾರೆ.
1: ಹೌದು.
0: ಇನ್ನು ಗಣಪತಿಯ ವಿಸರ್ಜನೆ ಅಂದ್ರೆ ನಿಮ್ಮ ಕೆಟ್ಟ ಆಲೋಚನೆ, ಕೆಟ್ಟ ಗುಣ, ಇವುಗಳ ವಿಸರ್ಜನೆ ಅಷ್ಟೇ. ನಮ್ಮ ಪ್ರತಿಯೊಂದು ಹಬ್ಬ ಅಂದ್ರೆ ಅದರ ಮಹತ್ವ ಗಣನೀಯ ಅಂತ ಬರೀತಾರೆ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ, ನಮ್ಮ ಹಿರಿಯರಿಂದ ಬಂದಂತಹ ಸಂಪ್ರದಾಯ, ಇವುಗಳ ಅರಿವನ್ನ ಮಕ್ಕಳಿಗೆ ನೀಡಿ ಇವೆಲ್ಲವನ್ನು ಬಿಡದೆ ಕಾಲಕಾಲಕ್ಕೆ ತಕ್ಕಂತೆ ಉಪಯೋಗ ನಮ್ಮ ಮನೆಗಳಲ್ಲಿ ಆಗಬೇಕಿದೆ. ಆಗ ಮಾತ್ರ ಸಂತೋಷ ಸಾಧ್ಯ ಅಂತ ಬರೀತಾರೆ.
1: ಹೌದು.
0: ಯಾವುದೇ ಆಚರಣೆ ಸರಿಯಾದ ರೀತಿಯಲ್ಲಿ ನಡೆದಾಗ ಮಾತ್ರ ಅದರ ಫಲ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ.
1: ಫಲ ಮಾತ್ರ ಅರಿವಾಗುತ್ತದೆ ಅಂತಲ್ಲ, ಮುಂದಿನ ಪೀಳಿಗೆಗೆ ಕೂಡ ಅದರ ಅರಿವು ಹೇಗೆ ಎಂಬುದನ್ನು ತಿಳಿಸಿದಂತಾಗತ್ತೆ.
0: ಹೌದು. ಬರೀತಾರೆ, ಇಂದಿನ ಮಕ್ಕಳಿಗೆ ಇದನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಯ ನಡೆದಿದ್ದೇ ಆದ್ರೆ ಅಂತಹ ಮನೆ ನಂದಗೋಕುಲವಾಗ್ತದೆ, ಹೀಗೆ ನಮ್ಮ ಮನೆಯಲ್ಲಿ ಸಂತೋಷವಾಗಿರಲು ಸಾಧ್ಯವಾಗ್ತದೆ ಅಂತ ಬರೀತಾ ಎಲ್ಲರಿಗೂ ಧನ್ಯವಾದಗಳು ಅಂತ ಪತ್ರವನ್ನ ಮುಗಿಸಿದ್ದಾರೆ ನಳಿನಿ ಅವರು.
1: ಚೆನ್ನಾಗಿತ್ತು ಇವರ ಲೇಖನ.
0: ಹೌದು.
1: ಅನಿಸಿಕೆಗಳು ಕೂಡ. ಯಾಕೆಂದ್ರೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದ್ದಾರೆ.
0: ನಿಜ.
1: ಇವರದ್ದೇ ಒಂದು ಕವನ ನನ್ನ ಕೈಯಲ್ಲಿದೆ ಈಗ.
0: ಹೇಳಿದೆ ಅಲ್ಲ ಆಗ್ಲೇ ಕವನ ಇದೆ ಅಂತ. ಓದ್ತೀಯಾ?
1: ಸರಿ.
0: ಏನು ಶೀರ್ಷಿಕೆ ಇದೆ?
1: ಮನವೆಂಬ ಮರ್ಕಟ. ಮನಸ್ಸು ಚಂಚಲ ಅಂತ ಅದರಲ್ಲಿ ತಿಳಿಸಿದಾರಲ್ಲ, ಈಗ ಅದರದ್ದೇ ಒಂದು ಕವನ.
0: ವಿಷಯಕ್ಕೆ ಪೂರಕವಾದಂತ ಕವನ ಇದು.
1: ನೋಡುವ ಏನಿದೆ ಅಂತ.
0: ಆಯ್ತು
1: ಕೇಳು.
0: ಖಂಡಿತ.
1: ಮೂಷಿಕಾಸುರನ ಉಪಟಳ ತಾಳದೆ ಗತಿ ನೀನೇ ಕಾಪಾಡು ಎನ್ನುತ್ತ ಮೊರೆಯಿಡಲು ಗಣಪತಿ ಇಲಿಯ ಅಸುರಾವೇಶ ಕೊಂದು ವಾಹನ ಮಾಡಿದ. ಇಲಿ ಆರ್ಭಟ ಅಡಗಿತಲ್ಲಿ ಚತುರ್ಥಿ ಗಣೇಶ ಭಕ್ತರ ಕಡುಬನು ತಿಂದು ಹೊಟ್ಟೆ ಹೊತ್ತು ಹೊರಟ ವಾಹನವೇರಿ. ಇದನ್ನು ಕಂಡ ಚಂದಿರ ನಗುತ್ತಿರೆ ಕೊಟ್ಟನು ಶಾಪವ ಯಾರು ಚೌತಿಯ ದಿನದಿ ನಿನ್ನನು ನೋಡರು ಇದರಿಂದರಿಕೆ ಅಪಹಾಸ್ಯ ಮಾಡದಿರಿ. ವಿವೇಕವು ಬೇಕು ಮನುಜರಿಗೆ ಹಾರುವ ಮನವು ನಿಲ್ಲದು ಕ್ಷಣವು. ಮನಸ್ಸೇ ನಮ್ಮಯ ಮನೆಯ ದೀಪ್ತಿಯು ಅರಿತರೆ ನಮ್ಮ ಬಾಳು ಸಂತಸದ ಬೀಡು ಶಾಂತಿ ನೆಮ್ಮದಿ ನೆಲೆಸಲು ಬೇಕು ವಿವೇಕವು. ಶಾಂತಿ ನೆಮ್ಮದಿ ನೆಲೆಸಲು ಬೇಕು ವಿವೇಕವು.
0: ಅರ್ಥಪೂರ್ಣವಾದಂತಹ ಕವನವಿದಾಗಿತ್ತು. ಈಗ ಕಾರ್ಯಕ್ರಮದ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಇದನ್ನ ಬರೆದಿದ್ದಾರೆ ಭಾಗೀರಥಿ ಹುಲಿತಾಳ ಅವರು. ಬರೀತಾರೆ, ಮಾನ್ಯರೇ, ಹಿಂದೊಂದು ಕಾಲವಿತ್ತು, ಅವಿಭಕ್ತ ಕುಟುಂಬಗಳ ಕಾಲ.

0: ಅಜ್ಜ ಅಜ್ಜಿ, ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಅತ್ತೆ ಅತ್ತಿಗೆಯರು ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರು.
1: ಹೌದು.
0: ಬೆಳಗ್ಗೆ ಎದ್ರೆ ಮಕ್ಕಳ ಕಲರವ, ದೊಡ್ಡವರ ಅಡುಗೆಯ ಸಂಭ್ರಮ. ಕೈ ಕೈ ಜೋಡಿಸಿ ಒಂದೇ ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು.
1: ಹೌದು.
0: ವಯಸ್ಸಾದವರಿಗೆ, ರೋಗಪೀಡಿತರಿಗೆ ಅನುಕಂಪ, ಪ್ರೀತಿಯ ಮಾತುಕತೆ, ಸೇವೆ. ಯಾರಿಗೂ ಮಾನಸಿಕ ಒತ್ತಡವಿಲ್ಲ, ಎಲ್ಲ ಸಹಜವೆಂಬ ಮನೋಭಾವ. ಈಗ ಆ ದಿನ ಕಳೆದು ಅವಿಭಕ್ತ ಕುಟುಂಬಗಳೇ ಎಲ್ಲೆಡೆ ಇವೆ. ಕೆಲಸಕ್ಕೆ ಹೋಗುವ ತಂದೆ ತಾಯಿ, ಮೊಬೈಲಿನಲ್ಲಿ ಮುಳುಗುವ ಮಕ್ಕಳು, ಯಾರಿಗೂ ಕುಟುಂಬದ ಕುರಿತು ಚಿಂತಿಸಲು ವ್ಯವಧಾನವಿಲ್ಲ.
1: ಹೌದು.
0: ಪಾಠ ಶಾಲೆಯದ್ದು ಮಾತ್ರವಲ್ಲ, ನಮ್ಮ ಸಂಸ್ಕಾರ. ಆದರೆ ಆಟ ಶಾರೀರಿಕವಾದದ್ದು. ಸಂಸ್ಕೃತಿಯ ಕುರಿತಾದ ಪಾಠ ಇವಕ್ಕೆ ಬೇಕಲ್ಲ. ಹಿರಿಯರ ಕುರಿತು ಗೌರವಾದರಗಳು ಬೆಳೆಯಬೇಕಲ್ಲ. ಅದಕ್ಕಾಗಿಯೇ ಈಗಿನ ಯುವ ಕುಟುಂಬಸ್ಥರು ತಮ್ಮ ಸಮಯದ ಕೊಂಚ ಪ್ರಮಾಣವನ್ನು ವ್ಯಕ್ತಿತ್ವ ವಿಕಸನಕ್ಕಾಗಿಯೂ, ಹಿರಿಯರ ಮನಸ್ಸಿನ ಸಂತೃಪ್ತಿಗಾಗಿಯೂ ಬಳಸಬೇಕು. ಕುಟುಂಬವೆಂದರೆ ಕೇವಲ ರಕ್ತ ಸಂಬಂಧಿ ಮನುಷ್ಯರಲ್ಲ, ನಾವು ಸಾಕಿದ ಪ್ರಾಣಿ, ಸುತ್ತಲಿನ ಪಕ್ಷಿಗಳು ನಮ್ಮ ಕುಟುಂಬಸ್ಥರೇ ಆಗಿರ್ತಾರೆ.
1: ಹೌದು.
0: ನನ್ನ ಕಾಳಿ, ಚೆಲುವ, ನವ್ಯ, ಬೆಳ್ಳಿ, ಗೋದೆಯರೆಲ್ಲ ನನ್ನ FM ಎಂದು ನಾನು ಭಾವಿಸುತ್ತೇನೆ. ಫ್ಯಾಮಿಲಿ ಮೆಂಬರ್ಸ್ಗಳು ನನ್ನನ್ನು ತುಂಬಾ ಪ್ರೀತಿಸ್ತವೆ. ಅವುಗಳಿಗೆ ಮೇವು, ನೀರು, ಊಟ, ತಲೆಗೆ ಎಣ್ಣೆಯನ್ನು ನಾನು ನಿಯಮಿತವಾಗಿ ನೀಡುತ್ತೇನೆ. ನೆಟ್ಟ ಹೂಗಿಡ, ತರಕಾರಿ ಗಿಡಗಳಿಗೂ ನೀರು, ಗೊಬ್ಬರ ನೀಡಿ ಫ್ಯಾಮಿಲಿ ಮೆಂಬರುಗಳೆಂದು ಪರಿಗಣಿಸಿ ಪ್ರೀತಿಸುತ್ತೇನೆ. ಈ ಕುಟುಂಬಸ್ಥರು ನಮಗೆ ಶಾರೀರಿಕ, ಮಾನಸಿಕ ಆರೋಗ್ಯವನ್ನು ನೀಡಿ ಬದುಕನ್ನು ಹಸಿರಾಗಿಸುತ್ತವೆ. ಅಂತೆಯೇ ಅವುಗಳಿಗೆ ನಾನು ಕೃತಜ್ಞೆ ಅಂತ ಬರೀತಾರೆ ಇವರು. ಕೂಡು ಕುಟುಂಬವಿದ್ದಾಗ ಯಾವ ರೀತಿ ಅನುಕೂಲಗಳಿದ್ವು, ಹಾಗೆ ಯಾವ ರೀತಿ ಸಂತೋಷ ನೆಲೆಸ್ತಾ ಇತ್ತು, ಹಾಗೆ ಈಗ ಅವಿಭಕ್ತ ಕುಟುಂಬಗಳಾದ್ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ, ಯಾವ ರೀತಿ ಇದ್ರೆ ಚೆನ್ನ ಅಂತ ಹೇಳೋದನ್ನು ಇವರು ಈ ಪತ್ರದ ಮೂಲಕ ವಿವರಿಸಿದ್ದಾರೆ.
1: ಹೌದು.
0: ಇವರ ಉತ್ತಮ ಅಭಿಪ್ರಾಯಗಳಿಗಾಗಿ ಇವರಿಗೆ ಧನ್ಯವಾದಗಳನ್ನ ತಿಳಿಸೋಣ.
1: ಹೌದು. ಎಲ್ಲರ ಪತ್ರದಲ್ಲೂ ಒಂದು ಸಾರಾಂಶ ತಿಳಿದದೇನೆಂದರೆ, ಶಾಂತಿಯಿಂದ ನೆಲೆಸಲು, ಸಂತೋಷದಿಂದ ಇರಲು ಮೌನ ಹಾಗೂ ತಾಳ್ಮೆ, ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳೋದು ಅಥವಾ ಅರಿತುಕೊಳ್ಳೋದು, ಇದುವೇ ಸಂತೋಷದ ಮೂಲಗುಟ್ಟು ಅಂತ ಈ ಅಭಿಪ್ರಾಯಗಳು ಎಲ್ಲ ಪತ್ರಗಳಲ್ಲೂ ವ್ಯಕ್ತವಾಗಿವೆ.
0: ಹೌದು, ಒಂದಕ್ಕಿಂತ ಒಂದು ವಿಭಿನ್ನವಾದ ಪತ್ರವಾಗಿತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥವು. ಇದು ಕಾರ್ಯಕ್ರಮದ ಕೊನೆಯ ಪತ್ರ ಅಂತ ಅಂದ್ಕೊಳ್ತೇನೆ.
1: ಹೌದು.
0: ಇಲ್ಲಿಗೆ ಬಂದಂತಹ ಪತ್ರಗಳು ಎಲ್ಲ ಮುಗಿದಿವೆ ಅಂತ ಅಂದ್ಕೊಳ್ತೇವೆ. ಹಾಗೆ ಇಲ್ಲಿಗೆ ಇವತ್ತಿನ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಇವತ್ತಿನ ವಿಷಯವಾಗಿತ್ತು ನಿಮ್ಮ ಮನೆಯಲ್ಲಿ ಹಾಗೆ ಕುಟುಂಬದಲ್ಲಿ ಸದಾ ಸಂತೋಷ ನೆಲೆಸಿರುವಂತೆ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳು ಏನು ಅನ್ನುವಂಥದ್ದು.
1: ಕೆಲವೊಬ್ಬರು ಅವರವರ ಅಭಿಪ್ರಾಯಗಳನ್ನು ಪತ್ರದ ಮೂಲಕ ಬರೆದು ತಿಳಿಸಿದ್ದಾರೆ, ಅದನ್ನು ಈಗಾಗಲೇ ಓದಿಯಾಗಿದೆ.
0: ಮುಂದೆ ಕೂಡ ಇದೇ ರೀತಿ ನಮ್ಮ ಶ್ರೋತೃಗಳು ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾ, ನಮ್ಮ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ.
1: ಸರಿ ವಿದ್ಯಾ. ನಿಲಯದ ನಿರ್ದೇಶಕರು
0: ಪತ್ರಕಾರಂಜಿ,
1: ಮಹಿಳಾ ಲೋಕ ವಿಭಾಗ,
0: ಆಕಾಶವಾಣಿ,
1: ಮಡಿಕೇರಿ,
0: 571-201. ಹಾಗಾದರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ
1: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 5:31:08. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಚಿತ್ರಕಾವೇರಿ.
0: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಈ ಕಾರ್ಯಕ್ರಮಕ್ಕೆ ಸಂಪರ್ಕಿಸಲು ಸಂಖ್ಯೆ 228558, ಎಸ್ಟಿಡಿ ಕೋಡ್ 0872722.

0: ಇವತ್ತಿನ ಕಾರ್ಯಕ್ರಮದ ಮೊದಲ ಕಾಲರ್ ಯಾರು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ,
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಸರ್.
0: ತಿಮ್ಮಪ್ಪ ಅವರು ಮಾತಾಡ್ತಾ ಇದ್ದೀರಿ?
1: ಹೌದು ಸರ್.
0: ಟೀ ಕುಡ್ದಾಯ್ತಾ?
1: ಇನ್ನ ಕುಡಿಬೇಕಷ್ಟೇ ಸರ್, ಚಿತ್ರಕಾವೇರಿ ಎಲ್ಲ ಕೇಳಿ ಆನಂದಿಸಿ ಆಮೇಲೆ ಕುಡಿಯುದು ಸರ್.
0: ಫೋನ್ ಮಾಡಿಬಿಟ್ಟು ಮಾತಾಡಿ ಆಮೇಲೆ ಹಾಡುಗಳನ್ನ ಕೇಳ್ಬಿಟ್ಟು ಟೀ ಕುಡಿಯೋದು. ಟೀ ಕುಡಿತೀರಾ ಕಾಫಿ ಕುಡಿತೀರಾ?
1: ನಾವು ಟೀ ಕುಡಿಯುದು ಸರ್.
0: ಟೀ ಕುಡಿಯುದು,
1: ಟೀ ಕುಡಿತೇವೆ. ಆಗಲೂ ಆದ್ರೂ ಒಂದು ಶೀತ ಜ್ವರ ಎಲ್ಲ ಬಂದ್ರೆ ಔಷಧಿಗಾಗಿ ಕುಡಿಯುದು ಸರ್.
0: ಈಗ ನಿಮ್ ಕಡೆ ಸೆಕೆ ಜಾಸ್ತಿ ಇದೆ?
1: ಬಾರಿ ಸೆಕೆ ಸರ್. ಅಂದ್ರೆ ನಿಜವಾಗಿ ನಾನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 50% ಮಳೆನೂ ಇಲ್ಲ ಈ ವರ್ಷ.
0: ಹೌದು,
1: ಖಾಲಿ ಒಂದು ತಿಂಗಳು ಮಾತ್ರ ಬಂದದ್ದು.

0: ಸರಿ
1: ನೋಡಿ, ಈಗ ಮಳೆ ಮುಗ್ದ ಕೂಡ್ಲೆ
0: ಹೌದು
1: ತುಂಬಾನೇ ಸೆಕೆ ಆಗುತ್ತೆ ಈಗ.
0: ಹೌದು ಸರ್, ಆರಂಭದಲ್ಲಿ ಕೂಡ ಮಳೆ ಇರಲಿಲ್ಲ, ಈಗ ಇದು ಆಷಾಢದಲ್ಲಿ ಬಂದದ್ದು, ಶ್ರಾವಣದಲ್ಲಿ ಮಳೆ ಇರಲಿಲ್ಲ, ಹಾಗಾಗಿ ಅದು ಒಂದು ತಿಂಗಳು ಮಾತ್ರ ನನ್ನ ಲೆಕ್ಕದಲ್ಲಿ ಇಲ್ಲಿ ಒಂದು ತಿಂಗಳು ಕರೆಕ್ಟ್ ಬಂದಿದೆ. ಒಂದು ತಿಂಗಳ ನಂತರ ಈಗ ಒಂದು 15 ದಿವಸ ಆಯ್ತು, 20 ದಿವಸ ಆಯ್ತು ಅಂತ ಆಗ್ತದೆ ಮಳೆ ಇಲ್ಲ.
1: ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಕೃತಿ ಹೇಗೆ ಕೊಡುತ್ತೋ ಹಾಗೆ ನಾವು ಅದನ್ನ ಸ್ವೀಕಾರ ಮಾಡಬೇಕು.
0: ಅಲ್ಲ, ನಾವನ್ನ ದೇವರ ಸೋಲಿಕ್ಕೆ ಬಿಡ್ಲಿಕ್ಕಿಲ್ಲ ಸರ್, ಏನೋ ಒಂದು ಏನಂತ ಗೊತ್ತಾಗ್ತಾ ಇಲ್ಲ. ದೇವರ ಅನುಗ್ರಹ ಇರ್ಲಿ ಅಂತೇಳಿ ನಾನು ಎಲ್ಲರಿಗಾಗಿ, ನನಗೆ ಒಬ್ಬನಿಗಲ್ಲ, ಇಡೀ ನಮ್ಮ ಪ್ರಪಂಚದ ಜೀವಿಗಳಿಗೆಲ್ಲ ಈ ಮಳೆಯಿಂದಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡಿಕೊಳ್ಳುವುದು.
1: ಹೌದು, ಎಲ್ಲ ಜೀವಿಗಳಿಗೂ ನೀರು ಮೂಲಾಧಾರ,
0: ಹೌದು ಸರ್,
1: ನೀರಿಲ್ಲದೆ ಬದುಕಿಲ್ಲ.
0: ಹೌದು ಸರ್,
1: ಹಾಗಾಗಿ ನೀರನ್ನ ಉಳಿಸುವ ಕಡೆಗೂ ಕೂಡ ನಾವು ಗಮನವನ್ನ ಹೆಚ್ಚಾಗಿ ಕೊಡಬೇಕು.
0: ಹೌದು. ಅಲ್ಲ, ಕುಡಿಲಿಕ್ಕೆ ಆದ್ರೂ ಹೇಗಾದ್ರೂ ಮಾಡ್ಬೋದು ಸರ್, ಕೃಷಿ ಇಲ್ಲದಿದ್ರೆ ಎಂತ ಮಾಡುದು
1: ಹೌದು
0: ಗೊತ್ತಾಗ್ತದೆ.
1: ಹೌದು,
0: ಅದರಲ್ಲಿ
1: ಸರಿಯಾಗಿ
0: ಕೂಡ
1: ಹೇಳಿದ್ರಿ.
0: ಅನ್ನವನ್ನು ಕೊಡುವಂತ ಭತ್ತದ ಪೈರಿಗೆ ನೀರಿಲ್ಲದಿದ್ರೆ ಬರುವ ವರ್ಷಕ್ಕೆ ಅಕ್ಕಿಗೆ ಹೇಗೆ ಆಗ್ಬೋದು ರೇಟು ಅಂತ ಅದು ಕೂಡ ಹೆದರಿಕೆ ಆಗ್ತಾ
1: ಹೌದು,
0: ಉಂಟು ಈಗ.
1: ಇರಲಿ. ಈಗ ತಮಗೆ ಪ್ರಶ್ನೆ, ತಿಮ್ಮಪ್ಪ ಅವರಿಗೆ,
0: ಹೇಳಿ ಸರ್, ಹೇಳಿ.
1: ಭಾರತದ ಯಾವ ರಾಜ್ಯವನ್ನ ಗೋಧಿಯ ಕಣಜ ಅಂತ ಕರೀತಾರೆ?
0: ಅದು ಪಂಜಾಬ್ ಸರ್.
1: ಪಂಜಾಬ್. ಉತ್ತರವನ್ನ ಸರಿಯಾಗಿ ಹೇಳಿಬಿಟ್ರಿ ನೀವು.
0: ಹೌದು ಸರ್,
1: ಪಂಜಾಬ್ ಅಂದ್ರೆ ಪಂಚ ನದಿಗಳ ನಾಡು ಅಂತ ಕೂಡ ಕರೀತಾರೆ.
0: ಹೌದು ಸರ್, ಜಿಎಸ್ಜಿಲಂ ಬಿಎಸ್ ರಾವಿ ಸಟ್ಲೇಜ್ ಅಂತ.
1: ಹೌದು, ಸಟ್ಲೇಜ್, ರಾವಿ, ಬಿಎಸ್, ಚೀನಾಬ್, ಝೇಲಂ.
0: ಅಲ್ಲ, ನಾವೀಗ ಬಾಯಿವಾಟ ಹೊಡೆದದ್ದು ಶಾಲೆಯಲ್ಲಿ ಹೇಳಿಕೊಟ್ಟಿದ್ದಾರೆ, ಜಿಎಸ್ಜಿಲಂ ಬಿಎಸ್ ರಾವಿ ಸಟ್ಲೇಜ್ ಅಂತ 5 ನದಿಗಳು.
1: ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಪಂಜ ಅಂದ್ರೆ 5, ಅಬ್ ಅಂದ್ರೆ ನೀರು ಅಥವಾ ನದಿ,
0: ನದಿ
1: ಹಾಗಾಗಿ
0: ಆಬ್ ಅಂದ್ರೆ
1: ಪಂಜಾಬ್ ಅನ್ನೋ
0: ನದಿ.
1: ಹೆಸರು ಬಂದುಬಿಟ್ಟಿದೆ.
0: ಹೌದು ಹೌದು ಸರ್, ನದಿ.
1: ತಿಮ್ಮಪ್ಪ ಅವರೇ, ನಿಮ್ಮ ಇಷ್ಟದ ಗೀತೆ?
0: ನನಗೆ ಅರಸಿನ ಕುಂಕುಮ ಚಿತ್ರದಿಂದ
1: ಹ್ಮ್
0: ಇಲಿದು ಬಾ ತಾಯೇ ಇಲಿದು ಬಾ ಅಂತ ಹೇಳಿ ಟಿಬಿ ಶ್ರೀನಿವಾಸರು ಹಾಡಿದ್ದು
1: ಹೌದು,
0: ಉಂಟು.
1: ದರಾ ಬೇಂದ್ರೆ ಅವರ
0: ಆಮೇಲೆ
1: ರಚನೆಯಿಂದ.
0: ಇದು ಕೂಡ ಬರಲಿ ಅಂತ ಹೇಳಿ ನಾನು ಗಂಗೆಯನ್ನು ವಾಪಸ್ ಭೂಮಿಗೆ ಕರೆಯುತ್ತಿದ್ದೇನೆ ಸರ್.
1: ಸರಿ, ಮಳೆ ಕೂಡ ಬರಲಿ. ಈಗ ಅರಿಶಿನ ಕುಂಕುಮ ಚಿತ್ರದ ಈ ಗೀತೆಯನ್ನು ನಿಮಗೆ ಪ್ರಸಾರ ಮಾಡ್ತೀವಿ. ಈ ಗೀತೆಯಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ,
0: ಯಾರು ಆದ್ರೂ ಕೇಳಿ ಆದ್ರೂ ದೇವರು ನಮ್ಮ ಮೇಲೆ ಪ್ರೀತಿ ಕರ್ಣದು, ಈ ಮಳೆ ಬಂದು ಒಳ್ಳೆಯ ಬೆಲೆ ಆದ ಬೆಲೆಯನ್ನು ಚೆನ್ನಾಗಿ ದೇವರು ಕಾಪಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ.
1: ಆಗ್ಲಿ, ಹಾಗೆ ಆಗ್ಲಿ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು, ಬಾಯ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ಹಲೋ ಹಲೋ ಹಲೋ, ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗ ಒಂದು ಗೀತೆಯನ್ನು ಕೇಳೋಣ. ಸತ್ಯಂ ಶಿವಂ ಸುಂದರಂ ಈ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ.

0: ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ,
1: ನಾನು ದಿನೇಶ್ ಹಾಲೇರಿ ಸೋಮಪ್ಪನ ಮಾತಾಡ.
0: ದಿನೇಶ್ ಹಾವೇರಿ ಅವರು?
1: ಹಾಲೇರಿ.
0: ಹಾಲೇರಿ, ಓಕೆ. ಸೋಮರಪೇಟೆಯಿಂದ ಮಾತಾಡ್ತಿದ್ದೀರಿ?
1: ಮಾತಾಡ್ತಾ ಇದ್ದೀನಿ.
0: ಯಾವ ಹಾಡು ಬೇಕಾಗಿತ್ತು ತಮಗೆ?
1: ನನಗೆ ಮಹಾಸತಿ ಅನಿಸಿದ ಚಿತ್ರದಲ್ಲಿ ಮೂರು ಗಾಯಕರೇ ಹಾಡಿದ್ದು. ಸಮಾನರಾಯರು, ಇನ್ನ ಸಮಾನರಾಯರು ಅಂತೇಳಿ ಲಕ್ಷ್ಮಿ ಪಾರ್ವತಿ ಹಾಗೂ ಸರಸ್ವತಿಗೆ ಒಂದು ಸವಾಲು ಬರ್ತದೆ ಹಾಡುಗಳು.
0: ಹಾಡಕ್ಕೆ ಮೂರು ಗಾಯಕಿಯರು ಅಂದ್ರೆ ಯಾರು ಗೊತ್ತಾಗತ್ತ ನಿಮಗೆ?
1: ಅದ್ರಲ್ಲಿ ಎಲ್ಲರೀಶ್ವರಿ, ಪಿ ಸುಶೀಲ, ಇನ್ನೊಬ್ಬರು ಬೆಂಗಳೂರು ಲತಾ ಇರಬೇಕು.
0: ಇಲ್ಲ ಇಲ್ಲ, ಬೆಂಗಳೂರು ಲತಾ ಹೌದು, ಮತ್ತೆ ಬಿ ಕೆ ಸುಮಿತ್ರ, ಎಸ್ ಜಾನಕಿ ಅವರು.
1: ಜಾನಕಿ
0: ಹೌದು, ಎಸ್ ಜಾನಕಿ, ಬಿ ಕೆ ಸುಮಿತ್ರ, ಬೆಂಗಳೂರು ಲತಾ.
1: ಬೆಂಗಳೂರು ಲತಾ,
0: ಓಕೆ. ರಾಜ್ಕುಮಾರ್ ಮತ್ತು ಪಂಡರಿ ಬಾಯಿ ಅವರು ಅಭಿನಯಿಸಿದಂತ ಸಿನಿಮಾ ಇದು.
1: ಅಂದ್ರೆ ರಾಜ್ಕುಮಾರ್ ನಾರದನ ಪಾತ್ರ.
0: ನಾರದನ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ನೀವು ಸಿನಿಮಾ ನೋಡಿದಿರಿ?
1: ನೋಡಿದ್ರೆ
0: ಸರಿ. ದಿನೇಶ್ ಅವರೇ, ಈಗ ತಮಗೆ ಪ್ರಶ್ನೆ. ಕರ್ನಾಟಕದ ರೇಷ್ಮೆ ನಗರ ಅಂತ ಯಾವ ಊರನ್ನ ಕರೀತಾರೆ?
1: ರಾಮನಗರ.
0: ರಾಮನಗರ, ಸರಿಯಾಗಿ ಉತ್ತರವನ್ನ ಹೇಳಿದ್ರಿ. ಅದರ ಪಕ್ಕದಲ್ಲಿ ಚನ್ನಪಟ್ಟಣ ಇದೆ. ಚನ್ನಪಟ್ಟಣ ಹೌದು,
1: ಎರಡು ಫೇಮಸ್.
0: ಹೌದು, ಚನ್ನಪಟ್ಟಣವನ್ನ ಯಾವ ಹೆಸರಿಂದ ಕರೀತಾರೆ? ಗೊಂಬೆನಾಡು.
1: ಗೊಂಬೆನಾಡು,
0: ಸರಿಯಾಗಿ ಉತ್ತರವೊಂದ. ಎರಡೂ ಪ್ರಶ್ನೆಗೆ ಹೇಳಿದ್ರಿ ನೀವು.
1: ಒಂದು ನಿಮಿಷ
0: ಹೇಳಿ.
1: ಈಗ ಸ್ವಲ್ಪ ಹೊತ್ತಲ್ಲಿ ಇವರು ಪುತ್ತೂರಿನವರು ನಿಮ್ಮಪ್ಪನವರು ಒಂದು ಹಾಡು ಹೇಳ ಹಾಕಿದ್ರು, ಯಾವುದು ಅರಿಶಿನ ಕುಂಕುಮ.
0: ಇಳಿದು ಬಾ ತಾಯಿ,
1: ಇಳಿದು ಬಾ ತಾಯಿ.
0: ಹೌದು,
1: ಆಗ ನೀವು ಹೇಳಿದ್ರಿ, ಅದು ಪುಟ್ ಮಾಡ್ಲಿ, ಅವ್ರು ಕೇಳಲಿಲ್ಲ ಕಾಣುತ್ತೆ ಬಹುಶಃ. ಅದರಲ್ಲಿ ಪಿ ಬಿ ಶ್ರೀನಿವಾಸ ಕಾಣಿಸ್ಕೊತಾರೆ.
0: ಹೌದು, ಪಿ ಬಿ ಶ್ರೀನಿವಾಸ ಅವರು.
1: ಪಿ ಬಿ ಶ್ರೀನಿವಾಸ ಅವರು ತೂಗುದೀಪ ಚಿತ್ರದಲ್ಲಿ ಅವರ ಅಭಿನಯಕ್ಕೆ ಹಾಡಿದ್ರು.
0: ಹೌದು ಹೌದು ಹೌದು ಹೌದು,
1: ತೂಗುದೀಪ ಚಿತ್ರ.
0: ಅದರಲ್ಲಿ ಮಕ್ಕಳ ಜೊತೆಗೆ ಅವರು ಸೇರ್ಕೊಂಡು ಒಂದು ಹಾಡಿದೆ.
1: ಹೌದು ಹೌದು, ಹಾಡಿದ
0: ತೂಗುದೀಪ ಸಿನಿಮಾದಲ್ಲಿ.
1: ತೂಗುದೀಪ ಸಿನಿಮಾದಲ್ಲಿ ಅದು ಬೆಂಗಳೂರಿನ ಲಾಲ್ ಬಾಗ್ಲಿ ಚಿತ್ರೀಕರಿಸಿತ್ತು.
0: ಓ ಹೋ ಹೋ ಹೋ, ಬೆಂಗಳೂರಿನ ಲಾಲ್ ಬಾಗ್ ನಲ್ಲಿ.
1: ಅದು ಮಡಿಕೇರಿ ಚಿತ್ರೀಕರಣ ಆಗಿತ್ತು.
0: ಓ, ಯಾವುದು? ತೂಗುದೀಪ
1: ಸುದರ್ಶನ ಚಿತ್ರದಲ್ಲಿ ನಾನು ಹೋಗಿದ್ದೆ.
0: ಓ,
1: ನರಸಿಂಹರಾಜನ ಮೀಟ್ ಮಾಡಿದ್ದೆ.
0: ಓ, ನೀವು ಶೂಟಿಂಗ್ ನೋಡಿದ್ರಿ?
1: ನೋಡಿ ನೋಡಿದ್ದೀನಿ ಸರ್.
0: ಎಷ್ಟು ವರ್ಷ ಹಿಂದಿಂದು ನೆನಪು ಸರ್ ಇದು?
1: 66 ಸರ್.
0: 66. ಓ ಓ ಓ, ಆಗ ನಿಮ್ಮ ವಯಸ್ಸು?
1: ಆಗ ನನಗೆ 8 ವಯಸ್ಸು.
0: 8 ವಯಸ್ಸು, ಈಗ 66, 8. ಈಗ ತುಂಬಾ ವಯಸ್ಸಾಯ್ತು ಈಗ ಅಲ್ಲ.
1: ನರಸಿಂಹರಾಜ, ಬಿ ವಿ ರಾಜ, ರಾಜ್ಕುಮಾರ್, ಗೊಂಡ್ರಿಬಾಯಿ, ಮತ್ತೆ ಫೋಟೋಗ್ರಾಫರ್ ಆರ್ ಎನ್ ಕೃಷ್ಣ ಪ್ರಸಾದ್ ಅವನಲ್ಲಿ ಮೀಟ್ ಮಾಡಿದ್ದೆ. ಮೀಟ್ ಮಾಡಿಸಿದ್ರೆ ನಾನು ಚಿಕ್ಕ ಹುಡುಗ.
0: ಓ ಓ ಓ, ನೋಡಿ, ನೆನಪುಗಳು ಯಾವಾಗ್ಲೂ ಮರೆಯೋದಿಲ್ಲ.
1: ಮರೆಯೋದಿಲ್ಲ.
0: ಸರಿ, ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ ದಿನೇಶ್ ಅವರೇ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಳಿ, ಥ್ಯಾಂಕ್ ಯು.

0: ಕಾರ್ಯಕ್ರಮದ ಕಡೆಯ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಬನ್ನಿಕುಪ್ಪೆ ಮೂಡ್ಲು ಕಪ್ಪಲಿಂದ ಸೌಮ್ಯ ಮಾತಾಡ್ತಿರೋದು.
0: ಸೌಮ್ಯ ಎಲ್ಲಿ ಅದು? ಬನ್ನಿ
1: ಬನ್ನಿಕುಪ್ಪೆ ಮೂಡ್ಲು ಕಪ್ಪಲು
0: ಯಾವ ಕಡೆ ಬರುತ್ತೆ ಅದು?
1: ಹುಣಸೂರು ಕಡೆ. ಮೈಸೂರು
0: ಹುಣಸೂರು ಕಡೆ. ಓಕೆ ಸೌಮ್ಯ ಅವರೇ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡಬೇಕು ತಮಗೆ?
1: ಹಬ್ಬ
0: ಮೂವಿಯಿಂದ ಯಾವ ಹಾಡು?
1: ದೀಪ್ತಕಿಟ.
0: ಸರಿ, ತಮಗೆ ಈಗ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಯಾವ ದಿನದಂದು ಆಚರಣೆ ಮಾಡಲಾಗ್ತಾ ಇದೆ? ನೆನಪಾಗ್ತಾ ಇಲ್ವಾ? ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಯಾವ ದಿನದಂದು ಆಚರಣೆ ಮಾಡ್ತಾರೆ? ಫೆಬ್ರವರಿಯಲ್ಲಿ ಬರುತ್ತೆ ಇದು, ಫೆಬ್ರವರಿ 21ಕ್ಕೆ. ಗೊತ್ತಾಯ್ತಾ ಈಗ? ಓಕೆ, ಸಮಯ ಹೆಚ್ಚಾಗಿಲ್ಲ ಇನ್ನು. ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ, ಕೇಳೋಣ. ನಮಸ್ತೆ.
1: ಥ್ಯಾಂಕ್ ಯು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದಕ್ಕೂ ಮೊದಲು 6:15 ಪ್ರಾಯೋಜಿತ ಕಾರ್ಯಕ್ರಮ ಬಾಲ ಕ್ಯಾನ್ಸರ್ ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:50 ಕೃಷಿರಂಗ, ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ತರನ ಪುಣಚಾ ಟಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಭಾವಗೀತೆಗಳು ಬೆಂಗಳೂರು ಕೇಂದ್ರದಿಂದ. 9:30 ಕರೆಂಟ್ ಅಫೈರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯಿಂದ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ. 10:30 ಗೀತಾ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ವೀರಣ್ಣ ಹುರಕಡ್ಲಿ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ಇದು. ರೈತರಿಗೆ ಸಲಹೆ 6:35. 6:40 ಸ್ವರಮಾಧುರ್ಯ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳು.

ಅಂತ ಕೇಳುತ್ತೀರಿ. 8:50 ಕಗ್ಗದ ಸಿರಿ, ಕವಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಬಾಲ ಕ್ಯಾನ್ಸರ್ ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ನಾಳೆ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನವಿದೆ. 10:30 ಗಾನ ಭಜಾನ, 11:00 ಗಾನ ಡಂಗೂರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಎಂ ಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮ್ಮಲಗಳು. ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ನಿರ್ವಹಣೆ ವೆಂಕಟೇಶ ಬೇವಿನಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂದೀಪ್ ವಿ ಕೆ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ಇದು. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ಮಾತನಾಡ್ತಾರೆ ಡಾಕ್ಟರ್ ಕೆ ಮಾಲತಿ. 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 2:40 ಹಕ್ಕಿಯ ಬಳಗ, 3:00 ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ ಎಸ್ ರೂಳಿ. 3:30 ನಾಟಕ ಗೌಳಿ ಗಂಗೂಬಾಯಿ, ರಚನೆ ನಾಗೇಂದ್ರ ದೊಡ್ಡಮನಿ, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 4:00 ಭಾವಗೀತೆಗಳು, 4:30 ನೆನಪು ನಿನಾದ. 5:00 ಕ್ರೀಡಾಲಹರಿ, ಜಪಾನಿನಲ್ಲಿ ಆರಂಭವಾಗಲಿರುವ 20 ಏಷ್ಯನ್ ಗೇಮ್ಸ್ನ ಕುರಿತು ಒಂದು ಪಕ್ಷಿನೋಟ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಬಾಲಜಾಗೃತಿ ಕ್ಯಾನ್ಸರ್ ಕುರಿತು ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಕೃಷಿರಂಗ, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಯುವವಾಣಿ, ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ವಾಚನ, ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ, ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹರಿಕುಮಾರ್ ಅವರ ವಯಲಿನ್ ವಾದನ. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: surgery, everything is available in Manipal. So do consider Manipal.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-901282.
6: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
10: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಳಿಮಾಡ ಶರತ್ 8762050292.
11: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ

0: ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 6:18:10. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
1: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20 ಭಾನುವಾರ ಬೆಳಗ್ಗೆ 11 ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ನಂಬರ್ 2755 ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಸುಂಟಿಕೊಪ್ಪ. ಇದರ 2025-26 ಸಾಲಿನ 67 ವಾರ್ಷಿಕ ಮಹಾಸಭೆ ಇದೇ 19 ನಾಳೆ ಶನಿವಾರ ಪೂರ್ವಾಹ್ನ 11 ಸಂಘದ ಅಧ್ಯಕ್ಷರಾದ ಶ್ರೀ ಜರ್ಮಿ ಡಿಸೋಜಾ ಅವರ ಅಧ್ಯಕ್ಷತೆಯಲ್ಲಿ ಗುಂಡುಗುಟ್ಟಿ ಶ್ರೀ ಮಂಜುನಾಥಯ್ಯ ಸಹಕಾರ ಭವನದಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಮಿತ್ರಾ ವಿಕೆ ಕೇಳಿಕೊಂಡಿದ್ದಾರೆ.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ARM ಕಿಯಾ ಮೋಟರ್ಸ್.

0: ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಿಕೊಪ್ಪ. ನಂಬರ್ 2720 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಿಗೊಪ್ಪ. ನಂಬರ್ 2720 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಡಿಕೇರಿ ಇದರ 2025-26 ಸಾಲಿನ 101ನೇ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಹಕಾರಿ ಅಧ್ಯಕ್ಷರಾದ ಶ್ರೀ ಎಚ್ಎಸ್ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಮಾನ್ಯ ಸದಸ್ಯರೆಲ್ಲ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9ರಿಂದ 25ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
5: ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
1: ನಂಬರ್ 2783ನೇ ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು ಪನ್ನಂಪೇಟೆ ತಾಲೂಕು ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕಾನೂರಿನಲ್ಲಿರುವ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಾಡ್ಯಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಂ ರತ್ನಕುಮಾರ್ ಅವರು ಕೇಳಿಕೊಂಡಿದ್ದಾರೆ.
0: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28ರಿಂದ September 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
10: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಅಮ್ಮತ್ತಿ ಕೊಡವ ಸಮಾಜ ಹತ್ರ ದಂಡಾಯಿರ್ತು ಇರುತ್ತಂಜಿ ಇರುತ್ತಾರನೇ ಕಾಲತ್ರ ಮಹಾಸಭೆ ಇದೇ ಇರುವುದಾಂಗ ನಾರಾಜ ಪೊಲಕ 10 ಗಂಟೆಗೆ ಸಮಾಜ ಹತ್ರ ಅಧ್ಯಕ್ಷಗಳಾದ ಶ್ರೀ ಐನಂಡ ಪಿ ಪ್ರಕಾಶ್ ಗಣಪತಿ ಐಂಡ ಕೊರವು ಕಾರ್ಯಕ್ಕೆ ಕೊಡವ ಸಮಾಜ ಹತ್ರ ನಡುಬಾಡಲು ನಡಪ. ಸದಸ್ಯಂಗೆಲ್ಲ ನೇರಕ್ಕೆ ಸೇರಿತು ಬಂತು ಮಹಾಸಭೆನ ಚಾಯೋಡು ನಡೆಸಿ ತರನೊಂದು ಅಮ್ಮತ್ತಿ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತು.
11: ಕಳೆದ ದಿನಾಂಕ 5ರಂದು ಶನಿವಾರ ದೈವಾಧೀನರಾದ ಕಾಟಕೇರಿ ಗ್ರಾಮದ ದಿವಂಗತ ಹೊಸಕ್ಲು ಸೋಮಯ್ಯ ಅವರ ಮಗ ಹೊಸಕ್ಲು ರಾಜೇಶ ರಾಜ ಅವರ ತಿಥಿ ಕರ್ಮಾಂತರವನ್ನು ಇದೇ ದಿನಾಂಕ 20ರಂದು ಭಾನುವಾರ ಹಗಲು 11:30 ಗಂಟೆಗೆ ಕಾಟಕೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಸಲು ಏರ್ಪಾಡು ಮಾಡಲಾಗಿದೆ. ಊರು ಕೇರಿಯವರು, ನೆಂಟರಿಷ್ಟರು, ಕುಟುಂಬದವರು ಹಾಗೂ ಆಹ್ವಾನ ಪತ್ರಿಕೆ ಕಳುಹಿಸಿಯೂ ತಲುಪದೇ ಇರುವವರು ಇದನ್ನೇ ತಮ್ಮ ಆಹ್ವಾನವೆಂದು ಪರಿಗಣಿಸಿ ಸಹಕರಿಸಬೇಕೆಂದು ಮೃತರ ಪತ್ನಿ, ಮಗ, ಮಗಳು, ಅಳಿಯ ಹಾಗೂ ಕುಟುಂಬಸ್ಥರು ವಿನಂತಿಸಿಕೊಂಡಿದ್ದಾರೆ.
1: ನಂಬರ್ 2774ನೇ ಮಕ್ಕಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಕ್ಕಂದೂರು ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 10:30 ಗಂಟೆಗೆ

0: ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಶಾಂತೇಯಣ್ಣ ಬಿ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಪೊನ್ನಂಪೇಟೆ ಕೊಡವ ಸಮಾಜದ ಸದಸ್ಯಂಗಣ ಮಕ್ಕಳಾತ್ ದಂಡಾಯಿತಿ ತಂಜಿ ಇರೋ ತಾರನೇ ಸಾಲ ಎಸ್ಎಸ್ಎಲ್ಸಿ ಪಿಂಜ ಪಿಯುಸಿಲ್ ಏರ ಮಾರ್ಕ್ಸ್ ಪಡೆದವು ತಂಗಡ ಅರ್ಜಿನ ಮಾರ್ಕ್ಸ್ ಕಾರ್ಡ್ ಕೂಡ ಇದೇ ಇರೋ ದಂಡನೇ ತಾರೀಖು ರೋಳಲು ಕೊಡವ ಸಮಾಜ ಕಚೇರಿ ಕಚ್ಚಿಡೊಂಡು ಅರ್ಜಿ ಅಚ್ಚು ಟೈಂಗಕ್ಕೆ ಈ ತಿಂಗಳ 27 ನಡಪ ಕಾಲತ್ರ ಮಹಾಸಭೆಲು ಒತ್ತಾಸೆ ಇನಾಮ್ ಕೊಡಪ ಅಂದು ಪೊನ್ನಂಪೇಟೆ ಕೊಡವ ಸಮಾಜದ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು.
1: ರೀ ಒಂದೊಳ್ಳೆ ವೆಜ್ ಊಟ ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ. ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28 ಸಾಲಿಗೆ ಪ್ಲೇಹೋಮ್ನಿಂದ 7 ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡ ಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481-05-8846.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ಸಮಯ 6:28:18. ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ತರನಾ ಪೂರ್ಣಾಚಾರ್ ಟಿ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ, ಗಮನಿಸಿ, ನಾಳೆ ಬೆಳಿಗ್ಗೆ 9:10 ಸಂಬಂಧ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇನ್ನು ಮುಂದೆ ಅವಲೋಕನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಸೆಮಿಕಂಡಕ್ಟರ್ ಕ್ರಾಂತಿ ಮೂಲಕ ಸ್ವಾವಲಂಬನೆ ಹಾಗೂ ವಿಕಸಿತ ಭಾರತದತ್ತ ದೇಶದ ದಿಟ್ಟ ಹೆಜ್ಜೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ಇಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸುತ್ತಿದ್ದು ವಿದ್ಯುನ್ಮಾನ ಮತ್ತು ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಸ್ವಾವಲಂಬನೆಯತ್ತ ದಿಟ್ಟ ಹೆಜ್ಜೆಗಳನ್ನು ಇಡುತ್ತಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಆಯೋಜಿಸಲಾದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮ ಸಿಲಿಕಾನ್ನಿಂದ ಪರಿಪೂರ್ಣ ವ್ಯವಸ್ಥೆಯ ನಿರ್ಮಾಣ ಎಂಬ ಪ್ರಮುಖ ಪರಿಕಲ್ಪನೆಯೊಂದಿಗೆ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿದೆ. ಆಧುನಿಕ ಡಿಜಿಟಲ್ ಯುಗದಲ್ಲಿ ಸೆಮಿಕಂಡಕ್ಟರ್ಗಳು ಕೇವಲ ತಾಂತ್ರಿಕ ಬಿಡಿ ಭಾಗಗಳಾಗಿ ಉಳಿದಿಲ್ಲ, ಬದಲಿಗೆ ದೇಶದ ಆರ್ಥಿಕ ಭದ್ರತೆ ಮತ್ತು ತಾಂತ್ರಿಕ ಸಾರ್ವಭೌಮತ್ವವನ್ನು ನಿರ್ಧರಿಸುವ ಪ್ರಮುಖ

0: ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಈ ಕ್ಷೇತ್ರವನ್ನು ಬಲಪಡಿಸಲು ಸಮಗ್ರ ಕಾರ್ಯತಂತ್ರಗಳನ್ನು ಜಾರಿಗೆ ತರುತ್ತಿದೆ. ಸೆಮಿಕಂಡಕ್ಟರ್ ಎಂಬುದು ವಿದ್ಯುತ್ ವಾಹಕ ಮತ್ತು ಅವಾಹಕಗಳ ನಡುವಿನ ಗುಣಲಕ್ಷಣಗಳನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಹಾಗೂ ಉಪಯುಕ್ತ ವಸ್ತುವಾಗಿದೆ. ಸಿಲಿಕಾನ್ನಿಂದ ಸಂಸ್ಕರಿಸಲ್ಪಟ್ಟು ತಯಾರಾಗುವ ಈ ಸೂಕ್ಷ್ಮ ಚಿಪ್ಗಳು ಆಧುನಿಕ ತಂತ್ರಜ್ಞಾನದ ಬೆನ್ನೆಲುಬಾಗಿದೆ. ಸ್ಮಾರ್ಟ್ಫೋನ್ಗಳು, ಕಂಪ್ಯೂಟರ್ಗಳು, ವೈದ್ಯಕೀಯ ಉಪಕರಣಗಳು, ಉದಯೋನ್ಮುಖ ಕೃತಕ ಬುದ್ಧಿಮತ್ತೆ, 5G ಮತ್ತು 6G ಸಂಪರ್ಕ ಜಾಲಗಳು, ವಿದ್ಯುತ್ ಚಾಲಿತ ವಾಹನಗಳು ಹಾಗೂ ಉಪಗ್ರಹ ವ್ಯವಸ್ಥೆಗಳವರೆಗೆ ಪ್ರತಿಯೊಂದು ಆಧುನಿಕ ಸಾಧನಕ್ಕೂ ಇವು ಅನಿವಾರ್ಯವಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಯು ಕೆಲವೇ ಕೆಲವು ದೇಶಗಳ ಕೈಯಲ್ಲಿದ್ದು, ಯಾವುದೇ ಬಿಕ್ಕಟ್ಟಿನ ಸಮಯದಲ್ಲಿ ಇದು ಜಾಗತಿಕ ಉದ್ಯಮಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಭಾರತವು ತನ್ನ ತಾಂತ್ರಿಕ ಅಗತ್ಯಗಳಿಗಾಗಿ ಇತರ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ದೇಶೀಯವಾಗಿ ದೃಢ ನೆಲೆಯ ಸೆಮಿಕಂಡಕ್ಟರ್ ಉದ್ಯಮಗಳನ್ನು ವಾತಾವರಣವನ್ನು ನಿರ್ಮಿಸಲು ಆದ್ಯತೆ ನೀಡಿದೆ. ಸೆಮಿಕಾನ್ 1.0 ಕಾರ್ಯಕ್ರಮ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಭಾರತ ಕೈಗೊಂಡ ಮೊದಲ ಹೆಜ್ಜೆಯಾಗಿದೆ. ಡಿಸೆಂಬರ್ 2021ರಲ್ಲಿ 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಇದರ ಫಲವಾಗಿ ದೇಶಾದ್ಯಂತ ಒಟ್ಟು 1.64 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹೂಡಿಕೆಯೊಂದಿಗೆ 12 ತಯಾರಿಕಾ ಘಟಕಗಳಿಗೆ ಅನುಮೋದನೆ ನೀಡಲಾಯಿತು. ಗುಜರಾತ್, ಅಸ್ಸಾಂ, ಉತ್ತರ ಪ್ರದೇಶ, ಒಡಿಶಾ, ಪಂಜಾಬ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಈ ಘಟಕಗಳು ಸ್ಥಾಪನೆಗೊಳ್ಳುತ್ತಿದ್ದು, ಈಗಾಗಲೇ 5 ಘಟಕಗಳು ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿವೆ. 24 ಚಿಪ್ ವಿನ್ಯಾಸ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ದೇಶದ 100 ಶೈಕ್ಷಣಿಕ ಸಂಸ್ಥೆಗಳು ಮತ್ತು ನವೋದ್ಯಮಗಳ 1,000 ಎಂಜಿನಿಯರ್ಗಳಿಗೆ ಅತ್ಯಾಧುನಿಕ ಚಿಪ್ ವಿನ್ಯಾಸ ಪರಿಕರಗಳ ಅನುಭವ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ಚಿಪ್ ವಿನ್ಯಾಸಗಾರರ ಪೈಕಿ 20% ಭಾರತೀಯರೇ ಆಗಿರುವುದು ನಮ್ಮ ಮಾನವ ಸಂಪನ್ಮೂಲ ಶಕ್ತಿಗೆ ಸಾಕ್ಷಿಯಾಗಿದೆ. ಉನ್ನತ ಮಟ್ಟದ ಸಂಶೋಧನೆ ಮತ್ತು ಅಭಿವೃದ್ಧಿ, ಚಿಪ್ ವಿನ್ಯಾಸ, ಆಧುನಿಕ ಯಂತ್ರೋಪಕರಣಗಳು ಮತ್ತು ಕಚ್ಚಾ ಸಾಮಗ್ರಿಗಳ ಪೂರೈಕೆ, ಹೊಸ ಫ್ಯಾಬ್ಗಳ ಅಂದರೆ ಉತ್ಪಾದನಾ ಘಟಕಗಳ ಸ್ಥಾಪನೆ, ಉದಯೋನ್ಮುಖ ಪ್ಯಾಕೇಜಿಂಗ್ ತಂತ್ರಜ್ಞಾನಗಳು ಹಾಗೂ ನುರಿತ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಇವುಗಳಲ್ಲಿ ಸೇರಿವೆ. ಕೇವಲ ಅಂತಿಮ ಹಂತಕ್ಕೆ ಸೀಮಿತವಾಗದೆ ಕಚ್ಚಾ ವಸ್ತುವಿನಿಂದ ಹಿಡಿದು ಅಂತಿಮ ಉತ್ಪನ್ನದವರೆಗಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಭಾರತದಲ್ಲಿಯೇ ನಿರ್ಮಿಸುವುದು ಈ ದೂರದೃಷ್ಟಿಯ ಮೂಲ ಉದ್ದೇಶವಾಗಿದೆ. ದೇಶದ ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿಯೂ ಸ್ಥಳೀಯವಾಗಿ ತಯಾರಾದ ಸೆಮಿಕಂಡಕ್ಟರ್ಗಳ ಪಾತ್ರ ಅಪಾರವಾಗಿದೆ. ಮೊಹಾಲಿಯ ಸೆಮಿಕಂಡಕ್ಟರ್ ಪ್ರಯೋಗಾಲಯ ತಯಾರಿಸಿದ ವಿಕ್ರಮ್ ಪ್ರೊಸೆಸರ್ ಹಾಗೂ ವಿಕಿರಣ ನಿರೋಧಕ ಚಿಪ್ಗಳು ಚಂದ್ರಯಾನ 3 ಮತ್ತು ಆದಿತ್ಯ 1 ನಂತಹ ಭಾರತೀಯ ಬಾಹ್ಯಾಕಾಶ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಬಳಕೆಯಾಗಿವೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ವಿದ್ಯುನ್ಮಾನ ನೀತಿ, ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ ತಯಾರಿಕಾ ಪ್ರೋತ್ಸಾಹ ಯೋಜನೆ ಹಾಗೂ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳು ದೇಶದ ವಿದ್ಯುನ್ಮಾನ ಉದ್ಯಮಕ್ಕೆ ಬಲ ನೀಡುತ್ತಿವೆ. ವಿದೇಶಿ ನೇರ ಹೂಡಿಕೆ ನೀತಿಯು ಜಾಗತಿಕ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದೆ. ಸೆಮಿಕಂಡಕ್ಟರ್ ಉದ್ಯಮ ಅತ್ಯಂತ ಹೆಚ್ಚಿನ ನಿಖರತೆ ಬೇಡುವ ಕ್ಷೇತ್ರವಾಗಿದೆ. 2021ರಲ್ಲಿ ದೇಶದಲ್ಲಿ ಒಂದು ವಾಣಿಜ್ಯ ಚಿಪ್ ಉತ್ಪಾದನಾ ಘಟಕವಿಲ್ಲದ ಸ್ಥಿತಿಯಿಂದ 2026ರ ವೇಳೆಗೆ 5 ಉತ್ಪಾದನಾ ಘಟಕಗಳು ಕಾರ್ಯನಿರ್ವಹಿಸುವ ಹಂತಕ್ಕೆ ಭಾರತ ತಲುಪಿರುವುದು ಶ್ಲಾಘನೀಯ ಸಾಧನೆಯಾಗಿದೆ. ಈ ತಾಂತ್ರಿಕ ಪ್ರಗತಿಯಿಂದಾಗಿ ದೇಶದ ಯುವ ಎಂಜಿನಿಯರ್ಗಳಿಗೆ ಹೆಚ್ಚಿನ ಮೌಲ್ಯದ ಉದ್ಯೋಗಾವಕಾಶಗಳು ದೊರೆಯಲಿವೆ ಹಾಗೂ ಆಮದು ಮೇಲಿನ ಅವಲಂಬನೆ ಕಡಿಮೆಯಾಗಿ ವಿದೇಶಿ ವಿನಿಮಯ ಉಳಿತಾಯವಾಗಲಿದೆ. ಸಣ್ಣ ಗಾತ್ರದ ಈ ಸೂಕ್ಷ್ಮ ಚಿಪ್ಗಳು ಭಾರತದ ಬಲವಾದ, ಸುರಕ್ಷಿತವಾದ ಮತ್ತು ವಿಕಸಿತ ಭಾರತದ ಭವಿಷ್ಯಕ್ಕೆ ದಾರಿದೀಪಗಳಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ-ತರಗತಿ ಸದಸ್ಯತ್ವ 1 ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು ಸೆಪ್ಟೆಂಬರ್ 19ರ ಒಳಗಾಗಿ ಪಾವತಿಸಿ ಸೆಪ್ಟೆಂಬರ್ 23ರಂದು ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು

0: ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಸಮಯ 6:37 ಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಹೆಚ್ಎಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಾರ್ತೆಗಳ ವಿವರ. ರಾಜ್ಯದ ಎರಡನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ.

0: ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ತುಳು ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯ ಆಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ಇವತ್ತು ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯ ಆಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ ಎರಡನೆಯ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60ರಿಂದ 200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯ ವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲದ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ದ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು

0: ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಕೆಎಲ್ಇ ಸಂಸ್ಥೆಯ 1500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಮತ್ತು ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ರೋಜ್ಗಾರ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ರೋಜ್ಗಾರ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಾವೇರಿ ಹಾಲ್ನಲ್ಲಿ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಈಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ದೇಶದ ಒಟ್ಟು ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ ಶೇಕಡಾ 18ಕ್ಕಿಂತ ಹೆಚ್ಚು ಬೆಂಗಳೂರಿನಲ್ಲೇ ನೆಲೆಯೂರಿವೆ. ಬೆಂಗಳೂರಿನಲ್ಲಿ ಸುಮಾರು 626 ಸೆಮಿಕಂಡಕ್ಟರ್ ಸಂಬಂಧಿತ ಕಂಪನಿಗಳು ಇವೆ. ಭಾರತದ ಸೆಮಿಕಂಡಕ್ಟರ್ ಈಕ್ವಿಟಿ ನಿಧಿಯಲ್ಲಿ ಬೆಂಗಳೂರು ಸುಮಾರು ಶೇಕಡಾ 40.1 ಪಾಲನ್ನು ಹೊಂದಿದೆ. ಚಿಪ್ ವಿನ್ಯಾಸ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ದೇಶದಲ್ಲಿ ಬೆಂಗಳೂರು ಖ್ಯಾತಿಯನ್ನ ಗಳಿಸಿದೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ವ್ಯಾಪಾರಿಗಳು ಒತ್ತುವರಿ ಮಾಡಿದರೆ ಅಥವಾ ಮುಂದಾದರೆ ಅವರ ವಸ್ತುಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ಅವರು, ಶಿಸ್ತಿನ ಕಾರ್ಯಾಚರಣೆಯ ಪರಿಣಾಮ ಈಗಾಗಲೇ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 1,373 ಕಿಲೋಮೀಟರ್ ರಸ್ತೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಮರು ಒತ್ತುವರಿ ಪ್ರಕರಣಗಳನ್ನು ತಕ್ಷಣ ಗುರುತಿಸಿ ಫೋಟೋ ಹಾಗೂ ಜಿಯೋಟ್ಯಾಗ್ ಮಾಹಿತಿಯೊಂದಿಗೆ ವರದಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಮಾರ್ಷಲ್ ಮತ್ತು ಬೀಟ್ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ನಿಯಮಿತವಾಗಿ ಪರಿಶೀಲನೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕವಳ್ಳಿ ವಲಯದಲ್ಲಿ ಕಡವೆ ಬೇಟೆಯಾಡಿದಂತಹ 3 ಆರೋಪಿಗಳನ್ನು ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ 2026-27 ಸಾಲಿನ ಸರ್ವ ಸದಸ್ಯರ ಸಭೆ ಮತ್ತು ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ 2ನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಎಚ್ಎಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:58. ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ತರಣಾ ಪೂಣಚ್ಚ ಟಿ ಅವರು. ನಮಸ್ಕಾರ ಡಾಕ್ಟರ್ ತರಣಾ ಪೂಣಚ್ಚ ಅವರೇ.
1: ನಮಸ್ಕಾರ ಸರ್.
0: ಈಗ ಕರಿಮೆಣಸು ನಮ್ಮ ಮುಖ್ಯವಾದ ಒಂದು ಸಾಂಬಾರ ಬೆಳೆ. ಕೊಡಗು ಜಿಲ್ಲೆಯಲ್ಲಿ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಯಾರ್ಯಾರು ಕಾಫಿ ತೋಟವನ್ನು ಇಟ್ಕೊಂಡಿದ್ದಾರೆ ಮರಗಳಿಗೆ ಬಳ್ಳಿಗಳನ್ನು ಹಬ್ಸೇ ಇರ್ತಾರೆ.
1: ಹೌದು.
0: ಆದರೆ ಈ ಕರಿಮೆಣಸಿಗೆ ರೋಗಗಳ ಸಮಸ್ಯೆ ಇವತ್ತು ಹೆಚ್ಚಾಗಿ ಕಾಡ್ತಾ ಇದೆ. ಮುಖ್ಯವಾಗಿ ಕರಿಮೆಣಸಿಗೆ ಬರುವಂಥ ರೋಗಗಳು ಯಾವ್ಯಾವು ಅಂತಿದೆ?
1: ಕರಿಮೆಣಸಲ್ಲಿ ನಾವು ಅತಿ ಹೆಚ್ಚಾಗಿ ನೋಡಬಹುದಾದ ಎರಡು ಇಂಪಾರ್ಟೆಂಟ್ ರೋಗಗಳಿದೆ. ಅದು ಒಂದು ಶೀಘ್ರ ಸೊರಗು ರೋಗ, ಇನ್ನೊಂದು ನಿಧಾನ ಸೊರಗು ರೋಗ ಅಂತ.
0: ಇವೆರಡು ರೋಗಗಳು.
1: ಈ ಎರಡು ರೋಗಗಳು.
0: ಈಗ ಶೀಘ್ರ ಸೊರಗು ರೋಗದ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ.
1: ಹೌದು.
0: ಅದು ಬಂದರೆ ಕರಿಮೆಣಸಿನ ಉತ್ಪಾದನೆ ಕಡಿಮೆ ಆಗಿಬಿಡುತ್ತೆ, ಬಳ್ಳಿಗಳ ಸಂಖ್ಯೆನೆ ಕಡಿಮೆ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಈ ಶೀಘ್ರ ಸೊರಗು ರೋಗದ ಆರ್ಥಿಕ ಪ್ರಾಮುಖ್ಯತೆ ಎಷ್ಟು ಮತ್ತು ಇದು ಯಾವ ರೀತಿ ನಷ್ಟ ಉಂಟು ಮಾಡುತ್ತೆ ಅಂತೀರ?
1: ಈ ರೋಗ ಬಂದಾಗ ಬಳ್ಳಿಗಳು ಶೀಘ್ರವಾಗಿ ಸೊರಗಿ ಹೋಗ್ತವೆ, ಒಂದು ತಿಂಗಳೊಳಗೇನೆ ಸೊರಗಿ ಹೋಗ್ತದೆ. ಅದರಿಂದ ಇದರದ ರೋಗದ ನಷ್ಟ ಪ್ರಮಾಣವನ್ನು ಹೇಳಬೇಕಂದ್ರೆ ಅದು 10-100% ವರೆಗೂ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ.
0: ಶೇಕಡ 10-100%.
1: ಹೌದು,
0: ಇಡೀ ಬಳ್ಳಿನೇ ಹೋಯ್ತು ಅಂದ್ರೆ
1: ಹೋಯ್ತು, 100%
0: ನಷ್ಟ ಆದಂಗೆ ಆಗುತ್ತೆ. ಈ ಶೀಘ್ರ ಸೊರಗು ರೋಗ ಬರೋದಕ್ಕೆ ಯಾವ ರೋಗಾಣು ಕಾರಣ ಅಂತೀರ?
1: ಇದು ಒಂದು ಫೈಟ್ ಆಫ್ ತರ ಕ್ಯಾಪ್ಸಿಸಿ ಶಿಲೀಂಧ್ರದಿಂದ ಉಂಟಾಗುತ್ತದೆ, ಅಂದ್ರೆ ಫಂಗಸ್.
0: ಅಂದ್ರೆ ಈ ಶಿಲೀಂಧ್ರ ಸಾಮಾನ್ಯವಾಗಿ ಎಲ್ಲಿರುತ್ತೆ ಅಂತೀರ?
1: ಇದು ಮಣ್ಣಿನಿಂದ ಬರುವಂತ ಶಿಲೀಂಧ್ರ, ಅದು ಮಣ್ಣು ಹಾಗೂ ನೀರಿನಿಂದನೂ ಹರಡುತ್ತದೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ ನೀರಿನಿಂದನೂ ಹರಡುತ್ತದೆ, ಆದರೆ ಮಣ್ಣಿನಿಂದ ಬರುವಂತ ಶಿಲೀಂಧ್ರವಾಗಿರುತ್ತದೆ.
0: ಈ ಶೀಘ್ರ ಸೊರಗು ರೋಗ ಬರೋದಕ್ಕೆ ನಮ್ಮ ವಾತಾವರಣದ ಅಂಶಗಳು ಯಾವ ರೀತಿ ಇರಬೇಕಾಗತ್ತೆ?
1: ಮುಖ್ಯವಾಗಿ ವಾತಾವರಣದ ಅಂಶಗಳು ಅಂದರೆ ಅತಿ ಹೆಚ್ಚಾದ ತೇವಾಂಶ ಮತ್ತು ಅತಿಯಾದ ಮಳೆ. ಅದಲ್ಲದೆ ಬೇಸಾಯದ ಸಮಯದಲ್ಲಿ ಎಲ್ಲಾದರೂ ಬೇರಿಗೆ ಗಾಯ ಉಂಟಾಗಿದರೆ ಅಥವಾ ಯಾವುದಾದ್ರೂ ಕೀಟದಿಂದ ಗಾಯ ಉಂಟಾಗಿದರೆ ಅದು ಮುಖ್ಯವಾದ ಪೂರಕವಾದ ವಾತಾವರಣವಾಗಿ ಸೇರ್ಪಡೆಯುತ್ತದೆ. ಹೌದು.
0: ಅಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ದುಂಡು ಜಂತು ಹುಳುಗಳು ಅಂತೀವಿ,
1: ಹೌದು,
0: ಅವು ಏನಾದರೂ ಗಾಯ ಮಾಡಿದ್ರೆ ರೋಗ ಬರೋ ಸಾಧ್ಯತೆ ಇರುತ್ತೆ.
1: ಗಾಯದಿಂದ ಒಳಗೆ ಹೋಗೋದು ಸುಲಭ, ಅದರಿಂದ ಅತಿ ಹೆಚ್ಚಾಗಿ ವೇಗವಾಗಿ ಬೆಳೆಯುತ್ತದೆ.
0: ಅಂದ್ರೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ?
1: ಹೌದು, ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ.
0: ಇನ್ನು ಮುಖ್ಯವಾಗಿ ನಮ್ಮ ರೈತರಿಗೆ ಒಂದು ಅಂಶ ಏನು ಅಂತಂದರೆ ಇದನ್ನ ಗುರುತಿಸುವಂಥದ್ದು, ಈ ಶೀಘ್ರ ಸ್ವರ್ಗೋದವದ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ?
1: ರೋಗ ಲಕ್ಷಣ ಮೊದಲು ಎಲೆಯಲ್ಲಿ ಸಣ್ಣ ಚುಕ್ಕೆಯಾಗಿ ಪ್ರಾರಂಭವಾಗುತ್ತದೆ, ಅದು ಆಮೇಲೆ ಇಡೀ ಎಲೆಗೆ ಹರಡುತ್ತದೆ. ಎಲೆ ಅಷ್ಟೇ ಅಲ್ಲದೆ ಎಲೆದ ದಂಟು ಅಥವಾ ಬಳ್ಳಿಯ ದಂಟು ಹಾಗೂ ಬಳ್ಳಿಯ ಬುಡಕ್ಕೂ ಬರುತ್ತದೆ. ಈ ರನ್ನರ್ಸ್ ಅಲ್ಲಿ ಅಂಟಿದಾಗ ಅದು ಕಪ್ಪಾಗಿ ಕಂಡು ಅತಿ ವೇಗವಾಗಿ ನಾವು ಗುರುತಿಸಬಹುದು. ಅತಿಯಾಗಿ ನಷ್ಟ ಉಂಟು ಮಾಡುವಂತ ಸಮಯದಲ್ಲಿ ಇದು ಪೂರ್ತಿ ಗಿಡವನ್ನೇ ಶೀಘ್ರವಾಗಿ ಕೊಳೆಯುತ್ತದೆ. ಈ ಸೊರಗು ಒಂದು ತಿಂಗಳೊಳಗೆ ಇಡೀ ಗಿಡವನ್ನು ಹಾಳು ಮಾಡಬಹುದು.
0: ಅಂದ್ರೆ ಎಲೆಗಳೆಲ್ಲ ಕಪ್ಪಾಗ್ಬಿಡ್ತವೆ,
1: ಎಲೆಗಳೆಲ್ಲ ಕಪ್ಪಾಗುತ್ತೆ. ಕಪ್ಪಾಗಿ ಆ ಎಲೆಗಳಲ್ಲಿ ಒಂದು ಸರ್ಕಲ್ ಆಕಾರದಲ್ಲಿ ಅಥವಾ ಟಾರ್ಗೆಟ್ ಬೋರ್ಡ್ ಆಕಾರದಲ್ಲಿ ಕಾಣಬಹುದು. ಅದು ಫುಲ್ ಕೊಳ್ತು ಹೋಗುತ್ತೆ, ಇಡೀ ಗಿಡನೇ ಕೊಳ್ತು ಹೋಗುತ್ತೆ. ಅದೇ ಇದ್ರದ್ದು ಪ್ರಾಮುಖ್ಯವಾದ ಲಕ್ಷಣಗಳು.
0: ಬಳ್ಳಿನೂ ಎಲ್ಲ
1: ಬಳ್ಳಿ ಬಳ್ಳಿ ಫುಲ್ ಕೊಳ್ತು ಹೋಗುತ್ತೆ,
0: ಬಳ್ಳಿ ಮತ್ತು ಎಲೆಗಳು ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಒಂದು ರೀತಿ ಕುಸ್ತು ಬಿಡುತ್ತೆ.
1: ಹಾ, ಕುಸ್ತು ಬಿಡುತ್ತೆ,
0: ಅಲ್ಲೇ ಬಿದ್ದೋಗ್ಬಿಡುತ್ತೆ.
1: ಬಿದ್ದೋಗ್ಬಿಡುತ್ತೆ.
0: ಇದೇ ಮುಖ್ಯವಾದ ಲಕ್ಷಣ.
1: ಮುಖ್ಯವಾದ ಲಕ್ಷಣ
0: ಅಂದ್ರೆ ಅದು ನೆಲಕ್ಕೆ ಬಿತ್ತು ಅಂತಂದ್ರೆ ಇಡೀ ಬಳ್ಳಿನೇ ಹೋದಂಗೆ ಆಗ್ಬಿಡುತ್ತೆ.
1: ಹೌದು.
0: ಈ ರೋಗವನ್ನು ನಾವು ತಡೆಗಟ್ಟೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ?
1: ಈ ರೋಗವನ್ನು ತಡೆಗಟ್ಟಬೇಕು ಅಂದರೆ ಮುಂಜಾಗೃತ ಕ್ರಮಗಳೇ ಅತಿ ಹೆಚ್ಚಾದ ಮಹತ್ವವನ್ನು ಹೊಂದಿರುತ್ತದೆ. ಮೊದಲು ನಾವು ಶುರು ಮಾಡಬೇಕು ಅಂದರೆ ಸಸಿಯಿಂದನೇ ಶುರು ಮಾಡಬೇಕು. ರೋಗ ನಿರೋಧಕ ಇರುವಂತಹ ತೇವ ಮಂತ್ವ ಒಂದು ತಳಿಯನ್ನು ತಂದು ನಡ್ಕೋಬಹುದು. ಇಲ್ಲ ಅಂದ್ರೆ ಇತ್ತೀಚೆಗೆ ಪಿಪ್ಲಿ ಗಿಡಕ್ಕೆ ಕಸಿ ಮಾಡಿರುವಂತಹ ತಳಿಗಳು ಸಿಗ್ತವೆ, ಅಂತದನ್ನ ನಡೆಯೋದಕ್ಕೆ ಯೂಸ್ ಮಾಡ್ಕೊಂಡ್ರೆ
0: ಸಸ್ಯಗಳನ್ನ ತರಬಹುದು.
1: ಸಸ್ಯಗಳನ್ನು ತರಬಹುದು. ಇದು ಪ್ರಾಮುಖ್ಯವಾದ ಒಂದು ಕಾರಣವಾಗಿರುತ್ತದೆ. ಆಗ್ಲೇ ಹೇಳ್ದಂಗೆ ಈ ರೋಗ ಮಣ್ಣಿನಿಂದ ಬರೋದ್ರಿಂದ ಮಣ್ಣನ್ನು ಅತಿ ಹೆಚ್ಚಾಗಿ ನಾವು ನೋಡ್ಕೋಬೇಕು. ಅಂದ್ರೆ ರೋಗರಹಿತ ಮಣ್ಣು ಅಂತೀವಿ, ಆ ತರ ಎಲ್ಲೂ ಸಿಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಗಿಡ ನಡುವ ಮುಂಚೆ 1 ಕೆಜಿ ನಿಂಬೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕಿ ಆಮೇಲೆ ಬೇವಿನ ಹಿಂಡಿ

0: ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಆ ಗುಂಡಿಗೆ ಹಾಕಿ ಗಿಡ ನೆಡೋದ್ರಿಂದ ಅದು ಒಂದು ಪೂರಕವಾಗಿ ಕಾಣಿಸಿಕೊಳ್ಳುತ್ತದೆ.
1: ಅಂದ್ರೆ ಇದಕ್ಕೆ ಒಂದ್ ರೀತಿ ಸಾವಯವ ಅಂಶ ಕೊಟ್ಟಾಗ ಉತ್ತಮವಾದಂತಹ ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿ ಆಗ್ತವೆ, ಶಿಲೀಂಧ್ರಗಳು.
0: ಹೌದು, ಮಣ್ಣಿನಲ್ಲಿರೋದು
1: ಅದು ಒಂದು ಅಂಶ.
0: ಅದು ಒಂದು ಅಂಶ. ಗಿಡ ಚೆನ್ನಾಗಿ ಬೆಳೆದು ನಿಂತಾಗ ಇನ್ನೊಂದೇನು ಅಂದ್ರೆ ತೇವಾಂಶ ಹೇಳಿದ್ನಲ್ಲ, ತೇವಾಂಶವನ್ನು ನಿಯಂತ್ರಣ ಮಾಡ್ಕೊಳ್ಳೋದು. ಅದಕ್ಕೆ ಸರಿಯಾಗಿ ಬಸಿ ಕಾಲುವೆಗಳನ್ನು ನೋಡ್ಕೊಳ್ಳೋದು,
1: ತೆಗಿಬೇಕಾಗುತ್ತೆ,
0: ನೀರ್ ನಿಲ್ದಂಗೆ ನೋಡ್ಕೋಬೇಕು. ಅದು ಒಂದು ಪ್ರಮುಖವಾದದ್ದು. ಮತ್ತೆ ಶೇಡ್ ಮ್ಯಾನೇಜ್ಮೆಂಟ್, ಮರದ ನೆರಳನ್ನು ಸಮಯಕ್ಕೆ ಸರಿಯಾಗಿ ತೆಗೊಂಡ್ಕೊಂಡ್ರೆ ಅದು ಒಂದು ಪೂರಕವಾಗುತ್ತೆ.
1: ಅಂದ್ರೆ ಸ್ವಲ್ಪ ಬಿಸಿಲನ್ನು ಬೀಳೋ ರೀತಿಯಲ್ಲಿ ಇಡಬೇಕು.
0: ಬಿಸಿಲಲ್ಲೂ ಇತ್ತು, ಪೂರ್ತಿ ತೇವಾಂಶ ಇದ್ರೆ ಏನಾಗುತ್ತೆ ಅಂದ್ರೆ ಮಾಯಿಸ್ಚರ್ ಹಿಡ್ಕೊಂಡು ಮೈಕ್ರೋ ಕ್ಲೈಮೇಟ್ ಅಲ್ಲಿ ತೇವಾಂಶ
1: ಜಾಸ್ತಿ
0: ಆಗುತ್ತೆ.
1: ಹಾಗಾಗಿ ಪೂರ್ಣವಾಗಿ ಅದು ಬಿಸಿಲಿಗೂ ಒಟ್ಕೋಬಾರ್ದು,
0: ಹೌದು,
1: ಮತ್ತೆ ನೆರಳು ಪೂರ್ಣವಾಗಿ
0: ಇರಬಾರ್ದು.
1: ಎಷ್ಟು ಬೇಕೋ ಅಷ್ಟಿರ್ಬೇಕು,
0: ಅಷ್ಟಿರ್ಬೇಕು,
1: ಶೇಕಡಾ ಒಂದು 50ರಷ್ಟು.
0: 50ರಷ್ಟು ಉತ್ತಮವಾದದ್ದು.
1: ಅಷ್ಟಿದ್ರೆ ಸ್ವಲ್ಪ ತೇವಾಂಶ ಕಡಿಮೆ ಇರುತ್ತೆ.
0: ಹೌದು,
1: ವಿಶೇಷವಾಗಿ ಮಳೆಗಾಲದಲ್ಲಿ.
0: ಮಳೆಗಾಲದಲ್ಲಿ
1: ಅದೊಂದು ಅಂಶ.
0: ಅದಾದ್ಮೇಲೆ ಬೋಡೋ ದ್ರವಣವನ್ನು ಸ್ಪ್ರೇ ಮಾಡ್ಕೋಬಹುದು. ಇದು ಊರ್ಸತಿ ಸ್ಪ್ರೇ ಮಾಡಬೇಕು, ಒಂದ್ ತಿಂಗಳ ಇಂಟರ್ವಲ್ ಅಲ್ಲಿ ಮಾಡ್ಕೋಬಹುದು. ಮೇ ಜೂನ್ ಜುಲೈಯಲ್ಲಿ 1% ಅಷ್ಟು ಬೋಡೋ ದ್ರವಣವನ್ನು ಸಿಂಪಡಿಸುವುದರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು.
1: ಅಂದ್ರೆ ಇದು ಮುಂಜಾಗ್ರತೆ ಕ್ರಮ.
0: ಇದಲ್ಲದೆ ಇನ್ನೊಂದು ಅಂಶ ಇದೆ, ಮುಖ್ಯವಾಗಿ ಇದು ಯಾರು ಮಾಡೋದಿಲ್ಲ ನಮ್ಮ ಕೊಡಗು ವಾತಾವರಣದಲ್ಲಿ, ಅಂದ್ರೆ ಆರ್ಗ್ಯಾನಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಅದಕ್ಕೆ ಸಾವಯವ ರೀತಿಯಲ್ಲಿ ಮಾಡೋದಾದ್ರೆ ಮಳೆಗಾಲದ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಹಾಕುವಾಗ ಅದಕ್ಕೆ 50 ಗ್ರಾಮಷ್ಟು ಟ್ರೈಕೋಡರ್ಮ, 50 ಗ್ರಾಮಷ್ಟು ಸುಡೋಮನಸ್ ಫ್ಲೋರಸೆನ್ಸ್ ಮತ್ತು 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಹಾಕೋದ್ರಿಂದ ಉತ್ತಮವಾದ ಫಲಿತಾಂಶ, ಅಂದ್ರೆ ಈ ಶಿಲೀಂಧ್ರದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು.
1: ಶಿಲೀಂಧ್ರ ಹೆಚ್ಚು ಬರೋದನ್ನ
0: ಕಡಿಮೆ ಮಾಡಬಹುದು.
1: ಅಂದ್ರೆ ಇವೆಲ್ಲ ಜೈವಿಕ ಜೀವಾಣುಗಳು.
0: ಜೈವಿಕ ಜೀವಾಣು
1: ಬೇರುಗಳಿಗೆ ಹಾಕಬೇಕು,
0: ಹಾಕಬೇಕು,
1: ವಿಶೇಷವಾಗಿ ಸಾವಯವ ಗೊಬ್ಬರದ ಜೊತೆ ಬೆರೆಸಿಕೊಂಡು
0: ಬೆಳಿಬೇಕು. ಈಗ ಜೈವಿಕ ಜೀವಾಣುಗಳನ್ನ ಸಾವಯವ ಗೊಬ್ಬರಗಳ ಜೊತೆ ಹಾಕಿದಾಗ ಉತ್ತಮವಾದ ಫಲಿತಾಂಶವನ್ನು ನೋಡಬಹುದು.
1: ಮತ್ತೆ ಬೇವಿನ ಹಿಂಡಿ ಹಾಕೋದು ಕೂಡ ಬಹಳ
0: ಮುಖ್ಯ.
1: ಇವು ಮುಖ್ಯವಾಗಿ ಮುಂಜಾಗ್ರತಾ ಕ್ರಮ. ನಾವು ಸಾಧಾರಣವಾಗಿ ಮಳೆಗಾಲದ ಪ್ರಾರಂಭಕ್ಕಿಂತ ಮುಂಚೆ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದಕ್ಕೆ ಹೇಳೋದನ್ನ ಕಾಣ್ತಾ ಇರ್ತೇವೆ. ಈಗ ಒಂದ್ಸರಿ ರೋಗ ಬಂತು, ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭವಾದ ಮೇಲೆ ಪ್ರಾರಂಭದಲ್ಲೇ ನಾವು ಕೆಲವು ಕ್ರಮಗಳನ್ನು ಕೂಡ
0: ಕೈಗೊಳ್ಳಬೇಕು.
1: ರೋಗ ಬಂದ್ಮೇಲೆ ಏನು ನಾವು ಕ್ರಮ ಕೈಗೊಳ್ಳಬಹುದು ಅಂತೀರಿ?
0: ರೋಗ ಬಂದ್ಮೇಲೆ 50ಕ್ಕಿಂತ ಹೆಚ್ಚಿದ್ರೆ ನಾನು ಏನು ಹೇಳೋದಕ್ಕೆ ಬರೋದಿಲ್ಲ.
1: ಅಂದ್ರೆ ಅದು ನಿಯಂತ್ರಣ ಮಾಡೋದು ಕಷ್ಟ,
0: ನಿಯಂತ್ರಣ ಮಾಡೋದು ಬಹಳ ಕಷ್ಟ.
1: ಶೇಕಡಾ 50ಕ್ಕಿಂತ ಹೆಚ್ಚು ರೋಗ ಇದ್ರೆ
0: ಗಿಡ ಸಣ್ಣದಾಗಿ ಹಳದಿ ಬಣ್ಣದಕ್ಕೆ ಪರಿವರ್ತನೆ ಆಗ್ತಿರ್ಬೇಕಾದ್ರೆ ಅಥವಾ ಎಲೆಗಳಲ್ಲಿ ಸಣ್ಣದಕ್ಕೆ ಕಪ್ಪು ಚುಕ್ಕೆ ಕಂಡು ಬಂದ ಅಂತ ಹಂತದಲ್ಲಿದ್ದಾಗ ನಾವು ಮೆಟಾಲಕ್ಸಿಲ್ ಮತ್ತು ಮ್ಯಾಂಕೋಜೆಪ್ ಕಾಂಬಿನೇಷನ್ ನ 1.25 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ಹಂಗೆ ಸಿಂಪಡಣೆ ಮಾಡ್ಕೋಬಹುದು.
1: ಅಂದ್ರೆ 1 ಲೀಟರ್ ನೀರಿಗೆ 1.25 ಗ್ರಾಮ್ನಷ್ಟು ಮೆಟಾಲಾಕ್ಸಿಲ್ ಮ್ಯಾಂಕೋಜೆಬ್ ಎನ್ನುವಂತ ಶಿಲೀಂಧ್ರ ನಾಶಕವನ್ನ ಬೆರೆಸಿಕೊಂಡು ನಾವು ದ್ರಾವಣವನ್ನ ಎಲ್ಲಿಗೆ ಸಿಂಪಡಣೆ ಮಾಡ್ಬೇಕನ್ನ
0: ಪೂರ್ತಿ ಗಿಡಕ್ಕೆ,
1: ಬಳ್ಳಿಗೆ,
0: ಬಳ್ಳಿಗೆ ಎಲೆಗಳ ದಂಟು, ವೈನ್ಸ್, ನೋಟ್ಸ್ ಎಲ್ಲದಕ್ಕೂ ಸಿಂಪಡಣೆ ಮಾಡಬೇಕು.
1: ಮತ್ತೆ ಬುಡದಲ್ಲಿ ಈ ರೋಗಾಣು ಇರುತ್ತಲ್ಲ ಅದಕ್ಕೆ ಏನ್ ಮಾಡಬೇಕು?
0: ಬುಡಗಳಿಗೆ ಬೋಡೋ ದ್ರವಣವನ್ನು ಡ್ರೆಂಚ್ ಮಾಡಬಹುದು.
1: ಮಾಡಬಹುದು
0: ಅಷ್ಟೇ, 1%.
1: ಮತ್ತೆ ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಇರುತ್ತಲ್ಲ ಅದನ್ನು ಮಾಡಬಹುದು.
0: ಹೌದು, ಅದು ಒಂದು ಅಂಶವೇ. ಕಾಪರ್ ಆಕ್ಸಿಕ್ಲೋರೈಡ್ ಅದು ಅಷ್ಟೇ, 2 ಗ್ರಾಮ್/ಲೀಟರ್ ಹಾಕೊಂಡು ಅದನ್ನು ಡ್ರೆಂಚಿಂಗ್ಗೆ ಯೂಸ್ ಮಾಡಬಹುದು, ಸ್ಪ್ರೇಗೂ ಯೂಸ್ ಮಾಡಬಹುದು.
1: ಅಂದ್ರೆ ಇವು ಮುಖ್ಯವಾದ ಒಂದು ನಿರ್ವಹಣಾ ಕ್ರಮಗಳು. ಅಂದ್ರೆ ಆದಷ್ಟು ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ
0: ಉತ್ತಮ. ಈ ರೋಗಕ್ಕೆ ಮುಂಜಾಗ್ರತಾ ಕ್ರಮಗಳು ಉತ್ತಮವಾದ ಪರಿಹಾರ.
1: ಎರಡನೇದು ತಾವು ತಿಳಿಸಿದಂತ ರೋಗ ಅಂದ್ರೆ ನಿಧಾನ ಸೊರಗು ರೋಗ.
0: ಹೌದು,
1: ಇದು ಮುಖ್ಯವಾಗಿ ಯಾವ ಕಾರಣದಿಂದ ಬರುತ್ತೆ ಅಂತೀರ?
0: ಇದಕ್ಕೆ 2 ಕಾರಣ ಇದೆ. ಒಂದು ಶಿಲೀಂಧ್ರ, ಮೇನ್ ಆಗಿ ಫಿಸೇರಿಯಂ ಇಂದ, ಇಲ್ಲ ಅಂದ್ರೆ ರೈಸೋಕ್ಟಿನ್ ಅಥವಾ ಸ್ಕ್ಲಿರೋಷಿಯಂ ಸೆಕೆಂಡರಿ ಪ್ಯಾಥೋಜನ್ ಆಗಿ ವರ್ಕ್ ಮಾಡುತ್ತೆ.
1: ಅವು ಕೂಡ ಶಿಲೀಂಧ್ರಗಳೇ?
0: ಅವುಗಳು ಶಿಲೀಂಧ್ರವೇ. ಇಲ್ಲವಾದರೆ ಇದು ಜಂತು ಹುಳುವಿನ ಜೊತೆಗೂ ಕಾಣಿಸ್ಕೊಳ್ಳುತ್ತವೆ.
1: ಜಂತುಹುಳು ಕೂಡ ಬರಬಹುದು.
0: ಅಂದ್ರೆ
1: ಈ ನಿಧಾನ ಸೊರಗು ರೋಗದ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ?
0: ಈ ರೋಗದ ಲಕ್ಷಣ ಅಂದ್ರೆ ಈ ರೋಗ ನಿಧಾನವಾಗಿ ಪ್ರಾರಂಭವಾಗುತ್ತದೆ, ನಿಧಾನವಾಗಿ ಹಳದಿಯಾಗಿ ಬದಲಾಗುತ್ತೆ. ಶಿಲೀಂಧ್ರದಿಂದ ಆಗ್ಬೇಕಾದ್ರೆ ಹಳದಿಯಾಗಿ ಹಾಗೆ ಉಳಿಯುತ್ತೆ. ಜಂತುವಿನಿಂದಾಗಿ ಹೇಳಬೇಕು ಅಂದ್ರೆ ಬೆಳಗಿನ ಜಾವ ಹಳದಿಯಾಗಿ ಒಂದು ದಷ್ಟಪುಷ್ಟವಾಗಿ ಕಾಣಿಸ್ತದೆ, ಅದೇ ಸಂಜೆ ಹೊತ್ತಿಗೆ ಹಳದಿ ಬಣ್ಣ ಇರುವ ಗಿಡಗಳು ಒಂದು ಮುದುರುಕೊಂಡಂಗೆ, ಒಣಕೊಂಡಂಗೆ
1: ಕಾಣಿಸ್ಕೊಂತವೆ,
0: ಬಾಡ್ದಂಗೆ. ಆವಾಗ ಅದು ಜಂತು ಹುಳುವಿನಿಂದ ಅಂತ ಹೇಳ್ಕೋಬಹುದು ನಾವು.
1: ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತೀರಾ ಈ ನಿಧಾನ ಸೊರಗು ರೋಗ?
0: ಇದು ಪೋಸ್ಟ್ ಮಾನ್ಸೂನ್ ಅಲ್ಲಿ.

0: ಜಾಸ್ತಿ ಕಾಣಿಸ್ತದೆ.
1: ಮುಂಗಾರು ಮುಗಿದ ಮೇಲೆ,
0: ಮುಂಗಾರು ಮುಗಿದ ಮೇಲೆ
1: ಅಂದ್ರೆ ಮಣ್ಣಲ್ಲಿ ತೇವಾಂಶ ಕಡಿಮೆ ಆದ್ಮೇಲೆ,
0: ಕಡಿಮೆ ಆಗ್ತಾ ಬಂದಾಗ
1: ನಾವು ಇದನ್ನ ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡಬೇಕು ಅಂತೀರಿ? ಈ ನಿಧಾನ ಸೊರಗು ರೋಗವನ್ನು,
0: ನಿಧಾನ ಸೊರಗು ರೋಗಕ್ಕೂ ಅಷ್ಟೇ ನಾನು ಮೊದಲು ಹೇಳಿದ್ದ ಕ್ವಿಂಟಿಕ್ ಹೇಳಿದ್ನಲ್ಲ ಅದನ್ನೇ ನಾವು ಮಾಡಬಹುದು.
1: ಬಸಿಗಲ್ವೆ
0: ತಗೊಳ್ಳೋದು ಹಾಗೂ ಬೇವಿನ ಹಿಂಡಿ ಹಾಕೊಳ್ಳೋದು ಟ್ರೈಕೋಡರ್ಮ ಜೊತೆ ಅದೆಲ್ಲ ಮಾಡಬಹುದು. ಅದಲ್ಲದೆ ರೋಗ ಲಕ್ಷಣಗಳು ಕಂಡು ಬಂದರೆ ಪ್ರೊಪಿಕೊನಜೋಲ್ 1 ml/L ಹಾಗೆ ಸಿಂಪರಣೆ ಮಾಡ್ಕೋಬಹುದು. ಡ್ರೆಂಚ್ ಮಾಡೋದು ಉತ್ತಮ,
1: ಬುಡಕ್ ಹಾಕ್ಬೇಕು.
0: ಬೋರ್ಡೋ ಅಲ್ಲದಿದ್ದರೆ ಪ್ರೊಪಿಕೊನಜೋಲ್,
1: ಪ್ರೊಪಿಕೊನಜೋಲ್
0: ಹೌದು
1: 1 ml 1 L ನೀರಿಗೆ
0: ಹೌದು
1: ಆದ ಪ್ರಮಾಣದಲ್ಲಿ ನಾವು ಹಾಕೊಂಡು ಬಳ್ಳಿಗೆ ಸಿಂಪರಣೆ ಮಾಡಬೇಕು.
0: ಬಳ್ಳಿಗೆ ಸಿಂಪರಣೆ ಇಲ್ಲ ಡ್ರೆಂಚ್
1: ಕೂಡ ಹಾಕೋದು
0: ಒಳ್ಳೆಯದು.
1: ಯಾಕೆಂದ್ರೆ ಈ ಎಲ್ಲ ರೋಗಾಣುಗಳು ಮಣ್ಣಲ್ಲೇ
0: ಮಣ್ಣಲ್ಲಿ ಬರುತ್ತವೆ,
1: ಹಾಗಾಗಿ ನಾವು
0: ಬುಡಕ್ ಹಾಕೋದು ಉತ್ತಮ.
1: ಇನ್ನು ರೋಗ ಬಂದ್ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬಹುದಾ? ನಿಯಂತ್ರಣ ಸಾಧ್ಯ ಇದೆಯಾ? ಇದು
0: ಕಾರಣ ತಿಳಿದುಕೊಳ್ಳೋಷ್ಟರಲ್ಲಿಗೆ ಇದರದ್ದು ನಿಯಂತ್ರಣದ ಸಮಯ ಮೀರಿ ಹೋಗಿರುತ್ತದೆ. ಆದರೂ ನಿಧಾನವಾಗಿ ಹಳದಿ ಬಣ್ಣ ಬಂದಾಗ ಇದನ್ನ ಹಾಕೋದ್ರಿಂದ ತಡೆಗಟ್ಕೋಬಹುದು.
1: ಅಂದ್ರೆ ಈ ಜಂತು ಹುಳುಗಳು ಅಂತ ಹೇಳಿದ್ರಿ, ಅದಕ್ಕೇನು ಕ್ರಮ ಕೈಗೊಳ್ಳಕಾಗಲ್ವಾ? ನಾವು
0: ಅದಕ್ಕೆ ಸಾವಯವ ಗೊಬ್ಬರಗಳ ಜೊತೆಗೆ ಬೇವಿನ ಹಿಂಡಿ ಮಿಶ್ರಣವನ್ನು ಸೇರಿಸೋದ್ರಿಂದ ರೋಗ ನಿಯಂತ್ರಣ ಮಾಡಬಹುದು.
1: ಅದೇ ಒಂದು ಕ್ರಮ,
0: ಅದು ಒಂದು ಕ್ರಮ.
1: ಇಲ್ಲಾಂದ್ರೆ ಸಾಧಾರಣವಾಗಿ ರೋಗ ಬಂತು ಅಂದ್ರೆ ಬಳ್ಳಿ ತೆಗೆದು ಸ್ವಲ್ಪ ಅಲ್ಲಿ ಬಿಡುವನ್ನ ಕೊಟ್ಟು
0: ಹೌದು
1: ಸ್ವಲ್ಪ ತಿಂಗಳುಗಳ ನಂತರ ಹೊಸ ಸಸಿಯನ್ನು ಹಾಕೊಳ್ಳದೆ ಇದಕ್ಕಿರುವಂತ ಕ್ರಮ.
0: ಹೌದು, ಜಂತು ಹುಳು ಬಂದಾಗ ಇನ್ನೊಂದು ಮಾಡಬಹುದು ನಾವು, ಏನಂದ್ರೆ ಬಂದಿರುವ ಗಿಡಗಳ ಸುತ್ತಮುತ್ತಲ ಗಿಡಗಳಿಗೂ ಇದನ್ನು ಸಿಂಪರಣೆ ಮಾಡೋದು ಇನ್ನೂ ಅತಿ ಹೆಚ್ಚಮ.
1: ಅಂಟ್ಕೊಳ್ಳೋ
0: ಸಾಧ್ಯತೆ ಇರುತ್ತೆ ಅದಕ್ಕೆ,
1: ಹಾಗಾಗಿ ಆ ಒಂದು ಕ್ರಮವನ್ನು ಕೂಡ
0: ಮಾಡಬಹುದು.
1: ಮಾಡಬಹುದಾಗುತ್ತೆ. ಇವೇ ಮುಖ್ಯವಾದ ರೋಗಗಳು.
0: ರೋಗಗಳು
1: ಮತ್ತೆ ಕೆಲವು ಸಂದರ್ಭದಲ್ಲಿ ಕೊತ್ತುಗಳು ಕೂಡ ಕೊಳೆಯೋದು ಇದೆಲ್ಲ ನೋಡ್ತಾ
0: ಹೌದು.
1: ಮತ್ತೆ ಪೊಳ್ಳು ರೋಗ ಅಂತೀವಿ,
0: ಪೊಳ್ಳು ರೋಗ ಅನ್ನೋದು ಅದು ಒಂದು ಕೀಟದಿಂದ ಬರೋದು, ಪೊಳ್ಳು ನುಸಿಯಿಂದ ಬರೋದು, ಅದು
1: ಪೊಳ್ಳು ದುಂಬಿ ಅಂತೀವಿ, ದುಂಬಿ ಅದರಿಂದನೂ ಬರುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾದ್ರು ರೋಗಾಣುಗಳು ಬಂದ್ರು ಕೂಡ ಸರಿಯಾಗಿ ಕಾಳುಗಳು ತುಂಬಲ್ಲ.
0: ಹೌದು, ಅದು ಆಂಥ್ರಾಗ್ನೋಸ್ ಅಂತೀವಿ ನಾವು.
1: ಹೌದು, ಚಿಬ್ಬು ರೋಗ ಅಂತ,
0: ಚಿಬ್ಬು ರೋಗ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪೈಕ್ ಕೊಳೆಯುತ್ತೆ, ಪೂರ್ತಿಯಾಗಿ ಕಪ್ಪಾಗಿ ಉದ್ರಿ
1: ಹೋಗುತ್ತೆ
0: ಕೊತ್ತು. ಇವನ್ ಅದು ಬೀಜ ಕಟ್ಟಿದ ಮೇಲೆಯೂ ಬೀಜಕ್ಕೆ ಬಂದು ಉದುರುವಂತದಿರುತ್ತೆ. ಆದ್ರೆ ಅದರದ್ದು ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಅಷ್ಟು ಹೇಳೋದಿಲ್ಲ. ಅದರಲ್ಲಿ ನಾವೀಗ ತಿಂಗಳಿಗೊಂದ್ಸತಿ ಬೋರ್ಡೋ ದ್ರವಣ ಮಾಡ್ತೀವಲ್ಲ, ಏನು ಮಾಡ್ತೀವಿ ಅದರಲ್ಲೇ ನಿಯಂತ್ರಣಕ್ಕೆ ತರ್ಕೋಬಹುದು.
1: ಮತ್ತೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಸಿಂಪರಣೆಗೂ ಅದು ನಿಯಂತ್ರಣಕ್ಕೆ ಬರುತ್ತೆ.
0: ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಚಿಬ್ಬು ರೋಗಕ್ಕೆ ಬರುತ್ತೆ, ಆದ್ರೆ ನಾವು ಅದನ್ನ ಕಂಡ ಮೇಲೆ ಮಾಡೋದಕ್ಕೆ ಹೇಳ್ತೀವಿ, ಅದು ಶೀಘ್ರ ಸೊರಗು ರೋಗಕ್ಕೆ ಕಂಡ ಮೇಲೆನೆ ಹೇಳ್ತೀವಿ. ಅದಕ್ಕೆ ಇದಕ್ಕೆ ಆ ಪ್ರಮಾಣಕ್ಕೆ ಹೋಗೋದು ಬೇಕಾಗಿಲ್ಲ. ಅದ್ರ ಬದಲು ಇದು ಕಾರ್ಬೆಂಡಿಸಿಮ್ 1 g/L ಹಂಗೆ ಸಿಂಪರಣೆ ಮಾಡ್ಕೋಬಹುದು.
1: ಅದು ಬೇರೆ ಈ ಶೀಘ್ರ ಸೊರಗು ರೋಗಕ್ಕೂ ಕೆಲಸ ಮಾಡುತ್ತೆ.
0: ಹೌದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸನ್ನ ಬಾಧಿಸುವಂತಹ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ತರನಾ ಪೂಣಚ್ಚ ಟಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 8762064866. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8762064866. ತುಂಬ ಸಂತೋಷ ಡಾಕ್ಟರ್ ತರನಾ ಪೂಣಚ್ಚ ಅವರೇ, ತಾವಿದುವರೆಗೂ ಈ ಕರಿಮೆಣಸಿನ ಬೆಳೆಯನ್ನು ಬಾರಿಸುವಂತಹ ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳಿ, ಕಾಫಿ ಕೀಟಪೀಡೆ ನಿವಾರಣೆ ಕುರಿತು ಮಾಹಿತಿ.
1: ಕಾಫಿ ಬೆಳೆಯನ್ನು ಬಾಧಿಸುವಂತಹ ಕೀಟಗಳಲ್ಲಿ ಕಾಫಿ ಕಾಯಿಕೊರಕ ಅಥವಾ ಬೆರ್ರಿ ಬೋರರ್ ಬಹಳ ಮುಖ್ಯವಾದಂಥದ್ದು. ಪ್ರಾರಂಭದಲ್ಲಿ ಕೀಟ ಬಲಿತಾ ಇರುವಂಥ ಮತ್ತು ಈಗಾಗಲೇ ಬಲಿತಿರುವಂಥ ಕಾಯಿಗಳನ್ನು ಸೇರುತ್ತೆ. ಇದರ ಬಾಧೆಗೆ ಒಳಗಾದಂಥ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಕೊರೆದಿರುವಂಥ ರಂಧ್ರವನ್ನು ನಾವು ಕಾಣಬಹುದು. ಆನಂತರ ಈ ಕಾಫಿ ಕಾಯಿಯ ಒಳಭಾಗಕ್ಕೆ ಹೋಗಿ ಒಳಗಡೆ ಇರುವಂಥ ಸಾರವನ್ನೆಲ್ಲ ಇದು ತಿಂದು ಹಾಳು ಮಾಡುತ್ತೆ. ಈ ಕಾಫಿ ಕಾಯಿಕೊರಕ ಮುಖ್ಯವಾಗಿ ಕಾಫಿ ಬೀಜದ ಬೇಳೆಗಳು ಬಲಿಯುವಂಥ ಸಂದರ್ಭದಲ್ಲಿ ಒಳಗಡೆ ಸೇರುತ್ತೆ. ಮುಖ್ಯವಾಗಿ ಕಾಫಿ ಕಾಯಿಯ ನಾಭಿ ಮೂಲಕ ಇದು ಒಳಪ್ರವೇಶ ಮಾಡುತ್ತೆ. ಈ ಕಾಫಿ ಕಾಯಿಕೊರಕದ ನಿಯಂತ್ರಣಕ್ಕೆ

ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಗಿಡದಲ್ಲಿರುವಂಥ ಅಕಾಲಿಕ ಕಾಯಿಗಳು ಮತ್ತು ಹಿಂದಿನ ವರ್ಷದ ಕೊಯ್ದೆ ಉಳ್ಕೊಂಡಿರುವಂಥ ಹಣ್ಣುಗಳನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸಬೇಕಾಗತ್ತೆ. ಯಾಕೆಂದರೆ ಇವುಗಳಲ್ಲಿರುವಂಥ ಕೀಟದ ಸಂತತಿ ಮುಂದಿನ ಫಸಲಿಗೆ ಹರಡೋದಕ್ಕೆ ಕಾರಣ ಆಗುತ್ತೆ. ಕಾಫಿ ಕೊಯ್ಲು ಮುಗಿದ ನಂತರ ಗಿಡದಲ್ಲಿ ಉಳಿದಿರುವಂಥ ಮತ್ತು ನೆಲದ ಮೇಲೆ ಬಿದ್ದಂಥ ಹಣ್ಣುಗಳನ್ನು ಸಂಪೂರ್ಣವಾಗಿ ಆಯ್ದು ನಾವು ಶೇಖರಿಸಬೇಕು. ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಕೊಯ್ಲಿನ ಚಾಪೆ ಅಥವಾ ಪಿಕ್ಕಿಂಗ್ ಮ್ಯಾಟು ಅಥವಾ ಪಾಲ್ತೀನ್ ಹಾಳೆಗಳನ್ನು ಹರಡಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ತಡಿಬೇಕು. ಮತ್ತು ಗಿಡದಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ದಲೇ ಪೂರ್ತಿಯಾಗಿ ಕೊಯ್ಲು ಮಾಡಬೇಕು. ಹಾನಿಗೆ ಒಳಗಾದಂಥ ಕಾಫಿ ಹಣ್ಣುಗಳನ್ನು ಕುರಿಯುವ ನೀರಿನಲ್ಲಿ 1-2 ನಿಮಿಷದವರೆಗೆ ಅದ್ದಿ ತೆಗೆದು ಒಣಗಿಸಬೇಕಾಗತ್ತೆ. ಕಾಫಿ ತೋಟದಲ್ಲಿ ಸೂಕ್ತವಾದಂಥ ನೆರಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಜೊತೆಗೆ ಸೂಕ್ತ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಕಾರ ಈ ಗಿಡದ ಗೆಲ್ಲುಗಳನ್ನು ಕತ್ತರಿಸ್ತಾ ಇರಬೇಕು. ಇದರಿಂದ ಈ ಕಾಫಿ ಕಾಯಿಕೊರಕದ ಬಾಧೆಗೆ ಒಳಗಾದಂಥ ಗೆಲ್ಲುಗಳಲ್ಲಿರುವಂಥ ಕಾಯಿಗಳು ನಾಶ ಆಗೋದ್ರ ಜೊತೆಗೆ ಗಿಡಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೋದು. ಕೊಯ್ದಂಥ ಕಾಫಿಯನ್ನು ಒಣಗಿಸುವಾಗ ತೇವಾಂಶ ಸೂಕ್ತವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಮುಖ್ಯವಾಗಿ ಈ ಅರೇಬಿಕಾ ಅಥವಾ ರೋಬಸ್ಟಾ ಪಾರ್ಚ್ಮೆಂಟ್ ಆದರೆ 10% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಅದೇ ಅರೇಬಿಕಾ ಚೆರ್ರಿ ಆದರೆ 10.5% ತೇವಾಂಶ ಇರಬೇಕಾಗತ್ತೆ. ಅದೇ ರೋಬಸ್ಟಾ ಚೆರ್ರಿ ಆದರೆ 11% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಕಾಫಿ ಕೊಯ್ಲಿನ ಸಮಯದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕಾಯಿಕೊರಕವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 20 ಬ್ರೋಕಾ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಬೆವೇರಿಯಾ ಬ್ಯಾಸಿಯಾನ ಎಂಬ ರೋಗಕಾರಕ ಶಿಲೀಂಧ್ರವನ್ನು ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ ನಾವು ಕಾಯಿಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಕಾಫಿಯನ್ನು ಶೇಖರಣೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹೊಸ ಗೋಣಿ ಚೀಲಗಳನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈ ಕಾಫಿ ಬೆರ್ರಿ ಬೋರರ್ ಕೀಟದ ಬಾಧೆಯನ್ನು ಹತೋಟಿ ಮಾಡೋದಕ್ಕೆ ಕೀಟನಾಶಕಗಳನ್ನು ಬಳಸೋದಾದರೆ ಪೆಂಥೋಯೇಟ್ ಅಥವಾ ಫಿಪ್ರೋನಿಲ್ ಕೀಟನಾಶಕಗಳನ್ನು ಬಳಸ್ಕೋಬೇಕು. ಪೆಂಥೋಯೇಟ್ 50 UC ಕೀಟನಾಶಕವನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ 1ನೇ ವಾರದ ಒಳಗಾಗಿ ಅಂಟುದ್ರಾಣವನ್ನು ಈ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಫಿಪ್ರಾನಿಲ್ 5 UC ಕೀಟನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಕೀಟನಾಶಕವನ್ನು ಪ್ರತಿ 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ 1ನೇ ವಾರದ ಒಳಗಾಗಿ ಈ ಮಿಶ್ರಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬಿಳಿ ಕಾಂಡಕೊರಕ ಕೀಟ ಕಾಫಿಯನ್ನು ಬಾಧಿಸುವಂಥ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟ ಕಾಂಡವನ್ನು ಕೊರೆಯೋದ್ರಿಂದ ಗಿಡಕ್ಕೆ ಬೇಕಾದಂಥ ನೀರು ಮತ್ತು ಪೋಷಕಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕಾಫಿ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗ್ತವೆ ಮತ್ತು ಸ್ವರ್ಗದಕ್ಕೆ ಪ್ರಾರಂಭವಾಗ್ತವೆ. ಈ ಬಿಳಿ ಕಾಂಡಕೊರಕ ಕೀಟ ಕಾಫಿಯ ತೊಗಟೆಯನ್ನು ತಿನ್ನೋದರಿಂದ ಬಾಧೆಗೆ ಒಳಗಾದಂಥ ಕಾಫಿ ಗಿಡದ ತೊಗಟೆಗಳಲ್ಲಿ ಉಬ್ಬಿದ ವರ್ತುಲಾಕಾರದ ಸುತ್ತುಗಳು ಕಾಣಿಸ್ಕೊಳ್ತವೆ. ಮರಿ ಹುಳು ಬೆಳೆದಂತೆಲ್ಲ ಕಾಂಡದ ಒಳಭಾಗವನ್ನು ಸುರಂಗದ ರೂಪದಲ್ಲಿ ಕೊರೆದು ಒಳಗಡೆ ಸೇರುತ್ತೆ. ಇದರಿಂದ ಕೊರೆದಂಥ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ತವೆ. ಮುಂದೆ ಕಾಫಿ ಬೆಳೆ ಇದ್ದರೂ ಕೂಡ ಹೆಚ್ಚಿನ ಭಾಗ ಜೊಳ್ಳಾಗಿ ಇಳುವರಿ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟದ ಹಾನಿ ಮುಖ್ಯವಾಗಿ ಅರೇಬಿಕಾ ಜಾತಿಯ ಕಾಫಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ರೋಬಸ್ಟಾ ಕಾಫಿನಲ್ಲಿ ಇದರ ಹಾನಿಯ ಪ್ರಮಾಣ ಕಡಿಮೆ ಅಂತ ಹೇಳ್ಬೋದು. ಈ ಕಾಫಿ ಬಿಳಿ ಕಾಂಡಕೊರಕದ ನಿಯಂತ್ರಣಕ್ಕೆ ಬಂದರೆ ಬಿಳಿ ಕಾಂಡಕೊರಕದ ಕೀಟಗಳು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡಿದಂಥ ತೋಟಗಳಿಂದ ಪ್ರಾರಂಭವಾಗಿ ಚೆನ್ನಾಗಿ ನಿರ್ವಹಣೆ ಮಾಡಿದಂಥ ಕಾಫಿ ಬೆಳೆಗೆ ಹರಡ್ತವೆ. ಆದ್ದರಿಂದ ಅರೇಬಿಕಾ ಕಾಫಿ ಬೆಳೆಗಾರರು ಬಹಳ ಶ್ರದ್ಧೆಯಿಂದ ಬೇರೆ ಸಮಸ್ಯೆಗಳನ್ನು ಬದಿಗೊತ್ತಿ ಸಕಾಲದಲ್ಲಿ ಈ ಕಾಫಿ ಬಿಳಿ ಕಾಂಡಕೊರಕದ ನಿರ್ವಹಣಾ ಕೆಲಸವನ್ನು ಮಾಡಬೇಕಾಗತ್ತೆ. ಕೀಟದ ಬೆಳವಣಿಗೆ ಮೇಲೆ ವಾತಾವರಣದ ಪ್ರಭಾವ ವಿಶೇಷ ರೀತಿಯಾಗಿರುತ್ತೆ. ಹೇಗೆಂದರೆ ಉತ್ತಮ ಬಿಸಿಲಿನ ವಾತಾವರಣದಲ್ಲಿ ಗಂಡು ಹೆಣ್ಣು ಸಂಯೋಜನೆ ಹೊಂದಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭಿಸ್ತವೆ. ಉತ್ತಮವಾದಂಥ ತೇವಾಂಶ ಭರಿತ ಬಿಸಿಲಿನ ವಾತಾವರಣ ಸುದೀರ್ಘ ಅಗಲಿನಲ್ಲಿ ಕೀಟಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆಯೇ ಕಾಫಿ ಗಿಡದ ಸುತ್ತಲಿನ ಸೂಕ್ಷ್ಮ ವಾತಾವರಣ ಅಷ್ಟೇ ಮುಖ್ಯವಾಗುತ್ತೆ. ಗಿಡ ಹೆಚ್ಚು ಬಿಸಿಲಿದ್ದರೆ ಅಂದರೆ ನೆರಳು ಕಡಿಮೆ ಆಗಿದ್ದರೆ ಅಂತಹ ಗಿಡಗಳು ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಗೆ ಬಲಿಯಾಗ್ತವೆ. ಆದ್ದರಿಂದ ನಾವು ಸಮತೋಲನ ರೀತಿಯಾದಂಥ ನೆರಳು ಮತ್ತು ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ.

ಬಾಧೆಗೆ ಒಳಗಾದಂಥ ಗಿಡಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತು ನಾಶಪಡಿಸಬೇಕು. ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜೋದ್ರಿಂದ ಈ ಬಿಳಿ ಕಾಂಡಕೊರಕ ಕೀಟಕ್ಕೆ ಮೊಟ್ಟೆಗಳನ್ನು ಇಡೋದಕ್ಕೆ ಅನುಕೂಲಕರ ಸ್ಥಳ ಸಿಗೋದಿಲ್ಲ. ಹೀಗಾಗಿ ಕೀಟ ಮೊಟ್ಟೆ ಇಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರೌಢ ಕೀಟವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 10 ಲಿಂಗಾಕರ್ಷಕ ಕ್ರಾಸ್ವೇನ್ ಬಲೆಗಳನ್ನು ನಾವು ಬಳಸ್ಕೋಬೇಕು. ಈ ಒಂದು ಬಲೆಗಳಲ್ಲಿ ಬಿದ್ದಂಥ ದುಂಬಿಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬೇಕು. ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಯನ್ನು ತಪ್ಪಿಸೋದಕ್ಕೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆ, ಅಂದರೆ ನಾನ್ ಓವನ್ ಬಟ್ಟೆಯನ್ನು ಕಾಫಿ ಗಿಡದ ತೊಗಟೆಗೆ ಸುತ್ತೋದ್ರಿಂದ ಈ ಕೀಟದ ಹಾವಳಿಯನ್ನು ನಾವು ತಪ್ಪಿಸಬಹುದು. ಕಾಫಿ ಬಿಳಿ ಕಾಂಡಕೊರಕದ ಹತೋಟಿಯನ್ನು ಎಲ್ಲ ಬೆಳೆಗಾರರು ಸಾಮೂಹಿಕವಾಗಿ ಮಾಡಿದರೆ ಈ ಕೀಟದ ಹತೋಟಿ ಪರಿಣಾಮಕಾರಿಯಾಗಿರುತ್ತೆ. ಯಾವ ಭಾಗದಲ್ಲಿ ಹೆಚ್ಚು ಕೀಟದ ಬಾಧೆ ಇರುವಂಥ ಗಿಡಗಳು ಕಂಡುಬಂದಿರ್ತವೆ ಅಂತಹ ಜಾಗದಲ್ಲಿ, ಮತ್ತು ನೆರಳು ಕಡಿಮೆ ಇರುವಂಥ ಭಾಗದಲ್ಲಿ, ಹಾಗೆಯೇ ತೋಟದ ಸುತ್ತ ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಗೋಸ್ಕರ ನಾವು ಪೆಂಥೋಯೇಟ್ 50 UC ಕೀಟನಾಶಕವನ್ನು ಬಳಸ್ಕೋಬೇಕಾಗತ್ತೆ. ಪೆಂಥೋಯೇಟ್ 50 UC ಕೀಟನಾಶಕವನ್ನು ಪ್ರತಿ ಬ್ಯಾರಲ್ ನೀರಿಗೆ 400 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಇದಕ್ಕೆ 200 ml DDL ಫೆವಿಕಾಲನ್ನು ನಾವು ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಏಪ್ರಿಲ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಫಿಯನ್ನು ಬಾರಿಸುವಂಥ ಕೀಟಗಳಲ್ಲಿ ರೆಂಬೆ ರಂಧ್ರ ಮಾಡುವಂಥ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಶಾರ್ಟ್ ಹೋಲ್ ಬೋರರ್ ಅಂತ ಕೂಡ ಕರೀತಾರೆ. ಈ ರೆಂಬೆ ರಂಧ್ರ ಮಾಡುವಂಥ ಹುಳು ರೆಂಬೆಗಳ ಒಳಗಡೆ ದುಂಡಾದ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆದು ರಸವನ್ನು ಹೀರೋದ್ರಿಂದ ಆಹಾರ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿ ರೆಂಬೆಗಳು ಒಣಗೋಗ್ತವೆ. ಈ ರೆಂಬೆಯ ರಂಧ್ರ ಮಾಡುವಂಥ ಹುಳುವಿನ ಹತೋಟಿಗೆ ನಾವು ಈ ಕೀಟನಾಶಕವನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಮರಿ ಹುಳುಗಳು ಸುರಂಗದಲ್ಲಿ ವಾಸ ಮಾಡ್ತವೆ. ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡಿದರೂ ಕೂಡ ಈ ಹುಳುಗಳಿಗೆ ಅದು ತಗಲೋದಿಲ್ಲ. ಆದ್ದರಿಂದ ಕೆಲವೊಂದು ಕ್ರಮಗಳನ್ನು ನಾವು ಅನುಸರಿಸಬಹುದು. ರೆಂಬೆಗಳನ್ನು ರಂಧ್ರ ಮಾಡುವಂಥ ಹುಳುವಿನ ಬಾಧೆಗೆ ಒಳಗಾದಂಥ ಟೊಂಗೆಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಕತ್ತರಿಸಿ ಸುಡಬೇಕಾಗತ್ತೆ. ತೆಳುವಾದ ನೆರಳನ್ನು ಒದಗಿಸೋದ್ರಿಂದ ಮತ್ತು ನೀರು ಬಸ್ತೋಗೋ ರೀತಿಯಲ್ಲಿ ಮಾಡಿ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಕಡಿಮೆ ಮಾಡೋದ್ರಿಂದ ಕಾಫಿ ರೆಂಬೆ ಕೊರಕ ಹುಳುವಿನ ಹಾವಳಿಯನ್ನು ಕಡಿಮೆ ಮಾಡಬಹುದು. ಮತ್ತು ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ಬಳಸಿ ಈ ಕೀಟಗಳನ್ನು ಆಕರ್ಷಿಸಿ ಸಂಗ್ರಹಿಸಿ ನಾಶಪಡಿಸಬಹುದು. 1 ಎಕರೆಗೆ 12 ಈ ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ಕಾಫಿ ತೋಟಗಳಲ್ಲಿ ಅಳವಡಿಸಬೇಕಾಗತ್ತೆ. ಬಿಳಿ ಹೊಟ್ಟಿನ ತಿಗಣೆ ಕಾಫಿ ಬೆಳೆನಲ್ಲಿ ಕಂಡುಬರುವಂಥ ಮುಖ್ಯವಾದ ಒಂದು ಕೀಟಪೀಡೆ. ಇದನ್ನು ಮೀಲಿಬಗ್ಸ್ ಅಂತ ಕರೀತಾರೆ. ಕಾಫಿ ಗಿಡದ ಎಳೆಯ ಭಾಗಗಳಿಂದ, ಗಿಣ್ಣುಗಳಿಂದ, ಎಳೆಯ ರೆಂಬೆಗಳಿಂದ, ಎಲೆ ಹಣ್ಣು ಮತ್ತು ಬೇರುಗಳಿಂದ ಇವು ರಸವನ್ನು ಹೀರ್ತವೆ, ಗಿಡವನ್ನು ದುರ್ಬಲಗೊಳಿಸ್ತವೆ. ಇದರ ಬಾಧೆ ಹೆಚ್ಚಾಗಿದ್ದರೆ ಎಳೆಯ ಗಿಡಗಳು ಸಾಯ್ತವೆ. ಈ ಕೀಟ ಎಲೆಗಳ ಮೇಲೆ ಕಂಡುಬಂದಲ್ಲಿ ಎಲೆಗಳು ಪತ್ರ ಹರಿತನ್ನು ಕಳೆದುಕೊಂಡು ಹಳದಿಯಾಗ್ತವೆ. ಹೂ ಮಗ್ಗುಗಳ ಮೇಲೆ ಕಾಣಿಸ್ಕೊಂಡ್ರೆ ಈ ಹೂ ಅರಳುವಿಕೆ ಕಡಿಮೆಯಾಗಿ ಬೆಳವಣಿಗೆ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೂ ಅರಳುವಾಗ ಆನಂತರ ಹಣ್ಣುಗಳ ಮೇಲೆ ಈ ಬಿಳಿ ಹೊಟ್ಟಿನ ತಿಗಣೆ ಬಾಧೆ ಕಾಣಿಸ್ಕೊಂಡ್ರೆ ಹಣ್ಣುಗಳ ಗಾತ್ರ ಕಡಿಮೆ ಆಗುತ್ತೆ, ಜೊತೆಗೆ ಫಸಲಿನಲ್ಲಿ ಸಾಕಷ್ಟು ಇಳಿಕೆ ಆಗೋದನ್ನು ಕಾಣಬಹುದು. ಈ ಮಿಲಿಬಗ್ಸ್ ಅಥವಾ ಬಿಳಿ ಹೊಟ್ಟಿನ ತಿಗಣೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಈ ಕೀಟದ ಆಶ್ರಯ ಗಿಡಗಳಾದಂಥ ಮಾವು, ಸೀಬೆ ಮುಂತಾದಂಥ ಗಿಡಗಳು ಈ ಕೀಟಗಳಿಗೆ ಆಶ್ರಯವನ್ನು ಕೊಡೋದ್ರಿಂದ ಅಂತಹ ಮರಗಳನ್ನು ಬೆಳೆಸಬಾರ್ದು. ಕಾಫಿ ತೋಟಗಳಲ್ಲಿ ಹದವಾದಂಥ ನೆರಳನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಮೀಲಿಬಗ್ ಹಾವಳಿ ಹೆಚ್ಚಾಗಿದ್ದರೆ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಬ್ಯಾರಲ್ ನೀರಿಗೆ 50 ml ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಬೆರೆಸ್ಕೊಂಡು ಕಾಫಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಬೇರಿಗೆ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಈ ಮೀಲಿಬಗ್ಸ್ ಜೊತೆಗೆ ಶಿಲೀಂಧ್ರದ ಹಾವಳಿ ಕೂಡ ಕಂಡುಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 0.6 ml ಇಮಿಡಾಕ್ಲೋಪ್ರಿಡ್ 17.8 SL ಮತ್ತು 0.8 ml ಪ್ರೋಪಿಕೋನಸೋಲ್ 25 EC ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬೇರಿಗೆನೆ ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 24,500 ರೂಪಾಯಿಗಳು, ಅರಬಿಕಾ ಚೆರಿ 13,500 ರೂಪಾಯಿಂದ 15,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ನಾಳಿನ ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಮಡಿಕೇರಿ, ಈಗ ನಿಧನ ಸುದ್ದಿ. ವಿರಾಜಪೇಟೆ ಸಮೀಪದ ಹಾಲುಗುಂದ ಗ್ರಾಮದ ಕೇತುಮೊಟ್ಟೆ ನಿವಾಸಿ ವಿಡಿ ತಮ್ಮಯ್ಯ ಅವರು ಇಂದು ನಿಧನರಾಗಿದ್ದಾರೆ. 76 ವರ್ಷದ ವಿಡಿ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಶ್ರೀಮಂಗಲನಾಡು ಕುಮಟೂರು ಕಾರಳಾನ ಭುಜಂಗಡ ಸಿ ಸೋಮಯ್ಯ ಚೋಮಣಿಯಂಗ ಇಂದು ಮರಣಪಟ್ಟಿತ್ತು. 77 ಬಯತ್ರ ಭುಜಂಗಡ ಸಿ ಸೋಮಯ್ಯ ಚೋಮಣಿ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೆ ಐಂಡ ಮನೇಲಿ ನಡಪ. ಮೂಲತ್ತು ವಿರಾಜಪೇಟೆ ಕುಕ್ಲೂರು ಗ್ರಾಮ ಕಾರಳಾನ ಇಕ್ಕ ಬೆಂಗಳೂರಲು ವಾಸ ಇಂಜ ತಾತಂಡ ರವಿ ಕರಂಬಯ್ಯ ಐಂಗ ತಾರೀಖ್ 16 ಮರಣಪಟ್ಟಿತ್ತು. 73 ಬೈತ್ರ ತಾತಂಡ ರವಿ ಕರಂಬಯ್ಯ ಐಂಗಡ ಆಕಿರಿ ಕಾರ್ಬಾರ್ ನಾಳೆ ಮಜ್ಜನ 12:30 ಗಂಟರ ಉಳಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ, ಹಿರಿಯ ನಾಗರಿಕರನ್ನ ಗೌರವ ಹಂಗೆ ಕುಸಿಂದ ನೋಡ್ಕೊಂಡು ಎಲ್ಲ ಕುಟುಂಬದ ಜವಾಬ್ದಾರಿ. ಹಿರಿಯವು ನೆಮ್ಮದಿಯಿಂದ ಇರುವ ಮನೆ, ಹಂಗೆ ಸಮಾಜನೇ ನಿಜವಾದ ಸಮೃದ್ಧಿನ ಗುರುತೂತ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಹೇಳಿದವು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಿಟ್ಟಿನಲ್ಲಿ ಮಡಿಕೇರಿ ಪೇಟೆನ ಗಾಂಧಿ ಬಾಣಿಯಲ್ಲಿ ಇಂದು ನಡೆದ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಮನೆಯಲ್ಲಿರುವ ಉಪಕರಣಗ ಸೌಲಭ್ಯಗ ಅಲ್ಲರೆ ಹಣದ ಆಧಾರಲ್ಲಿ ಆ ಮನೆ ಶ್ರೀಮಂತಿಕೆಯಲ್ಲಿ ಹುಟ್ಟು ತೇಳ್ದು ಸಾಧ್ಯ ಇಲ್ಲೇ. ಅಲ್ಲಿರುವ ಅಪ್ಪ ಅವ್ವ ಕುಸಿಲೊಳನ ನೆಮ್ಮದಿಯಿಂದ ಊಟ ಮಾಡ್ತಾಳೋಣ ತಿಳಿದೇ ನಿಜವಾದ ಶ್ರೀಮಂತಿಕೆನ ಮಾನದಂಡ. ಯುವಜನ ಈ ವಿಚಾರನ ತಿಳ್ಕೊಳಕು ಹಿರಿಯವರ ಕಣ್ಣಲ್ಲಿ ನೀರು ತರಿಸಿಕಾಗದು ವಯಸ್ಸಾದವಕ್ಕೆ ಪ್ರೀತಿ ಕಾಳಜಿ ಮತ್ತೆ ಗೌರವದ ನೋಡ್ಕೊಳೋದು ಮಕ್ಕಳ ಜವಾಬ್ದಾರಿ ಅಂತ ಇವು ಹೇಳಿದವು. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಸುಮಂಗಲ ಜಿ ಹಿರೇಮನೆಯವರು ಮಾತಾಡಿ ಹಿರಿಯ ನಾಗರಿಕರು ತಮ್ಮ ಜೀವನಾನುಭವ, ಜ್ಞಾನ ಮತ್ತೆ ಮೌಲ್ಯಗಳನ್ನ ಮುಂದಿನ ಪೀಳಿಗೆಗೆ ಹಂಚಿಕೊಂಡು ಸಮಾಜಕ್ಕೆ ದಾರಿದೀಪ ಹಾಕುತ್ತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಜಿಲ್ಲಾ ಆಯುಷ್ ಇಲಾಖೆನ ಅಧಿಕಾರಿ ಡಾಕ್ಟರ್ ಶೈಲಜಾ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಮತದಾರರ ಪಟ್ಟಿನ ಇನ್ನಷ್ಟು ನಿಖರ ಹಂಗೆ ಪರಿಷ್ಕೃತಗೊಳಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ 2026

ಹಮ್ಮಿಕೊಳ್ಳಲಾಟೂತ. ಜಿಲ್ಲಾ ಸ್ವೀಪ್ ಅಧ್ಯಕ್ಷರು ಹಂಗೆ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾವು ತಿಳಿಸೇಳು. ಅಭಿಯಾನದ ಅಂಗವಾಗಿ ನಾಳೆ ಮತ್ತೆ ನಾಡ್ದು ವಿಶೇಷ ಚಟುವಟಿಕೆಗಳನ್ನ ಆಯೋಜಿಸಿದ್ದು, ಮತದಾರರ ಪಟ್ಟಿಗೆ ಹೊಸದಾಗಿ ಹೆಸರು ಸೇರಿಸುವುದು, ಅನಿವಾಸಿ ಭಾರತೀಯರ ನೋಂದಣಿ ಪಟ್ಟಿಂದ ಹೆಸರು ತೆಗೆಯದು, ತಿದ್ದುಪಡಿ ಸೇರಿದಂಗೆ ಬದಲಾವಣೆಗೆ ಅವಕಾಶ ಇದ್ದದೆ, ಅರ್ಹ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರದರನ್ನ ಖಚಿತಪಡಿಸಿಕೊಂಡು ವ್ಯತ್ಯಾಸ ಇದ್ದರೆ ತಿದ್ದುಪಡಿಗೆ ಅರ್ಜಿ ಹಾಕಕ್ಕೂತ ಇವು ತಿಳಿಸೇಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಡಗು ಮಡಿಕೇರಿ ವಕೀಲರ ಸಂಘ ಇವರ ಕೂಡು ಕಟ್ಟಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ ಇದೇ ತಾರೀಕು 21 ಮತ್ತು 22ಕ್ಕೆ ನಡೆದಿದೆ. 21ರ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ನ್ಯಾಯಾಲಯದ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಎಸ್ ಬಾಗಡೆ, ವಕೀಲರ ಸಂಘದ ಅಧ್ಯಕ್ಷರಾದ ಸಿಟಿ ಜೋಸೆಫ್ ಸೇರಿದಂಗೆ ಮುಖ್ಯಪಟ್ಟವು ಭಾಗವಹಿಸುವೆ. ವಿರಾಜಪೇಟೆ ಮಾಜಿ ಸೈನಿಕರ

0: ಮಡಿಕೇರಿ ನ್ಯಾಯಾಲಯದ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಎಸ್ ಬಾಗಡೆ, ವಕೀಲರ ಸಂಘದ ಅಧ್ಯಕ್ಷರಾದ ಸಿಟಿ ಜೋಸೆಫ್ ಸೇರಿದಂತೆ ಮುಖ್ಯಪಟ್ಟವು ಭಾಗವಹಿಸುವೆ. ವಿರಾಜಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘ ನಿಯಮಿತೆಯವರ ಕಡೆಯಿಂದ ಇದೇ ತಿಂಗಳ 23ರ ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ ಎದುರಿರುವ ಯೋಧರ ಸ್ಮಾರಕ ಸ್ತಂಭದ ಅಂಗಳದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿನ ಗೌರವದೊಟ್ಟಿಗೆ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇಟ್ಟು ದೇಶ ರಕ್ಷಣೆಗಾಗಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ರಾಜ್ಯದಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಅದರಂಗೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ಅದಾಲತ್ ನಡೆದಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸೇಳು. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಬೆಳಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಸಂತ ಅನ್ನಮ್ಮ ಶಾಲೆನ ಅಂಗಳದಲ್ಲಿ ನಡೆದಿದೆ. ಸಾರ್ವಜನಿಕರು ತೊಂದರೆ ತಾಪತ್ರಯ ಏನಾರು ಇದ್ದರೆ ಈ ಅಭಿಯಾನದಲ್ಲಿ ಭಾಗವಹಿಸಿ ಪರಿಹಾರ ಪಡ್ಕೊಳ್ಳಕ್ಕೆ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್ ಅವರು ತಿಳಿಸೇಳು. ತಾಂತ್ರಿಕ ದೋಷ ಮತ್ತು ನಿಧಾನ ಸರ್ವರಂದಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಕೆವೈಸಿ ಮಾಡಿಸಿಕೆ ಇದ್ದ ಆಖೇರಿ ದಿನನ ಇಡೀ ತಿಂಗಳ 30ನೇ ತಾರೀಕಿಂದ 20 ಅಕ್ಟೋಬರ್ ಮುಟ್ಟ ವಿಸ್ತರಿಸಲಾಟುತ್ತ ಆಹಾರ ಇಲಾಖೆನ ಪ್ರಕಟಣೆ ತಿಳಿಸಿತು. ಅಳಂಬು ಬೆಳೆಸಿ ರೈತರು ಕಮ್ಮಿ ಸಮಯದಲ್ಲಿ ಜಾಸ್ತಿ ಆದಾಯ ಗಳಿಸಿಕೆ ಅವಕಾಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್ ವ್ಯಾಪ್ತಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರ ಚೆಟ್ಟಳಿನ ಕಡೆಯಿಂದ ಇದೇ 25ಕ್ಕೆ ಅಳಂಬು ಕೃಷಿ ತರಬೇತಿ ಕಾರ್ಯಕ್ರಮ ಹಂಗೆ ಪ್ರದರ್ಶನ ನಡೆದಿದೆ. ಪರಿಶಿಷ್ಟ ಜಾತಿ ಪಂಗಡದ ಹಂಗೆ ಇತರೆ ಸಮುದಾಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳನ್ನ ಮಹಾರಾಷ್ಟ್ರದ ನಾಗ್ಪುರದ ದೀಕ್ಷಾಭೂಮಿ ಯಾತ್ರೆಗೆ ಅರ್ಜಿ ಕರೆದಳು. ಕುಸಿರವು 9 ಅಕ್ಟೋಬರ್ SWD .karnataka.gov.in ಆನ್ಲೈನ್ಲಿ ಅರ್ಜಿ ಹಾಕಿ ದಾಖಲಾತಿಗಳನ್ನ ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ್ಕೂ, ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಇಲಾಖೆನ ಕಚೇರಿಗಳನ್ನ ಸಂಪರ್ಕಿಸಕ್ಕಂತ ಇಲಾಖೆನ ಉಪನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಬಂದ ನಿಧನ ಸುದ್ದಿ. ಮೈಸೂರು ಕುವೆಂಪು ನಗರತು ವಾಸ ಇಂಜ, ಮೂಲತ್ ಪೊನ್ನಂಪೇಟೆ ಬೇಗೂರು ಗ್ರಾಮತ್ರ ಕಾಕಮಾಡ ತಿಮ್ಮಯ್ಯ ರಘು ಐಂಗ ಇಂದು ಮಜ್ಜಣ ಮರಣಪಟ್ಟಿತ್ತು. 70 ದಂಡು ಬೈತ್ರ ಕಾಕಮಾಡ ತಿಮ್ಮಯ್ಯ ರಘು ಐಂಗಡ ದಪನ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮೆಟೋರಿಯಂಲು ನಡಪ. ಆಕಾಶವಾಣಿ ಮಡಿಕೇರಿ, ಸಮಯ ಸರಿಯಾಗಿ 7:25.
3: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ.
5: ಫೋನ್ 2255571.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
10: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
12: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
14: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
15: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
16: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗುಣಕೊಪ್ಪಲ್.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
18: ಹೌದು.

0: ಪಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಸಮಯ 7:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
7: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಸುದ್ದಿರ ವಿವರ. ಪೆರಿಯಂಗಕ್ಕ ಗೌರವ ಕೊಡಪ ಪಿಂಜ ಕುಶೀಲ ನೋಟ್ಯವದ ಪ್ರತಿಯೋರ ಸಂಸಾರತ್ರ ಜವಾಬ್ದಾರಿ. ಪೆರಿಯಂಗ ನೆಮ್ಮದಿಲು ಉಳ್ಳ ಮನೆ ಪಿಂಜ ಸಮಾಜ ನೇರಾನ ಸಮೃದ್ಧಿರ ಸಂಕೇತ ಅಂದ್ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಅಲ್ಲತೆ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸುಬಾ ಔ ಅಣ್ಣಿಚಿ. ವಿಕಲಚೇತನಂಗ ಪಿಂಜ ಪೆರಿಯ ನಾಗರಿಕಂಗಳ ಸಬಲೀಕರಣ ಇಲಾಖೆರ ವಿಶ್ವ ಪೆರಿಯ ನಾಗರಿಕಂಗಳ ನಾಳರ ಮಾರಿಪತ್ತು ಮಡಿಕೇರಿರ ಗಾಂಧಿ ಪರಂಬುಲ ಇಂದು ನಡತನ ಕಳಿ ಪೈಪೋಟಿಕ್ಕು ಮೊಳಿಯಿಟ್ಟಿತ್ತು. ಅವು ತಕ್ಪರ್ಂದತ್ತು. ನಲ್ಲ ಮಳೆರ ಕೂಡ ಪ್ರಕೃತಿರ ಆಶೀರ್ವಾದತ್ರ ಕೂಟಕ್ಕೆ ನಲ್ಲ ಬೊಳೆ ಬೊಳೆಯೊಣೆಂಗಿ ಪೆರಿಯಂಗಡ ಆಶೀರ್ವಾದವು ಬೋಂಡು. ಏದ ದೇಶತ್ಲು ಪೆರಿಯಂಗ ನೆಮ್ಮದಿಲು ಬದುಕೇನುಂಡು ಆ ದೇಶ ಸಮೃದ್ಧಿ ಆಯ್ತಿಪ್ಪ. ಬಾಲೆಕಾರ ಅದನ್ನು ಅರಂಜವುಂಡು. ಪೆರಿಯಂಗಡ ಕಣ್ಣಲು ನೀರು ಬಪ್ಪಚಿಡುವಕ್ಕಾಗ ಪೆರಿಯಂಗಕ್ಕೆ ನಂಬಲ ಮಾಡುವ ಮನೆ ಛಾಯಾಪುಲ ಎಂದು ಅವು ಅಣಚಿ. ಈ ನೇರತ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಿಆರ್ ಪ್ರಸನ್ನ, ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ಮತದಾರಂಗಡ ಪಟ್ಟಿನ ಇಂಜಚ್ಚಕ್ಕ ಕಟ್ಟುನಿಟ್ಟು ಮಾಡುವ ನಿಟ್ಟಿಲು ಜಿಲ್ಲೆಯಲ್ಲಿ ಮತದಾರಂಗಡ ಪಟ್ಟಿ ವಿಶೇಷ ತೀರ್ವ ಪರಿಷ್ಕರಣೆ ಅಭಿಯಾನ 2026 ಕೈಕಡ್ತಂಡಿತು ಎಂದು ಜಿಲ್ಲಾ ಸ್ವೀಪ್ ಅಧ್ಯಕ್ಷ ಪಿಂಜ, ಕೊಡಗು ಜಿಲ್ಲಾ ಪಂಚಾಯಿತಿರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವು ಅಣ್ಣಚಿ. ಅಭಿಯಾನತ್ರ ಪೋಲೆ ನಾಳೆ ಪಿಂಜ ಮತ್ತಿಯಂದು ವಿಶೇಷ ಕಾರ್ಬಾರ್ ಆಯೋಜನೆ ಮಾಡಿತು. ಇರಾದೆ ಉಳ್ಳವು ಇದನ್ನ ಸದುಪಯೋಗ ಪಡೆದ ಉಣ್ಣು ಎಂದು ಪಟ್ಟಿಕ್ಕೆ ಪುದಿಯದಾಯಿತು. ಪೆದ ಕೂಟುವ ಹಿಂಗ ನಮೂನೆ 6 ಅನಿವಾಸಿ ಭಾರತೀಯ ಮತದಾರಂಗ ನಮೂನೆ 6A ಮತದಾರಂಗ ಪಟ್ಟಿಂಚ ಪೆದ ಅಡ್ಪಕ್ಕೆ ನಮೂನೆ 7 ತಿದ್ದುಪಡಿಕ್ಕೆ ನಮೂನೆ 8 ಬಳಸಿಯವಲು ಒಂದು ಮತದಾರಂಗ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಪಿಂಜ ಚುನಾವಣೆ ಆಯೋಗತ್ರ ವೆಬ್ಸೈಟ್ಲು ಅರ ಮಾಹಿತಿನ ಪಡೆದವಲು ಇಲ್ಲೆಂಗಿ ತಂಗಡ ವ್ಯಾಪ್ತಿರ BLO AER O ಪಿಂಜ ERO ಅಂಗಳ ಕೇಟರಿಯಲು ಒಂದು ಅವು ಅಣ್ಣಿಚಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ ಕೊಡಗು ಮಡಿಕೇರಿ ಔಟ್ಲಾವೆಟ್ ಇಂಡಿಯಾ ಫೌಂಡೇಶನ್ ಅಲ್ಲತೆ ವಕೀಲಂಗಡ ಸಂಘತ್ರ ಕೂಟ ಆದ ಮೇಲೆ ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೂ ಪಡಿಪು ಕಾರ್ಯಾಗಾರಕ್ಕೆ ಇದೇ ತಿಂಗಳ 21 ಪಿಂಜ 22 ಮಡಿಕೇರಿ ನ್ಯಾಯಾಲಯತ್ರ ಸಭಾಬಾಡೆಯಲ್ಲಿ ಮುಳಿಯಿಡುವ. ಮುಖ್ಯ ಪಡಿಪು ಕರಳಾಯಿತು ಜಿಲ್ಲಾ ಪ್ರಧಾನ ಪಿಂಜ ಸತ್ರ ನ್ಯಾಯಾಧೀಶಂಗ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರತ್ರ ಅಧ್ಯಕ್ಷಗಳನ್ನು ಮಾರುತಿ ಎಸ್ ಬಾಗಡೆ, ವಕೀಲಂಗಡ ಸಂಘತ್ರ ಅಧ್ಯಕ್ಷಗಳನ್ನು ಸಿಟಿ ಜೋಸೆಫ್, ಮುಖ್ಯಪಟ್ಟವು ಕೂಡಿಯಾಡುವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದೇನಿಲು ಇದೇ ತಿಂಗಳ 20 ಪಿಂಜ 21 ಡೆಲ್ಲಿಲಿ ಕೊಡವ ಕಾರ್ಯಕ್ರಮ ನಡಪ. ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅಂಗಡ ಕೊರವು ಕಾರಿಕೆಯಲ್ಲಿ 20 ಡೆಲ್ಲಿರ ಕರ್ನಾಟಕ ಸಂಘತ್ 21 ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟ್ರಲ್ ರಾಷ್ಟ್ರೀಯ ಕೊಡವ ವಿಚಾರ ಸಂಕೀರ್ಣ ಪಿಂಜ ಸಾಂಸ್ಕೃತಿಕ ಕಾರ್ಬಾರ ನಡಪ. ಡೆಲ್ಲಿ ಕರ್ನಾಟಕ ಸಂಘ, ಡೆಲ್ಲಿ ಕೊಡವ ಸಮಾಜ ಅಲ್ಲತೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಒತ್ತರ್ ಮೇಲೆ ನಡಪ ಈ ಕಾರ್ಬಾರ್ ಅಕಾಡೆಮಿರ ಕೂಡ ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್ ಮಂದತವ ಕೊಡವ ಸಾಂಸ್ಕೃತಿಕ ಸಂಘಕಾರ ಕೂಡಿಯಾಡುವ. ಈ ನೇರತ್ತು ಕೊಡವ ರಾಷ್ಟ್ರೀಯ ವಿಚಾರ ಸಂಕಿರಣತ್ತು ಚೊಟ್ಟೆಯಂಡವಡ ಸೌಮ್ಯ ದೇಚಮ್ಮ, ಪಾಂಡಂಡ ಕೆ ಬೋಪಣ್ಣ, ಪಿಂಜ ಕಂಬೇಂಡ ಡೀನಾ ಭೋಜನ್.

0: ಕೊಡವ ಪಾಜ್ಯ ಸಾಹಿತ್ಯ ಹಾಕಿ ಪಿಂಜ ಕ್ರೀಡೆ ಕೊಡವ ಸಂಸ್ಕೃತಿ ರಮೀದ ವಿಚಾರ ಮಂಡನೆ ಮಾಡುವ ಅಂದು ಅರಿಂಜಿ ಬಂದಿತ್ತು. ಕರ್ನಾಟಕ ಸರ್ಕಾರ ತುಳು ಭಾಷೆಗೆ ರಾಜ್ಯತ್ರ ದಂಡನೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಕೊಡ್ತಿತ್ತು ತೀರ್ಮಾನ ಆಡ್ತಂಡಿತ್ತು. ವಿರಾಜಪೇಟೆ ಮಾಜಿ ಸೈನಿಕಂಗಡ ಸಹಕಾರ ಸಂಘ ನಿಯಮಿತ ಇದಂಡ ಆದನೆಲೆ ಇದೇ ತಿಂಗಳ 23ಂಗ ಪೋಲಾಕ 10:30 ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ರ ಮಿಂಜತ್ ಯೋಧಂಗಡ ಸ್ಮಾರಕತ್ರ ಸಭಾಬಾಡೆಲು ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವತೊಡೆ ಪೂ ಇಟ್ಟಿತ್ತು ಶ್ರದ್ಧಾಂಜಲಿ ಕಾಟುವ. ಈ ಕಾರ್ಬಾರ್ಲು ವಿರಾಜಪೇಟೆ ತಾಲೂಕರ ಚೆಂಬೆಬೆಳ್ಳೂರು ಲೆಫ್ಟಿನೆಂಟ್ ಕರ್ನಲ್ ಅಜ್ಜಿನಿಕಂಡ ಬೆಳ್ಯಪ್ಪ ಚಂಗಪ್ಪ ಶಾಸಕಂಗ ಮುಖ್ಯಪಟ್ಟಂಗ ಕೂಡಿ ಆಡುವ. ಕರ್ನಾಟಕ ಆಹಾರ ಪಿಂಜ ನಾಗರಿಕ ಸರಬರಾಜು ಇಲಾಖೆರ ರೇಷನ್ ಕಾರ್ಡ್ ಇ ಕೆವೈಸಿ ಮಾಡಿಸಿಡುವಕ್ಕೆ ಬಪ್ಪ ಅಕ್ಟೋಬರ್ 20ಂಗತ್ತನೆ ಸಮಯ ನಿರ್ಕ ಮಾಡಿತು. ಸಾರ್ವಜನಿಕಂಗಡ ಅನುಕೂಲಕ್ಕಾಯಿತು. ನ್ಯಾಯಬೆಲೆ ಅಂಗಡಿರ ಸಮಯತ್ತಿನ ಪೊಲಾಕ 7 ಗಂಟೆಂಚ ಮಧ್ಯಾಹ್ನ 12 ಗಂಟೆಕತ್ತನೆ ಒಯ್ಪತ್ತು 4 ಗಂಟೆಂಚ ಬೈಟ 8 ಗಂಟೆಕತ್ತನೆ ನಿರ್ಕ ಮಾಡಿತು ಎಂದು ಅರಿಂಜಿ ಬಂದಿತು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತ್ರ ನಿರ್ದೇಶನತ್ರ ಪೋಲೆ ರಾಜ್ಯತಡಿ ನಾಳೆ ರಾಷ್ಟ್ರೀಯ ಲೋಕ ಅದಾಲತ್ ನಡಪ. ಆನಗುಂಡು ಕೊಡಗಲು ಎಲ್ಲಾ ನ್ಯಾಯಾಲಯದಲ್ಲಿ ನಾಳೆ ಲೋಕ ಅದಾಲತ್ ನಡಪ ಅಂದು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಹತ್ರ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಜ ಸದಸ್ಯ ಕಾರ್ಯದರ್ಶಿ ಸುಬಾವು ಅರಿಚಿಟಿತ್ತು. ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34. 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 21ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ನೂತನವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ಜರುಗಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿಗೆ ಈ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಹೆಚ್ಎಲ್ ಸಂಸ್ಥೆ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು.

0: ಭಾರತೀಯ ವಾಯುಪಡೆಗೆ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಾಯಿತು. 2023-2034 ವೇಳೆಗೆ ಎಚ್ಎಲ್ ವಾಯುಪಡೆಗೆ 29 MK-1A ಎರಡು ಆಸನದ ವಿಮಾನಗಳನ್ನು ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 ಎಫ್ಟಿಟಿ 40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಶ್ಲಾಘಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ದ ತಂತ್ರಜ್ಞಾನ ಬದಲಾಗುತ್ತಿದ್ದು, ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯ ಇದೆಯೇ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ಆಸ್ತಿಯ ರಕ್ಷಣೆಯಿಂದ ಹಿಡಿದು ಜಾಗತಿಕ ಕಂಪನಿಗಳು ಭಾರತದಲ್ಲಿಯೇ ಸಂಪೂರ್ಣ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುವವರೆಗೆ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ವಿಶ್ವಾಸ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಪ್ರತಿಪಾದಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ತಿಳಿಸಿದ ಅವರು, ಈಗಾಗಲೇ 4 ವರ್ಷಗಳಲ್ಲಿ 70,000 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಈಗ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸುಮಾರು 400 ಎಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲೇಜುಗಳಿಗೆ ಉದ್ಯಮ ಮಟ್ಟದ ಎಲೆಕ್ಟ್ರಾನಿಕ್ ಡಿವೈಸ್ ಆಟೋಮೇಷನ್ ಪರಿಕರಗಳು ಲಭ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೆಮಿಕಂಡಕ್ಟರ್ ವಲಯಕ್ಕಾಗಿ ಭಾರತಕ್ಕೆ ಸ್ಪಷ್ಟವಾದ 20 ವರ್ಷಗಳ ಕಾರ್ಯಯೋಜನೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಸಚಿವ ಅಶ್ವಿನಿ ವೈಷ್ಣವ್, ಸುಸ್ಥಿರ ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಬಲವಾದ ಅಡಿಪಾಯ ನಿರ್ಮಿಸುವುದು ಭಾರತದ ವಿಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 6 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇವುಗಳಲ್ಲಿ ಚಿಪ್ ವಿನ್ಯಾಸ, ಕಚ್ಚಾ ವಸ್ತುಗಳು, ಉತ್ಪಾದನೆ, ಜೋಡಣೆ, ಪರೀಕ್ಷೆ, ಗುರುತಿಸುವಿಕೆ ಮತ್ತು ಪ್ಯಾಕೇಜಿಂಗ್, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಸಂಗ್ರಹಣೆ ಸೇರಿವೆಯಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡರು. ಇಂಧನ, ರಕ್ಷಣಾ, ತಂತ್ರಜ್ಞಾನ, ಹೂಡಿಕೆ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ UAE ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ನೂತನ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. UAE ಅಧ್ಯಕ್ಷರು ಭಾರತದ ಯಶಸ್ವಿ ಬ್ರಿಕ್ಸ್ ಅಧ್ಯಕ್ಷತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುವರಾಜ ಶೇಖ್ ಖಾಲೇದ್ ಭಾಗವಹಿಸಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ನಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲು UAE ನೀಡಿದ ಸಹಕಾರ ಮತ್ತು ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡಂತಹ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇದೀಗ ಮೂಡಿಬರಲಿದೆ. 2021 December 21 ಸೆಮಿಕಾನ್ ಇಂಡಿಯಾ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ

ಜಾರಿಗೆ ಬಂದಿತು. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆ ತಗ್ಗಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಮತ್ತು ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮವನ್ನ ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹರ್ಷ ವ್ಯಕ್ತಪಡಿಸಿರುವಂತಹ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್, ಈ 4 ಮರಿಗಳ ಜನನವು ಭರವಸೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದಲ್ಲಿ ಚೀತಾ ಸಂರಕ್ಷಣೆಗೆ ಹೆಚ್ಚುತ್ತಿರುವ ಯಶಸ್ಸಿನ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕುನೋ ರಾಷ್ಟೀಯ ಉದ್ಯಾನವನ ಮತ್ತು ಪ್ರಾಜೆಕ್ಟ್ ಚೀತಾ ತಂಡಕ್ಕೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾ ಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನೆ ನೀಡುತ್ತಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತಂತಹ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ಚಲನಚಿತ್ರ, ಸಂಗೀತ, ಗೇಮಿಂಗ್, ಅನಿಮೇಷನ್, ವಿನ್ಯಾಸ, ಪ್ರಕಾಶನ, ಜಾಹೀರಾತು ಮತ್ತು ಡಿಜಿಟಲ್ ವಿಷಯಗಳಂತಹ ಕ್ಷೇತ್ರಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ ಜಿಡಿಪಿಗೆ 3.1% ಮತ್ತು ಜಾಗತಿಕ ಉದ್ಯೋಗದಲ್ಲಿ 6.2% ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದರು. ಸುಮಾರು 5.7 ಕೋಟಿ ಭಾರತೀಯರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸೃಜನಶೀಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಮೌಲ್ಯವು ಸುಮಾರು 2.5 ಟ್ರಿಲಿಯನ್ ರೂಪಾಯಿಗಳಷ್ಟಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ, ಭದ್ರತೆ, ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ವೇಳೆ 7:45:31. ಈಗ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ವಿಕ್ರ ಗೋಕಾಕ್ ಅವರ ರಚನೆಯನ್ನು. ಇಲ್ಲೇ ಇರು, ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು.

0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
2: ಈಗ ಕೇಳೋಣ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದಾರೆ ಎಂಎನ್ ವ್ಯಾಸರಾವ್ ಅವರ ಗೀತೆಯಿಂದ ದಿಂದ ಕಂಗಳ ಕೊಳದಿ ಬೆಳದಿಂಗಳು ಇಳಿದಂತೆ.

ಕಾರ್ಯಕ್ರಮದ ಕಡೆಯಲ್ಲಿ ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ, ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ರಚನೆ, ಗಾಯಕಿ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 8 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ.

ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಒಪ್ಪಂದದ ಗುತ್ತಿಗೆ ಆಧಾರದಲ್ಲೇ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ.

ಕೋರ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://aveden.prasarabharati.org/ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರೇ.

ಜವಾಬ್ದಾರಿಯ ಆರಂಭ ವಯಸ್ಸು ಹೆಚ್ಚಾಗುವುದು ಮಾತ್ರ ಅಲ್ಲ, ನಮ್ಮ ಕೆಲಸಗಳಿಗೆ ಮತ್ತು ನಿರ್ಧಾರಗಳಿಗೆ ಜವಾಬ್ದಾರಿ ತೆಗೆದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳುವುದು ಕುಟುಂಬದ ಜವಾಬ್ದಾರಿ. ಕುಟುಂಬ ನಮ್ಮ ಬದುಕಿನ ಮೊದಲ ಶಾಲೆ. ತಂದೆ ತಾಯಿ ನಮ್ಮನ್ನು ಬೆಳೆಸುತ್ತಾರೆ, ನಮ್ಮ ಶಿಕ್ಷಣಕ್ಕಾಗಿ ದುಡಿಯುತ್ತಾರೆ, ನಮ್ಮ ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಮಕ್ಕಳಾಗಿದ್ದಾಗ ಅವರ ಪರಿಶ್ರಮ ನಮಗೆ ಅಷ್ಟಾಗಿ ಅರ್ಥವಾಗುವುದಿಲ್ಲ, ಆದರೆ ನಾವು ದೊಡ್ಡವರಾದಾಗ ಅವರ ತ್ಯಾಗದ ಬೆಲೆ ಅರ್ಥವಾಗುತ್ತದೆ. ಆಗ ಅವರ ಜೊತೆ ಮಾತನಾಡುವುದು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸುವುದು, ಅಗತ್ಯವಿದ್ದಾಗ ಸಹಾಯ ಮಾಡುವುದು, ಇವೆಲ್ಲವೂ ನಮ್ಮ ಜವಾಬ್ದಾರಿಯಾಗುತ್ತದೆ. ಆರ್ಥಿಕ ಜವಾಬ್ದಾರಿ ಅಂದರೆ ಆರ್ಥಿಕ ಸ್ವಾವಲಂಬನೆ. ಉದ್ಯೋಗ ಮಾಡುವುದು, ಆದಾಯ ಗಳಿಸುವುದು, ಖರ್ಚನ್ನು ನಿಯಂತ್ರಿಸುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಜೀವನದ ಮುಖ್ಯ ಭಾಗ. ನಾವು ಗಳಿಸುವ ಪ್ರತಿಯೊಂದು ರೂಪಾಯಿಯನ್ನು ತಕ್ಷಣ ಖರ್ಚು ಮಾಡಬೇಕೆಂದಿಲ್ಲ, ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಜವಾಬ್ದಾರಿ ಬಗ್ಗೆ ಮತ್ತೊಂದಷ್ಟು ಮಾತುಕತೆ ಮುಂದುವರಿಯಿತು ಗೀತೆಯ ನಂತರ. ಕೇಳಿ ಕಾರ್ತಿಕ್ ಅವರ ಸ್ವರದಲ್ಲಿ ದಂಡಂ ದಶಗುಣಂ ಚಿತ್ರದ ಹಾಡು. ಕವಿರಾಜ್ ಅವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ.

ಮಕ್ಕಳಿಂದ ದೊಡ್ಡವರಾಗುವಾಗ ಜವಾಬ್ದಾರಿಗಳು, ಕುಟುಂಬದ ಜವಾಬ್ದಾರಿಗಳು, ಆರ್ಥಿಕ ಜವಾಬ್ದಾರಿಗಳ ಜೊತೆ ಜೊತೆಗೆ ಸಮಯದ ಜವಾಬ್ದಾರಿ ಸಹ ಬಹಳ ಮುಖ್ಯ. ಬಾಲ್ಯದಲ್ಲಿ ಸಮಯವನ್ನು ಹೇಗೆ ಬೇಕಾದರೂ ಕಳೆಯಬಹುದು, ಆದರೆ ದೊಡ್ಡವರಾದಂತೆ ಸಮಯದ ಬೆಲೆ ಗೊತ್ತಾಗ್ತದೆ. ಉದ್ಯೋಗ, ಕುಟುಂಬ, ಆರೋಗ್ಯ, ವೈಯಕ್ತಿಕ ಜೀವನ, ಸಾಮಾಜಿಕ ಜವಾಬ್ದಾರಿ ಇವೆಲ್ಲವನ್ನು ಸಮತೋಲನಗೊಳಿಸಲು ಸಮಯ ನಿರ್ವಹಣೆ ಬಹಳ ಮುಖ್ಯ. ಒಮ್ಮೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯವನ್ನು ಗೌರವಿಸುವುದು ಕೂಡ ಒಂದು ಜವಾಬ್ದಾರಿ. ಸ್ವಂತ ನಿರ್ಧಾರಗಳ ಜವಾಬ್ದಾರಿ. ಮಕ್ಕಳಾಗಿದ್ದಾಗ ಅನೇಕ ನಿರ್ಧಾರಗಳನ್ನು ತಂದೆ ತಾಯಿ ತೆಗೆದುಕೊಳ್ಳುತ್ತಾರೆ, ಆದರೆ ದೊಡ್ಡವರಾದ ಮೇಲೆ ಜೀವನದ ಹಲವು ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳಬೇಕಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಬಂದಾಗ ಅದರ ಜೊತೆಗೆ ಜವಾಬ್ದಾರಿಯೂ ಬರುತ್ತದೆ. ಜವಾಬ್ದಾರಿಗಳ ಬಗ್ಗೆ ಮಾತುಕತೆ ಮುಂದುವರಿದಿ ಗೀತೆಯ ನಂತರ.

ಮಕ್ಕಳಿಂದ ದೊಡ್ಡವರಾಗುವಾಗ ಜವಾಬ್ದಾರಿಗಳು. ಹೌದು, ಬಾಲ್ಯದಲ್ಲೇ ನಮ್ಮನ್ನು ಯಾರೋ ಕೈ ಹಿಡಿದು ನಡೆಸ್ತಾರೆ, ಯೌವನದಲ್ಲಿ ನಾವು ನಮ್ಮ ದಾರಿಯನ್ನು ಹುಡುಕ್ತೇವೆ, ಮತ್ತು ಒಂದು ಹಂತದಲ್ಲಿ ನಮ್ಮ ಕೈ ಹಿಡಿಯಲು ಯಾರಾದರೂ ಕಾಯ್ತಾರೆ. ಆಗ ನಾವು ಅವರ ಕೈ ಹಿಡಿಯುವಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರಬೇಕು. ಜೀವನ ನಮಗೆ ಸ್ವಾತಂತ್ರ್ಯ ನೀಡಿದಾಗ ಅದರ ಜೊತೆಗೆ ಜವಾಬ್ದಾರಿಯನ್ನು ನೀಡುತ್ತದೆ. ಜವಾಬ್ದಾರಿ ಎಂದರೆ ಭಾರವಲ್ಲ, ಜವಾಬ್ದಾರಿ ಎಂದರೆ ನಮ್ಮನ್ನು ನಂಬಿದವರ ನಂಬಿಕೆಯನ್ನು ಉಳಿಸುವ ಶಕ್ತಿ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಇದೀಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೊನೆಯ ಎರಡು ಗೀತೆಗಳು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಸಿರಿಗಂಧ ಕಾರ್ಯಕ್ರಮ ಮೂಡಿಬಂತು. ಕೇಳುವರೆ ಇದೊಂದು ಪ್ರಕಟಣೆ. ಬೆಂಗಳೂರು ದೂರದರ್ಶನ ಕೇಂದ್ರವು ಮಾಸಿಕ ಹಾಗೂ ಅಲ್ಪಕಾಲಿಕ ಆಧಾರದ ಮೇಲೆ 2026-27 ಸಾಲಿನ ಜೆಮ್ ಪೋರ್ಟಲ್ ಬಿಡ್ ತಾರೀಕು 16-9-2026 ಅನ್ವಯ ಟ್ಯಾಕ್ಸಿ ಹಾಗೂ ಕ್ಯಾಬ್ ಬಾಡಿಗೆ ಸೇವೆಗಳಿಗೆ ದರಪಟ್ಟಿಯನ್ನು ಆಹ್ವಾನಿಸಿದೆ. ದರಪಟ್ಟಿ ಸಲ್ಲಿಕೆಯ ಕೊನೆಯ ದಿನಾಂಕ 23-9-2026 ಸಂಜೆ 4 ಗಂಟೆಯ ಒಳಗೆ ಎಂದು ದೂರದರ್ಶನ ಮುಖ್ಯಸ್ಥರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: यह था सुमित सिंह पदम द्वारा प्रस्तुत राग देश। तबले पर उनके साथ संगत की थी श्री मधुरेश भट्ट ने। ये कार्यक्रम आकाशवाणी जालंधर की प्रस्तुति थी।
1: That was राग देश presented by सुमित सिंह पदम। He was accompanied on tabla by मधुरेश भट्ट। This program was a presentation of Akashvani Jalandhar.
2: ಇದುವರೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಸುಮಿತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ವೀರಣ್ಣ ಹುರಕಡ್ಲಿಯವರಿಂದ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:30 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಹೆಚ್ಎನ್ ಶಶಿಧರವರಿಂದ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. 9:45 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳ ಧ್ವನಿ ಮುದ್ರಣ. 10:30 ಪರಿಸರ ಮತ್ತು ಹವಾಮಾನ ಬದಲಾವಣೆ 2026 ಸಮಾರಂಭದಲ್ಲಿ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು ಕುರಿತು ಭಾಷಣ ಡಾ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾ ವಿಕೆ ಸಂದೀಪ್ ಅವರೊಂದಿಗೆ ಸಂದರ್ಶನ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಕೆ ಮಾಲತಿ. ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಕ್ಕಿಯ ಬಳಗ. ಕನ್ನಡ ಕವಿಪರ್ಯರ ಭಾವಗೀತೆಗಳು ಪ್ರಸ್ತುತಿ. ಗಾನ ಸಂಭ್ರಮದ ಚಿಣ್ಣರು. 3:00 ಗುಲ್ಮೊಹರ್. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್.